ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 25ನೇ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 15ನೇ ತಾರೀಕು ಸೋಮವಾರ. ಸಮಯ 5:56:50. ಕೇಳುಗರಿಗೆಲ್ಲ ನಿಲಯದ ಪರವಾಗಿ ವಿನಿತಾ ಮಾದಪ್ಪ ಹಾರೈಸುವ ಶುಭೋದಯ. ಶುಭ ನುಡಿ. ಮೌನದ ಗುಣ ಅದ್ಭುತವಾದುದು. ಕೆಲವು ಸಂದರ್ಭಗಳಲ್ಲಂತೂ ಶಾಂತಿ ದೊರಕುವುದು ಮೌನದಿಂದಲೇ. ಹೀಗೆಂದಿದ್ದಾರೆ ಮಹಾತ್ಮ ಗಾಂಧಿ.

ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಕೇಳುಗರೆ, ಇದೀಗ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಪ್ರಸ್ತುತಿ ಪ್ರೊಫೆಸರ್ ಮಂಜುನಾಥ ಲಾಮಣಿ, ಇದು ಧಾರವಾಡ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಏಳು ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ. 8:30 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ ತುಂಬತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಚಿತ್ರಗೀತೆಗಳ ಕಾರ್ಯಕ್ರಮ, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು, 9:30 ಚಿತ್ರಚಿತ್ತಾರ, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇಂದು ವಿದುಷಿ ಸುಲೋಚನಾ ಬೃಹಸ್ಪತಿ ಅವರ ಹಾಡುಗಾರಿಕೆ, 10:30 ಗಾನ ಭಜನ, 11:00 ಗಾನ ಡಂಗೂರ. ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ.

0: ಮಾತನಾಡುತ್ತಾರೆ ಸಿದ್ದಲಿಂಗಮ್ಮ ಹಿರೇಮಠ. ನಂತರ ಎನರ್ಜಿ ಬೂಸ್ಟರ್ ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇದು ಮೈಸೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. ಪಿಎಂ ಗ್ರಾಮ್ ಸಡಕ್ ಯೋಜನೆ ಮಾತನಾಡುತ್ತಾರೆ ವಿವೇಕಾದಿತ್ಯ ಕಣಿಯಾಲ್. ಇದು ಧಾರವಾಡ ಕೇಂದ್ರದ ಕೊಡುಗೆ. 1:20 ದೇಶಭಕ್ತಿ ಗೀತೆಗಳು. 1:30 ಪ್ರಚಲಿತ. 2:40 ಬೆಂಗಳೂರು ಕೇಂದ್ರದಿಂದ ಹಿಂದಿ ಪಾಠ. 3:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ. 4:00 ಭಕ್ತಿಗೀತೆಗಳ ಕಾರ್ಯಕ್ರಮ. 4:30 ನೆನಪು ನಿನಾದ. 5:00 ಮಹಿಳಾ ಲೋಕ ಪತ್ರಕಾರಂಜಿ ಕೇಳುಗರ ಪತ್ರಾಧಾರಿತ ಕಾರ್ಯಕ್ರಮ. ವಿಷಯ ಮಳೆಗಾಲ ಅಂದಾಗ ನಿಮ್ಮ ಮನದಲ್ಲಿ ಮೂಡುವ ಭಾವನೆ ಇಂತಹುದು. ಪ್ರಸ್ತುತಿ ವಿದ್ಯಾರಾವ್ ಕೆಎಲ್ ಹಾಗೂ ಲಲಿತಾ ಕೆ. ನಿರ್ವಹಣೆ ಪಿಎಂ ಜಗದೀಶ್. 5:30 ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಕಾವೇರಿ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗ ಕಾಫಿ ಬೆಳೆಯಲ್ಲಿ ನೆರಳು ನಿರ್ವಹಣೆ ಕುರಿತು ಡಾಕ್ಟರ್ ನಾಗರಾಜ ಗೋಕಾವಿ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜೊಂಪೆ ಪ್ರಾಯೋಜಕರು ಉಳುವಾರು ಸಣ್ಣ ಮನೆ ರಾಮಚಂದ್ರ ಮತ್ತು ಸಂಸಾರ ಚೆಂಬುಗ್ರಾಮ. 7:29 ಸುದ್ದಿ ಸಮಾಚಾರ ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15 ಬೆಂಗಳೂರು ಕೇಂದ್ರದಿಂದ ಭಾವಗೀತೆಗಳು. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ಸುಮುಖ್ ಮಂಜುನಾಥ್ ಅವರ ಹಾಡುಗಾರಿಕೆ. 10:00 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ರಂಗಭೂಮಿ ಕಲಾವಿದೆ ಗಿರಿಜಾ ಸಿದ್ದಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಆಶಾ. 10:30 12 ವರ್ಷಗಳ ಕೇಂದ್ರ ಸರ್ಕಾರದ ಪೂರ್ಣಗೊಳಿಸುವಿಕೆಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಆಕಾಶವಾಣಿಯಿಂದ ವಿಶೇಷ ಸರಣಿಯ ಪ್ರಸಾರ ಧ್ವನಿಮುದ್ರಿತ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಮಡಿಕೇರಿ. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: This is Akashvani, the news read by Sarabjit Kaur. Prime Minister Narendra Modi will hold talks with his Slovak counterpart Robert Fico in Bratislava, the capital of Slovakia, today. He will also meet Slovak President Peter Pellegrini. Prime Minister Modi arrived in Bratislava last night on a two-day official visit to Slovakia after completing the first leg of his visit to Nice in France. Mr. Modi said that this visit provides an opportunity to deepen India-Slovakia relations and explore new avenues of cooperation between the two countries. In a social media post, Mr. Modi also said that he's looking forward to productive meetings with Slovakia's President Peter Pellegrini and Prime Minister Robert Fico. This is the first ever visit by an Indian Prime Minister to Slovakia since its independence in 1993. The visit by Mr. Modi follows President Draupadi Murmu's state visit to Slovakia in April last year and Slovak President Peter Pellegrini's visit to India for the AI Impact Summit in February this year. The visit reaffirms India's commitment towards strengthening its bilateral

ಆಕಾಶವಾಣಿ ಮಡಿಕೇರಿ. ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಬಸವಣ್ಣ ಅವರ ವಚನ, ಹಾಡಿದ್ದಾರೆ ಪ್ರಭಾವತಿ.

ಕಾರ್ಯಕ್ರಮದ ಕೊನೆಯಲ್ಲಿ ಬಾರಿಯಂಡ ಜೋಯಪ್ಪ ಅವರ ರಚನೆ ಹಾಡಿದ್ದಾರೆ ಶ್ವೇತಾ ಮತ್ತು ಸಂಗಡಿಗರು.

ಓದುವುದು ಕೇವಲ ಹವ್ಯಾಸವಲ್ಲ, ಅದು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಲೇಬೇಕಾದ ಮಹತ್ವದ ಜೀವನ ಶೈಲಿ. ಒಳ್ಳೆಯ ಪುಸ್ತಕ ನಮ್ಮ ಮನಸ್ಸಿಗೆ ಒಂದು ಹೊಸ ಚೇತನವನ್ನ, ದಾರಿಯನ್ನ ತೋರಿಸುತ್ತದೆ, ಹೊಸ ಜಗತ್ತನ್ನ ಪರಿಚಯಿಸುತ್ತದೆ, ಉಲ್ಲಾಸ ಹಾಗೂ ಸಂತೋಷವನ್ನ ಇಮ್ಮಡಿಗೊಳಿಸುತ್ತದೆ, ಹೊಸ ಆಲೋಚನೆಯನ್ನ ಬಿತ್ತುತ್ತದೆ. ಪುಸ್ತಕವನ್ನ ಓದುವುದರಿಂದ ನಾವು ನಮ್ಮ ಸುತ್ತಲಿನ ಸೀಮಿತ ಲೋಕದಿಂದ ಹೊರಬಂದು ವಿಶಾಲವಾದ ಜ್ಞಾನಲೋಕವನ್ನ ಪ್ರವೇಶಿಸುವಂತೆ ಮಾಡುತ್ತದೆ. ಫ್ರಾನ್ಸಿಸ್ ಬೇಕನ್ ಅವರು ಹೇಳಿದ ಮಾತು ನೆನಪಿಗೆ ಬರುತ್ತದೆ, ರೀಡಿಂಗ್ ಮೇಕ್ಸ್ ಎ ಫುಲ್ ಮ್ಯಾನ್, ಅಂದರೆ ಓದುವವನು ಪರಿಪೂರ್ಣ ವ್ಯಕ್ತಿಯಾಗುತ್ತಾನೆ ಎಂದರ್ಥ. ಇಂದಿನ ರಭಸದ ತಂತ್ರಜ್ಞಾನದ ಯುಗದಲ್ಲಿ ಮೊಬೈಲ್, ಟಿವಿ, ಕಂಪ್ಯೂಟರ್ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಗಂಟೆಗಟ್ಟಲೆ ಕಾಲ ಕಳೆಯುತ್ತಿದ್ದೇವೆ. ಆದರೆ ಪುಸ್ತಕ ಓದುವ ಹವ್ಯಾಸ ನಿಧಾನವಾಗಿ ಹಿಂದೆ ಸರಿಯುತ್ತಿದೆ. ಆದರೆ ನೆನಪಿಡಬೇಕು, ಗಾಂಧೀಜಿಯವರು ಹೇಳುವಂತೆ ಪುಸ್ತಕಗಳು ನಮ್ಮ ಅತ್ಯುತ್ತಮ ಹಾಗೂ ಅತ್ಯಂತ ನಿಷ್ಠಾವಂತ ಸ್ನೇಹಿತರಿದ್ದಂತೆ. ಅವು ಯಾವತ್ತೂ ಬೇಸರ ಪಡಲಾರವು, ಯಾವತ್ತೂ ದೂರ ಹೋಗದ ಮತ್ತು ಹೊಸದನ್ನ ಕಲಿಸುವ ಮಹಾನ್ ಚೇತನಗಳು. ಓದುವುದು ನಮ್ಮ ಬುದ್ಧಿಶಕ್ತಿಗೆ, ಭಾಷಾ ಶೈಲಿಗೆ ಮತ್ತು ಚಿಂತನೆಗೆ ಬೆಳಕು ನೀಡುತ್ತದೆ. ಓದಿದವನು ಸ್ಪಷ್ಟವಾಗಿ ಮಾತನಾಡಲು, ಯೋಚಿಸಲು ಮತ್ತು ತೀರ್ಮಾನಿಸಲು ಕಲಿಯುತ್ತಾನೆ. ಇದೇ ಓದಿನ ಅಭ್ಯಾಸದಿಂದ ಸಹಾನುಭೂತಿ ಕೂಡ ಬೆಳೆಯುತ್ತದೆ. ಕಾದಂಬರಿಗಳು, ಜೀವನ ಚರಿತ್ರೆಗಳು, ಕಥೆಗಳು ಇತ್ಯಾದಿಗಳನ್ನು ಓದಿದಾಗ ಇತರರ ಬದುಕನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಬರುತ್ತದೆ. ಇದು ನಮ್ಮನ್ನು ದೇಶದ ಅತ್ಯುತ್ತಮ ನಾಗರಿಕರನ್ನಾಗಿ ರೂಪಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಓದು ಬಹುಮುಖ್ಯ ಪಾತ್ರವನ್ನ ವಹಿಸುತ್ತದೆ. ಅಕ್ಷರಗಳು, ಪದಗಳು, ವಾಕ್ಯಗಳು ಹಾಗೂ ಪಠ್ಯದ ಅರ್ಥವನ್ನು ಗ್ರಹಿಸುವ ಪ್ರಕ್ರಿಯೆ. ಓದು ಎಂದರೆ ಕೇವಲ ಅಕ್ಷರಗಳನ್ನು ಉಚ್ಚರಿಸುವುದಷ್ಟೇ ಅಲ್ಲ, ಅವುಗಳ ಅರ್ಥವನ್ನು ತಿಳಿದು

0: ಮನಸ್ಸಿನಲ್ಲಿ ಆಲೋಚನೆ ರೂಪಿಸುವುದು. ತಿಳುವಳಿಕೆ ಮತ್ತು ಅರಿವನ್ನು ಪಡೆಯುವ ಪ್ರಕ್ರಿಯೆಗೆ ಓದು ಎಂದು ಕರೆಯಲಾಗ್ತದೆ. ಓದು ಜ್ಞಾನ ಪಡೆಯಲಿಕ್ಕೆ, ಅರ್ಥ ಗ್ರಹಣಕ್ಕೆ ಮತ್ತು ಆಲೋಚನೆ ಶಕ್ತಿಯ ಅಭಿವೃದ್ಧಿಗೆ ಸಹಾಯಕಾರಿಯಾಗಿದೆ. ಓದು ಮನುಷ್ಯನ ಬುದ್ಧಿಯ ಬೆಳವಣಿಗೆಗೆ, ಭಾಷೆಯ ಶುದ್ಧಿಗೆ ಮತ್ತು ಸಂಸ್ಕೃತಿಯನ್ನ ಬೆಳೆಸುವ ಸಾಧನವಾಗಿದೆ ಎಂದು ಹೇಳಬಹುದು. ಅಂದರೆ ಅಕ್ಷರಗಳ ಅರಿವು ಅರ್ಥ ಗ್ರಹಿಕೆಗೆ ಮತ್ತು ಜ್ಞಾನದ ಬೆಳಕನ್ನು ಪಡೆಯುವ ಮಾನಸಿಕ ಪ್ರಕ್ರಿಯೆ. ಅದು ಮನಸ್ಸಿಗೆ ಬೆಳಕು ನೀಡುವ ದೀಪವೂ ಹೌದು. ಓದಿನಿಂದಾಗುವ ಪ್ರಯೋಜನಗಳನ್ನ ನಾವು ನೋಡೋದಾದರೆ, ಪುಸ್ತಕ ಓದುವುದರಿಂದ ಹೊಸ ವಿಷಯಗಳು, ಹೊಸ ವಿಚಾರಗಳು ಮತ್ತು ಹೊಸ ಅನುಭವಗಳ ಕುರಿತು ತಿಳಿಯಬಹುದು. ಇದರಿಂದ ಜ್ಞಾನವು ವೃದ್ಧಿಯಾಗುತ್ತದೆ. ಓದುವುದರಿಂದ ಶಬ್ದ ಸಂಪತ್ತೂ ಹೆಚ್ಚುತ್ತದೆ, ವ್ಯಾಕರಣ ಜ್ಞಾನವೂ ಸುಧಾರಣೆಯಾಗುತ್ತದೆ ಮತ್ತು ಅಭಿವ್ಯಕ್ತಿಯ ಶೈಲಿ ಉತ್ತಮಗೊಳ್ಳುತ್ತದೆ. ಆ ಮೂಲಕ ಭಾಷಾ ಕೌಶಲ್ಯವೂ ಅಭಿವೃದ್ಧಿಯಾಗುತ್ತದೆ. ಓದಿನ ಮೂಲಕ ವ್ಯಕ್ತಿಯು ತನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ತಿಳಿಸುವ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುವ ಶಕ್ತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಆ ಮೂಲಕ ವ್ಯಕ್ತಿತ್ವ ವಿಕಸನದ ಪರಿಪೂರ್ಣತೆ ಸಾಧ್ಯವಾಗುತ್ತದೆ. ಓದಿನ ಅಭ್ಯಾಸ ಮನಸ್ಸನ್ನು ಏಕಾಗ್ರಗೊಳಿಸುತ್ತದೆ ಹಾಗೂ ಸಹನೆಯನ್ನು ಬೆಳೆಸುತ್ತದೆ. ಸಾಹಿತ್ಯ ಓದುವುದರಿಂದ ನೈತಿಕತೆ, ಮಾನವೀಯತೆ ಮತ್ತು ಜೀವನ ಮೌಲ್ಯಗಳ ಅರಿವು ಮೂಡುತ್ತದೆ. ಪತ್ರಿಕೆಗಳು, ಲೇಖನಗಳು ಓದುವುದರಿಂದ ದೇಶ ವಿದೇಶಗಳ ಮತ್ತು ಪ್ರಚಲಿತ ವಿದ್ಯಮಾನಗಳ ಅರಿವು ಓದುಗನಿಗೆ ಮೂಡುತ್ತದೆ. ಓದಿನ ಅಭ್ಯಾಸ ಸಮಯವನ್ನು ಫಲಪ್ರದವಾಗಿ ಉಪಯೋಗಿಸಲು ಸಹಾಯ ಮಾಡುತ್ತದೆ. ಓದಿನ ಅಭ್ಯಾಸವು ಜೀವನದ ಎಲ್ಲ ಹಂತಗಳಲ್ಲೂ ಹೊಸದನ್ನು ಕಲಿಯುವ ಉತ್ಸಾಹವನ್ನು ಉಳಿಸುತ್ತದೆ. ಹಾಗಾಗಿ ಓದು ಮನುಷ್ಯನ ಸಮಗ್ರ ಅಭಿವೃದ್ಧಿಗೆ, ಸಮಗ್ರ ವ್ಯಕ್ತಿತ್ವ ವಿಕಸನಕ್ಕೆ ಒಂದು ದಾರಿದೀಪವಾಗಿದೆ. ಓದಿನ ಹವ್ಯಾಸವನ್ನ ಸಮತೋಲನದಿಂದ ಸಮಯ ನಿರ್ವಹಣೆ ಮಾಡಿಕೊಂಡು ನಡೆಸಿದರೆ ಓದು ಜೀವನದ ಅತ್ಯಂತ ಅಮೂಲ್ಯವಾದ ಶಕ್ತಿಯಾಗಿ ಹೊರಹೊಮ್ಮುತ್ತದೆ. ಸುಶಿಕ್ಷಿತ ಸಮಾಜವು ನಿರ್ಮಾಣವಾಗುತ್ತದೆ.
1: ಇದುವರೆಗೂ ಪ್ರೊಫೆಸರ್ ಮಂಜುನಾಥ ಲಮಾಣಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ದೇಶದ ಅಭಿವೃದ್ಧಿಯಲ್ಲಿ ಸಮಾನವಾಗಿ ಪಾಲ್ಗೊಳ್ಳುವ ಹಕ್ಕು ಹೆಣ್ಣು ಮಕ್ಕಳಿಗಿದೆ. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವುದು ಸಮಾಜದ ಕರ್ತವ್ಯ. ಆದ್ದರಿಂದ ಹೆಣ್ಣು ಮಗುವನ್ನು ಕಡ್ಡಾಯವಾಗಿ ಶಾಲೆಗೆ ಕಳುಹಿಸಿ.

0: ಆಕಾಶವಾಣಿ ಮಡಿಕೇರಿ, ಸಮಯ 6:35. ಈಗ ಕೇಳಿ ರೈತರಿಗೆ ಸಲಹೆ.
1: ಕಾಫಿ ಬೆಳೆಗಾರರು ಜೂನ್ ತಿಂಗಳಿನಲ್ಲಿ ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಮುಖ್ಯವಾಗಿ ಗಿಡಗಳನ್ನು ಮುಖ್ಯ ಕಪಾತು ಆದಮೇಲೆ ಎಲ್ಲೆಲ್ಲಿ ಹೊಸ ಬೆಳವಣಿಗೆ ಬಂದಿರುತ್ತೆ ಅದನ್ನು ನೋಡಿಕೊಂಡು ಸ್ವಲ್ಪ ಚೌಟಬೇಕಾಗತ್ತೆ. ಜೊತೆಗೆ ನೆತ್ತಿ ಬಿಡಿಸೋದು ಕೂಡ ಅಷ್ಟೇ ಮುಖ್ಯ. ಮುಖ್ಯ ಕಾಂಡದ ಮೇಲೆ ಬರುವಂತಹ ಕಂಬ ಚಿಗುರನ್ನು ಕೂಡ ತೆಗೆಯೋದು ಅಷ್ಟೇ ಮುಖ್ಯವಾಗುತ್ತೆ. ಇನ್ನು ಎಲ್ಲೆಲ್ಲಿ ಅವಶ್ಯಕತೆ ಇರುತ್ತೆ, ತೋಟದಲ್ಲಿ ಎಲ್ಲೆಲ್ಲಿ ಗಿಡಗಳು ಹೋಗಿರ್ತವೆ, ಅಂತಹ ಕಡೆಗಳಲ್ಲಿ ನಾವು ಹೊಸ ಗಿಡಗಳನ್ನು ಕೂಡ ನೆಡಬೇಕಾಗತ್ತೆ. ನಮ್ಮ ಕಾಫಿ ತೋಟಗಳಲ್ಲಿ ನಾವು ಮಾಡಿಕೊಂಡಿರುವಂತಹ ತೊಟ್ಲುಗುಂಡಿಗಳನ್ನು ನಾವು ನವೀಕರಿಸಬೇಕಾಗತ್ತೆ. ಅದರಲ್ಲಿ ಬಿದ್ದಿರುವಂತಹ ಕಸ ಕಡ್ಡಿ ತರಗು ಅದೆಲ್ಲ ಕಳಿತಿದ್ರೆ ಅದನ್ನು ಗೊಬ್ಬರವಾಗಿ ನಾವು ಗಿಡಗಳಿಗೆ ಕೊಡಬಹುದು. ಹಾಗೆಯೇ ಆ ಒಂದು ಬಸಿಗಾಲುವೆಗಳಲ್ಲಿ ಇರುವಂತಹ ಮಣ್ಣನ್ನು ತೆಗೆದು ಕೂಡ ನಾವು ಗಿಡಗಳ ಬುಡಕ್ಕೆ ಹಾಕಬಹುದು. ಈ ರೀತಿಯಾಗಿ ನಾವು ತೊಟ್ಲುಗುಂಡಿಗಳು ಮತ್ತು ಬಸಿಗಾಲುವೆಗಳನ್ನು ಸ್ವಚ್ಛ ಮಾಡಬೇಕಾಗತ್ತೆ, ನವೀಕರಣ ಮಾಡಬೇಕಾಗತ್ತೆ. ಅದೇ ರೀತಿ ನಾವು ಪೋಷಕಾಂಶಗಳನ್ನು ಕೊಡೋದಕ್ಕಿಂತ ಮುಂಚೆ ಕಳೆಯನ್ನು ತೆಗೆಯೋದು ಬಹಳ ಮುಖ್ಯ. ಗಿಡದ ಬುಡದಿಂದ ಸುಮಾರು 2-3 ಅಡಿ ದೂರದವರೆಗೆ ನಾವು ಈ ಕಳೆಯನ್ನು ತೆಗೆಯಬೇಕಾಗತ್ತೆ. ಈ ರೀತಿ ತೆಗೆಯೋದ್ರಿಂದ ನಾವು ಪೋಷಕಾಂಶಗಳನ್ನು ಗಿಡಗಳಿಗೆ ಕೊಡಬಹುದು. ಪೋಷಕಾಂಶಗಳು ನಷ್ಟ ಆಗದಲೇ ಗಿಡಗಳಿಗೆ ಸಿಗ್ತವೆ. ಈ ಒಂದು ಕೆಲಸವನ್ನು ಮುಖ್ಯವಾಗಿ ಮಳೆಗಿಂತ ಮುಂಚೆ ಮಾಡೋದು ಬಹಳ ಮುಖ್ಯ. ಎಲ್ಲೆಲ್ಲಿ ಈ ಹಾಲುವಾಣದಂತಹ ತಾತ್ಕಾಲಿಕ ನೆರಳು ಮರಗಳನ್ನು ಹಾಕ್ಕೊಂಡಿದ್ದಾರೆ ರೈತ ಬಾಂಧವರು, ಆ ನೆರಳು ಮರಗಳ ನೆರಳನ್ನು ನಾವು ನಿಯಂತ್ರಣ ಮಾಡಬೇಕಾಗತ್ತೆ. ಅದೇ ರೀತಿ ಈ ಶಾಶ್ವತ ನೆರಳು ಮರಗಳ ನೆರಳನ್ನು ಕೂಡ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೋಬೇಕಾಗತ್ತೆ. ಮುಖ್ಯವಾಗಿ ಹೆಚ್ಚು ತಾಪಮಾನ ಇದ್ದಾಗ ಈ ನೆರಳು

0: ಹಣೆಯನ್ನು ಮಾಡಬಾರ್ದು ಅಂತ ನಮ್ಮ ತಜ್ಞರು ಸಲಹೆಯನ್ನು ಕೊಡ್ತಾರೆ. ಆದರೆ ಈ ಜೂನ್ ತಿಂಗಳಿನಲ್ಲಿ ಮಳೆ ಪ್ರಾರಂಭ ಆಗೋದ್ರಿಂದ, ವಾತಾವರಣ ತಂಪಾಗೋದ್ರಿಂದ ನೆರಳು ನಿರ್ವಹಣೆಯನ್ನು ಮಾಡ್ಕೋಬಹುದು. ಮುಖ್ಯವಾಗಿ ಶಾಶ್ವತ ನೆರಳು ಮರಗಳ ನೆರಳನ್ನು ಕೂಡ ನಾವು ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೋಬೇಕಾಗತ್ತೆ. ಅದೇ ರೀತಿ ಈ ತಾತ್ಕಾಲಿಕ ನೆರಳು ಮರಗಳ ನೆರಳನ್ನು ಕೂಡ ನಾವು ನಿರ್ವಹಣೆ ಮಾಡ್ಕೋಬೇಕಾಗತ್ತೆ. ಇನ್ನು ಎಲ್ಲೆಲ್ಲಿ ನಾವು ಗೊಬ್ಬರವನ್ನು ಕೊಟ್ಟಿಲ್ಲ ಅಂತಹ ಕಡೆಗಳಲ್ಲಿ ಆದಷ್ಟು ಬೇಗ ಗೊಬ್ಬರಗಳನ್ನು ಕೊಡೋದು ಬಹಳ ಮುಖ್ಯ. ಎಲ್ಲೆಲ್ಲಿ ಹೆಚ್ಚು ಮಳೆಯಾಗುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಈ ಮಳೆಗಾಲದಲ್ಲಿ ಕೊಳೆ ರೋಗಗಳನ್ನು ನೋಡ್ತೇವೆ. ಜೊತೆಗೆ ಈ ಎಲೆಗಳ ಮೇಲೆ ತುಕ್ಕು ರೋಗ ಕೂಡ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇವುಗಳ ನಿಯಂತ್ರಣಕ್ಕೆ ನಾವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಇದಕ್ಕಾಗಿ ಬೇರೆ ಬೇರೆ ಶಿಲೀಂದ್ರನಾಶಗಳು ಇದ್ದಾವೆ. ಉದಾಹರಣೆಗೆ ಈಗ ಎಲೆ ತುಕ್ಕು ರೋಗದ ನಿರ್ವಹಣೆಗಾಗಿ ನಾವು ಹೆಕ್ಸಾಕೊನಜೋಲ್ ಶಿಲೀಂದ್ರನಾಶಕವನ್ನು ಬಳಸ್ಕೋಬಹುದು. ಹೆಕ್ಸಾಕೊನಜೋಲ್ ಶಿಲೀಂದ್ರನಾಶಕ ಆದರೆ ನಾವು ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೋಬೇಕಾಗತ್ತೆ. ಇದು ಹೆಕ್ಸಾಕೊನಜೋಲ್ 5 EC ಅಂತ. ಇದಕ್ಕೆ ಬದಲಾಗಿ ನಾವು ಹೆಕ್ಸಾಕೊನಜೋಲ್ 75 WG ಬಳಸ್ಕೋಬಹುದು. ಇದನ್ನು 1 ಬ್ಯಾರಲ್ ನೀರಿಗೆ 30 ಗ್ರಾಂ ಪ್ರಮಾಣದಲ್ಲಿ ನಾವು ಬೆರೆಸ್ಕೋಬೇಕಾಗತ್ತೆ. ಇದಕ್ಕೆ ಪರ್ಯಾಯವಾಗಿ ನಾವು 1 ಬ್ಯಾರಲ್ ನೀರಿಗೆ 200 ಮಿಲಿಲೀಟ್ರ್ನಷ್ಟು ಈ ಟೆಬಿಕೊನಜೋಲ್ 38.39% ಶಿಲೀಂದ್ರನಾಶಕವನ್ನು ಕೂಡ ಬಳಸ್ಕೋಬೋದು. ಈ 3 ಶಿಲೀಂದ್ರನಾಶಕಗಳಲ್ಲಿ ಯಾವುದಾದ್ರೂ ಒಂದನ್ನು ನಾವು ಈ ಕಾಫಿ ಎಲೆ ತುಕ್ಕು ರೋಗದ ನಿರ್ವಹಣೆಗೆ ನಾವು ಬಳಸ್ಕೋಬೋದು. ಹಾಗೆಯೇ ಎಲ್ಲೆಲ್ಲಿ ಈ ಕೊಳೆ ರೋಗದ ಹಾವಳಿ ಕಂಡುಬರುವ ಸಾಧ್ಯತೆ ಇರುತ್ತೆ ಅಂತಹ ಕಡೆಗಳಲ್ಲಿ ನಾವು 1%ರ ಬೋರ್ಡೋ ಮಿಶ್ರಣವನ್ನು ಚೆನ್ನಾಗಿ ಆ ಗಿಡದ ಎಲೆಗಳು ನೆನೆಯೋ ರೀತಿಯಲ್ಲಿ ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಹಾಗೆಯೇ ಅಭಿವೃದ್ಧಿ ಆಗ್ತಾ ಇರುವಂಥ ಕಾಯಿಗಳಿಗೂ ಕೂಡ ಈ 1%ರ ಬೋರ್ಡೋ ಮಿಶ್ರಣವನ್ನು ನಾವು ಸಿಂಪಡಣೆ ಮಾಡಬೇಕು. ಇದರಿಂದ ನಾವು ಕೊಳೆ ರೋಗವನ್ನು ನಾವು ನಿರ್ವಹಣೆ ಮಾಡ್ಕೋಬಹುದು. ಇನ್ನು ಸಸಿ ಮಣ್ಣಿನಲ್ಲಿ ನಾವು ಮುಖ್ಯವಾಗಿ ಈ ಹಸುವಿನ ಸಗಣಿಯ ಈ ಬಗ್ಗಡದ ತಿಳಿನೀರನ್ನು ತಿಂಗಳಿಗೊಂದು ಸಾರಿ ಈ ಕಾಫಿ ಸಸಿಗಳಿಗೆ ಹಾಕಬೇಕಾಗತ್ತೆ. ಇದರಿಂದ ಅವುಗಳಿಗೆ ಪೋಷಕಾಂಶಗಳನ್ನು ಕೊಟ್ಟಂತಾಗತ್ತೆ. ಜೊತೆಗೆ ಈ ನರ್ಸರಿಯಲ್ಲೇ ಅಂದರೆ ಸಸಿಮಡಿಯಲ್ಲಿ ಎಲೆ ಚುಕ್ಕೆ ರೋಗ ಕೂಡ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಈ ಎಲೆ ಚುಕ್ಕೆ ರೋಗದ ಹಾವಳಿ ಹೆಚ್ಚಾಗಿದ್ದರೆ, ಹಾಗೆಯೇ ಈ ಕಾಂಡ ಸಾಯುವಂಥ ರೋಗ ಏನಾದರೂ ಕಂಡುಬಂದರೆ ಈ ಸಸಿಗಳಲ್ಲಿ, ಅದಕ್ಕೋಸ್ಕರ ನಾವು ಈ ಶಿಲೀಂದ್ರನಾಶಕವನ್ನು ಸಿಂಪಡಣೆ ಮಾಡಬೇಕಾಗತ್ತೆ. ಇದಕ್ಕೋಸ್ಕರ ನಾವು 25 EC ಪ್ರೋಪಿಕೊರಜೋಲ್ ಶಿಲೀಂದ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 0.8 ಮಿಲಿಲೀಟ್ರ್ನಷ್ಟು ಬೆರೆಸ್ಕೊಂಡು ಆ ಸಸಿಗಳಿಗೆ ಸಿಂಪಡಣೆ ಮಾಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಎಲ್ಲೆಲ್ಲಿ ನಾವು ಹೊಸ ಪ್ರದೇಶದಲ್ಲಿ ಕಾಫಿ ತೋಟಗಳನ್ನು ಮಾಡ್ಕೋಬೇಕು ಅಂದ್ಕೊಂಡಿರ್ತೀವಿ ಅಂತಹ ಕಡೆಗಳಲ್ಲಿ ಈ ಹಾಲ್ವಾಣದ ಕಡ್ಡಿಗಳನ್ನು ನೆಡಬೇಕಾಗತ್ತೆ. ಮುಖ್ಯವಾಗಿ ಅವುಗಳ ಸಸಿಗಳನ್ನು ಕೂಡ ಹಾಕಬಹುದು. ಹಾಲ್ವಾಣ ಆಗ್ಬೋದು, ಬೇರೆ ಈ ತಾತ್ಕಾಲಿಕ ನೆರಳಿನ ಮರಗಳ ಸಸಿಗಳನ್ನು ಕೂಡ ನಾವು ನೆಟ್ಕೋಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ.

0: ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಕೇಳುಗರೆ, ಈಗ ಒಂದೆರಡು ಪ್ರಕಟಣೆಗಳು. ಮಡಿಕೇರಿ ಸಾಮಾಜಿಕ ಅರಣ್ಯ ವಿಭಾಗ ಮಡಿಕೇರಿ ಸಾಮಾಜಿಕ ಅರಣ್ಯ ವಲಯದಲ್ಲಿನ ಹುದ್ದೂರು ವಾಟೆಕಾಡು ಇಲಾಖಾ ಸಸ್ಯ ಕ್ಷೇತ್ರಗಳಲ್ಲಿ ಮಹಾಗನಿ, ನೇರಳೆ, ರಕ್ತಚಂದನ, ನಿಂಬೆ, ನೆಲ್ಲಿ, ಸಂಪಿಗೆ, ಲಾವಂಚ, ಸೀಬೆ, ತೇಗ, ಹೊನ್ನೆ, ಬೀಟೆ, ಹಿಪ್ಪೆ, ಸೀಮರೂಪ, ಬಿದಿರು ಗಿಡಗಳಿದ್ದು ಗಿಡವೊಂದಕ್ಕೆ 6 ರೂಪಾಯಿ ಹಾಗೂ 3 ರೂಪಾಯಿಯಂತೆ ವಿವಿಧ ಅಳತೆಯ ಗಿಡ ವಿತರಣಾ ಕಾರ್ಯವನ್ನು 5 ಜೂನ್ ಪ್ರಾರಂಭಿಸಲಾಗಿದೆ. ಆಸಕ್ತ ಫಲಾನುಭವಿಗಳು

ಫಲಾನುಭವಿಗಳ ಅರ್ಜಿ, ಆರ್ಟಿಸಿ ಪ್ರತಿ, ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ, ಬ್ಯಾಂಕ್ ಖಾತೆಯ ಜೆರಾಕ್ಸ್ ಪ್ರತಿ, ಬಿಪಿಎಲ್ ಕಾರ್ಡ್ ಜೆರಾಕ್ಸ್ ಪ್ರತಿ, ಉದ್ಯೋಗ ಚೀಟಿಯ ಜೆರಾಕ್ಸ್ ಪ್ರತಿ ದಾಖಲೆಯೊಂದಿಗೆ ಗಿಡವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಉಪವಲಯ ಅರಣ್ಯಾಧಿಕಾರಿಗಳ ಸಂಖ್ಯೆ 9482915684 ಹಾಗೂ 9164698938 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ.

2026ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ವತಿಯಿಂದ ಪ್ರತಿ ವರ್ಷ ಡಿಸೆಂಬರ್ 3ರಂದು ಆಚರಿಸಲಾಗುವ ವಿಶ್ವ ವಿಕಲಚೇತನರ ದಿನಾಚರಣೆಯ ಸಮಾರಂಭದಲ್ಲಿ ವಿಕಲಚೇತನರ ವಿವಿಧ ಕ್ಷೇತ್ರಗಳಲ್ಲಿ ರಾಷ್ಟ್ರ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ನಮೂನೆಗಳನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಯಿಂದ ಪಡೆದು ದಿನಾಂಕ ಜುಲೈ 20ರ ಒಳಗಾಗಿ ಕಚೇರಿಗೆ ಸಲ್ಲಿಸಬೇಕು ಹಾಗೂ ಹೆಚ್ಚಿನ ಮಾರ್ಗದರ್ಶನಕ್ಕಾಗಿ www.deepw.gov.in ಹಾಗೂ www.awards.govt.in ವೆಬ್ಸೈಟ್ನಲ್ಲಿ ಪಡೆಯಬಹುದಾಗಿದೆ ಹಾಗೂ ದೂರವಾಣಿ ಸಂಖ್ಯೆ 0827229852 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ. ಕೇಳುಗರೆ, ಈ ಸಂಜೆ 5 ಗಂಟೆಗೆ ಮಹಿಳಾ ಲೋಕ ಪತ್ರಕಾರಂಜಿ ಕೇಳುಗರ ಪತ್ರಾಧಾರಿತ ಕಾರ್ಯಕ್ರಮ. ವಿಷಯ, ಮಳೆಗಾಲ ಅಂದಾಗ ನಿಮ್ಮ ಮನದಲ್ಲಿ ಮೂಡುವ ಭಾವನೆ ಇಂತಹುದು. ಪ್ರಸ್ತುತಿ ವಿದ್ಯಾರಾವ್ ಕೆಎಲ್ ಹಾಗೂ ಲಲಿತಾ ಕೆ. ಈ ಸಂಜೆ 6:51ಕ್ಕೆ ಕೃಷಿ ರಂಗ. ಕಾಫಿ ಬೆಳೆಯಲ್ಲಿ ನೆರಳು ನಿರ್ವಹಣೆ ಕುರಿತು ಡಾ ನಾಗರಾಜ ಗೋಕಾವಿ ಅವರೊಂದಿಗೆ ಸಂದರ್ಶನವಿದೆ. ಆಕಾಶವಾಣಿ ಮಡಿಕೇರಿ, ಸಮಯ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಬಸವಪ್ರಸಾದ್ ಕುನಾಲೆ ಅವರು. ಸರ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಈಗ ಎಲ್ಲರೂ ಕೂಡ ಮೊಬೈಲ್ ಮೂಲಕವಾಗಿ ಹಣಕಾಸಿನ ವ್ಯವಹಾರಗಳನ್ನ ಮಾಡ್ತಾರೆ. UPI ಟ್ರಾನ್ಸಾಕ್ಷನ್ ಮೂಲಕವಾಗಿನೇ ನಡೀತಾ ಇದೆ. ಒಂದು ಕೊತ್ತಂಬರಿ ಸೊಪ್ಪು ತಗೋಬೇಕಂದ್ರೆ ನಾವು ಇವತ್ತು ಸ್ಕ್ಯಾನ್ ಮಾಡಿ ದುಡ್ಡನ್ನ ಕೊಡ್ತಾ ಇದೀವಿ. ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ಬೇರೆ ಬೇರೆ ಶಾಪಿಂಗ್ ಮಾಡ್ತೀವಿ. ಅಲ್ಲಿ ಸಾಮಾನ್ಯವಾಗಿ ನಮ್ಮ ಹತ್ರ ಹಣ ಎಲ್ಲವೂ ಕೂಡ ಬ್ಯಾಂಕ್ ಕನೆಕ್ಟ್ ಆಗಿರುವಂತಹ ಮೊಬೈಲ್ ಅಲ್ಲೇ ಇರುತ್ತೆ. ಅಲ್ಲಿ ಆನ್ಲೈನ್ ವ್ಯವಹಾರಗಳನ್ನೇ ಎಲ್ಲರೂ ಮಾಡ್ತಾರೆ. ಈಗ ಹಣ ಕೊಡ್ಲಿಕ್ಕೆ ಹೋಗಿರ್ತೀವಿ, ಹಣ ನಮ್ಮಿಂದ ಹೋಯ್ತು ಅಂದ್ರೆ ಡೆಬಿಟ್ ಆಯ್ತು ಅಂತ ಇರುತ್ತೆ, ಆದ್ರೆ ಫೇಲ್ ಅಂತ ಬಂದ್ಬಿಡುತ್ತೆ, ಟ್ರಾನ್ಸಾಕ್ಷನ್ ಫೇಲ್ ಅಂತ ಹೇಳಿ. ಆ ಟೈಮಲ್ಲಿ ಸ್ವಲ್ಪ ಆತಂಕ ಆಗತ್ತೆ. ಕೆಲವು ಸಲ ಈಗ ಹಣ ಕೊಟ್ಟಿದೀವಿ ಅಂತ ನಾವು ಅಲ್ಲಿ ಸ್ಕ್ಯಾನ್ ಮಾಡ್ಬಿಟ್ಟಿರ್ತೀವಿ, ಈ ಕಡೆ ಬಂದ್ಮೇಲೆ ಫೇಲ್ ಅಂತ ಬಂದಿರ್ತದೆ, ಅವಾಗ ಅವನಿಗೆ ಸಮಸ್ಯೆ ಆಗತ್ತೆ ವ್ಯಾಪಾರ ಮಾಡಿದವನಿಗೆ. ಅದಕ್ಕೆ ಅವರು ಸ್ವಲ್ಪ ಇರಿ ಸರ್ ಒಂದ್ ನಿಮಿಷ ನೋಡ್ತೀನಿ ಅಂತ ಅವರು ಅಂತಾರೆ. ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಬೇಕು ಸರ್?
2: ಸರ್, ಇವಾಗ ಮೊದಲನೇದಾಗಿ ನೀವ್ ಹೇಳ್ದಂಗೆ ಈ ತರ ಸುಮಾರ್ ಟ್ರಾನ್ಸಾಕ್ಷನ್ ಆಗುತ್ತೆ, ಆದಾಗ ನಮ್ಗೆ ಡೆಬಿಟ್ ಆಗುತ್ತೆ, ನಮ್ಮ ಅಕೌಂಟ್ ಅಲ್ಲಿ ಅಕೌಂಟ್ ಕಟ್ ಆಗಿರುತ್ತೆ. ಸೊ ಹೀಗಾಗಿ ಏನಾಗುತ್ತೆ ಸರ್, ನಮ್ಮ RBI ರೆಗ್ಯುಲೇಷನ್ಸ್ ಇದೆ, RBI ರೆಗ್ಯುಲೇಷನ್ಸ್ ಪ್ರಕಾರ ನಾವು ಒಂದು ಕಂಪ್ಲೇಂಟ್ ಆನ್ಲೈನ್ ಅಲ್ಲೇ ಒಂದು ಕಂಪ್ಲೇಂಟ್ ಅವ್ರ ವೆಬ್ಸೈಟ್ ಅಲ್ಲಿ ಫೈಲ್ ಮಾಡಬಹುದು. ತರ ಸೋ ಅಂಡ್ ಸೋ UPI ID ಅಲ್ಲಿ ನಾವು ಅದೇನಿದೆ ಸ್ಕ್ರೀನ್ ಶಾಟ್ ಆಗಿರ್ಲಿ, ಈ ತರ ಕಟ್ ಆಗಿದೆ ಅಮೌಂಟ್, ಅದ್ರ ಹೋಗಿಲ್ಲ ಅಂತ ಹೇಳಿ ನಾವು ಕಂಪ್ಲೇಂಟ್ ಫೈಲ್ ಮಾಡಿದ್ರೆ ಅದು ಪರಿಶೀಲನೆ ಮಾಡ್ತಾರೆ ಸರ್. ಅವರು ಅದ್ರ ಪ್ರಕಾರ ಎನ್ಕ್ವೈರಿ ಮಾಡಿ ಹೌದು ಇವ್ರು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಕೊಡಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅದು ವಾಪಸ್ ಅವ್ರ ಅಕೌಂಟ್ ಗೆ ಹೋಗ್ಬೇಕು. ಏನಾದ್ರೂ ಹೋಗಿಲ್ಲ ಅಂದ್ರೆ ಈ RBI ರೆಗ್ಯುಲೇಷನ್ಸ್ ಪ್ರಕಾರ ಈಚ್ ಪರ್ ಡೇ 100 rupees ಕಾಂಪನ್ಸೇಷನ್ ಅಂತ ಕೊಡ್ಬೇಕಾಗುತ್ತೆ ಸರ್. ಈ ತರ ಅಮೌಂಟ್ ಕೊಡ್ಬೇಕಂದ್ರೂ ಇದು ರಿಟರ್ನ್ ಆಗಿಲ್ಲ ಅಂತ ಹೇಳಿ ಒಂದು ಕಾಂಪನ್ಸೇಷನ್ ಪ್ರಾವಿಷನ್.

0: ಕಳಿಸಿದೆ.
1: ಅಂದ್ರೆ ಯಾರಿಗೆ? ಈಗ ಕೊಟ್ಟಂತವನಿಗೆ.
0: ಕೊಟ್ಟಂತವನಿಗೆ ಅಂದ್ರೆ ನನ್ನ ಅಕೌಂಟ್ ಇಂದ ನಾನು ನಿಮ್ಗೆ ಕಳಿಸಿದೀನಿ, ಆದ್ರೆ ನಿಮ್ಗಿನ್ನು ಅದು ನನ್ನಲ್ಲಿ ಡೆಬಿಟ್ ಆಗಿದೆ, ನಿಮ್ಗೆ
1: ತಲುಪಿಲ್ಲ.
0: ಹಾಗಾಗಿ ನನಗೆ 100 ರುಪೀಸ್ ಪರ್ ಡೇ ಕಾಂಪನ್ಸೇಷನ್ ನನಗೆ ಕೊಡಬೇಕಾಗತ್ತೆ ಅಂತ ಒಂದು ಕಾನೂನು ಇದೆ. ಸೊ ಇದನ್ನ ಮಾಡೋದಕ್ಕೆ ನಮ್ಗೆ RBI ಓಂಬುಡ್ಸ್ಮನ್ ಅಂತ ಒಂದು ಅದನ್ನು ಕೋರ್ಟ್ ತರಾನೇ ಒಂದು ಬಾಡಿ ಇದೆ.
1: ಕುಂದುಕೊರತೆಗಳನ್ನ ಅಲ್ಲಿ ಪರಿಶೀಲನೆ ಮಾಡ್ತಾರೆ.
0: ನಿಜ. ಸೊ ಅಲ್ಲಿ ನಾವು ಕಂಪ್ಲೇಂಟ್ ಫೈಲ್ ಮಾಡಿ ಅಲ್ಲಿನೂ ಪರಿಶೀಲನೆ ಮಾಡಿ 1 ತಿಂಗಳಾಗ್ಲಿ ಕೇಸು, 1 ತಿಂಗಳಾಗ್ಲಿ 2 ತಿಂಗಳಾಗ್ಲಿ ಅಷ್ಟು ತಿಂಗಳು ನಡೀತು ಕೇಸು ಎನ್ಕ್ವೈರಿ ಆಗೋದಕ್ಕೆ. ಸೊ ಅಲ್ಟಿಮೇಟ್ಲಿ ಅವ್ರದ್ದು ಏನಾದ್ರು ಡಿಸಿಷನ್ ಬಂದ್ರೆ, ಹೌದು ಇವರು ಟ್ರಾನ್ಸಾಕ್ಷನ್ ಮಾಡಿದ್ರು ಕರೆಕ್ಟ್ ಆಗಿ ಮಾಡಿದ್ರು, ಆದ್ರೆ ಇವ್ರಿಗೆ ಆ ತಲುಪಿಲ್ಲ ಹಣ, ಡಿಡಕ್ಟ್ ಆಗಿ ತಪ್ಪಾಗಿ ಡಿಡಕ್ಟ್ ಆಗಿದೆ ಅಂತ ಬಂದ್ರೆ, ಆ 2 ತಿಂಗಳದೂ ಏನ್ ಕಾಂಪನ್ಸೇಷನ್ ಇರಬೇಕು ಪರ್ ಡೇ 100 ರುಪೀಸ್, ಆ ದುಡ್ಡು ಮತ್ತೆ ಎಷ್ಟು ಅಮೌಂಟ್ ಡಿಡಕ್ಟ್ ಆಗಿತ್ತು ಅದೆಲ್ಲ ದುಡ್ಡು ವಾಪಸ್ ಕೊಡಬೇಕು ಅಂತ ಆದೇಶ ಮಾಡ್ತಾರೆ.
1: ಈಗ ಸಾಮಾನ್ಯವಾಗಿ ನಾವು ಹಣವನ್ನ ಹಿಂಗ ಸ್ಕ್ಯಾನ್ ಮಾಡಿದಾಗ ಕೂಡಲೇನೆ ಒಂದು ಸಂದೇಶ ಬರುತ್ತೆ, ನಿಮ್ಮ ಹಣ ಕಟ್ ಆಗಿಲ್ಲ, ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, 4-6 ದಿನದಲ್ಲಿ ಅಥವಾ 2-3 ದಿನದಲ್ಲಿ ಅದೇನು ನಿಯಮಾನುಸಾರ ಎಷ್ಟು ದಿನ ಇರುತ್ತದೆ ಅಷ್ಟು ದಿನದಲ್ಲಿ ನಿಮ್ಮ ಹಣ ವಾಪಸ್ ಬರುತ್ತೆ ಅಂತ ಅಲ್ಲಿ ಬರುತ್ತದೆ ಸಂದೇಶ. ಅದನ್ನ ನೋಡಿ ನಾವು ಸುಮ್ಮನೆ ಇರಬಹುದು. ನಮಗೆ ಬರಬೇಕಾಗಿರೋ ಹಣ ವಾಪಸ್ ಬಂದಿಲ್ಲ ಅಂದ್ರೆ ತಾವು ಹೇಳಿದಂಗೆ ಆಯಾ ಎಲ್ಲಿಗೆ ನಾವು ಉದಾಹರಣೆ ಯಾವ ಒಂದು ಆಪ್ ಅನ್ನು ಬಳಸ್ತಿರ್ತೀವಿ ಆ ಆಪ್ಗೆ ನನ್ನ ಹಣ ಕಟ್ ಆಗಿತ್ತು ಮತ್ತೆ ಬರಲಿಲ್ಲ, 2 ಸಲ ಮಾಡದೆ ದಯವಿಟ್ಟು ಆ ಹಣವನ್ನು ವಾಪಸ್ ಕೊಡಕ್ಕೆ ನೀವು ಟ್ರೈ ಮಾಡಿ ಅಂತ ನಾವು
0: ಕೇಳ್ಕೊಬಹುದು.
1: ಬಟ್ ಈ ವಿಷಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾರೆ ಎಷ್ಟೋ ಜನ ನಮ್ಮ ಗ್ರಾಹಕರು.
0: ಈ RBI ಜೊತೆಗೇನೆ ನಮ್ಮ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೋರ್ಟ್ಸ್ ಇದೆ. ಸೊ ಡಿಸ್ಟ್ರಿಕ್ಟ್ ಕೋರ್ಟ್ ಆಗಿರ್ಲಿ ಇಲ್ಲಾಂದ್ರೆ ಸ್ಟೇಟ್ ಕೋರ್ಟ್ ಆಗಿರ್ಲಿ ಅಲ್ಲೂ ನಾವು ಹೋಗ್ಬಿಟ್ಟು ಈ ಕಂಪ್ಲೇಂಟ್ಸ್ ನ ಫೈಲ್ ಮಾಡಿ ಅದೇನಿದೆ ನಾವು ಪರಿಹಾರ ವಿತ್ ಅಮೌಂಟ್ ಏನ್ ಪರಿಹಾರ ಕೂಡ ನಾವು ಅದು ತಗೊಂಬಹುದು
1: ಅಲ್ವಾ. ಈ ಕಾನೂನಿನ ತೊಡಕಿಗಾಗಿ ನಾನು ಇಷ್ಟು ಮಾನಸಿಕ ಹಿಂಸೆಯನ್ನು ಅನುಭವಿಸಬೇಕಾಯಿತು ಅದಕ್ಕೆ ಪರಿಹಾರ ಕೊಡಿ ಅಂತ ಗ್ರಾಹಕರು ಕೇಳ್ತಾರೆ. ಗ್ರಾಹಕರ ನ್ಯಾಯಾಲಯಗಳಲ್ಲಿ ತಮ್ಮ ದಾವೆಯನ್ನ ಹೂಡಿ ನ್ಯಾಯವನ್ನ ಪಡಿಬಹುದು. ಈ ಕುರಿತಾಗಿ ಮಾಹಿತಿ ಮಾಡಿಕೊಟ್ಟಂತಹ ವಕೀಲರಾದಂತಹ ಬಸವ ಪ್ರಸಾದ್ ಗುಣಾಲೆ ಅವರೇ, ನಿಮಗೆ ನಮ್ಮ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ .nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ.ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
4: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ, ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
8: ಅಲ್ವೇ, ನಾನು ಪ್ರತಿದಿನ ನೋಡ್ತಾ ಇದ್ದೀನಿ ನಿನ್ನ ಫೇಸ್ ನಲ್ಲಿ ಸಖತ್ ಚೇಂಜಸ್ ಕಾಣ್ತಾ ಇದೆ. ನಿನ್ನ ಸೌಂದರ್ಯದ ಗುಟ್ಟೇನು?
9: ನಾನು ಪ್ಯೂರ್ ರಕ್ತ ಚಂದನದ ಆಯಿಲ್ ಇರೋ ನಾಗಾರ್ಜುನ ರಕ್ತ ಚಂದನ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ನೀನು ಅದನ್ನೇ ಯೂಸ್ ಮಾಡು, ಗ್ಲೋ ಆಗಿ ಕಾಣ್ತೀಯ. ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ

0: ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್ ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
1: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ಗೋಣಿಕೊಪ್ಪಲ್.
0: ಎಸ್ಎಸ್ಎಲ್ಸಿ ಫೇಲ್ ಆಗಿದ್ದರೆ ಚಿಂತಿಸಬೇಡಿ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ನಲ್ಲಿ ನೇರವಾಗಿ ಪ್ರಥಮ ಪಿಯುಸಿ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು ಕಳೆದ 19 ವರ್ಷಗಳಿಂದ ದಾಖಲೆ ಫಲಿತಾಂಶವನ್ನು ನೀಡುತ್ತಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಸೆಕೆಂಡ್ ಫ್ಲೋರ್, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕಾಲ್ 9900109490.

ಕೇಳುಗರೆ, ಈ ಮಧ್ಯಾಹ್ನ 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾ. ಲಕ್ಷ್ಮೀನಾರಾಯಣ ಶೆಣೈ ಅವರೊಂದಿಗೆ ಸಂದರ್ಶನವಿದೆ.

0: ವಾಹನ ಚಾಲಕರು ದಯವಿಟ್ಟು ಗಮನಿಸಿ, ಶಾಲೆ ಆರಂಭವಾಗಿದೆ. ವಾಹನ ಚಲಾಯಿಸುವ ಭರದಲ್ಲಿ ರಸ್ತೆ ದಾಟುತ್ತಿರುವ ಪುಟ್ಟ ಮಕ್ಕಳನ್ನು ನಿರ್ಲಕ್ಷಿಸದಿರಿ. ನಿಮಗೆ ಟ್ರಾಫಿಕ್ ನಿಯಮಗಳ ಅರಿವಿದೆ, ಎಳೆಯ ಮಕ್ಕಳಲ್ಲಿ ಆ ತಿಳುವಳಿಕೆ ಇನ್ನೂ ಬೆಳೆದಿಲ್ಲ. ನಿಧಾನಗತಿಯ ವಾಹನ ಚಾಲನೆ ಸುರಕ್ಷಿತ ಹಾಗೂ ನಾಗರಿಕತೆಯ ಲಕ್ಷಣ.
1: ಆಕಾಶವಾಣಿ ಮಡಿಕೇರಿ, ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕ

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷಧನ್ ಶೀಲ್ವಂತ್. ಮುಖ್ಯಾಂಶಗಳು. ಇಂದು ವಿಶ್ವ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆ ಜನಜಾಗೃತಿ ದಿನಾಚರಣೆ. ವಿಶ್ವ ಪವನಶಕ್ತಿ ದಿನಾಚರಣೆ, ಗೋವಾದಲ್ಲಿ ಇಂದು ರಾಷ್ಟ್ರೀಯ ಸಮ್ಮೇಳನ. ಶ್ರೀಸಾಮಾನ್ಯನಿಗೆ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದು, ನ್ಯಾಯಮೂರ್ತಿ ಎಚ್ಪಿ ಸಂದೇಶ್. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯ ಸಾಧನ, ವಿದ್ವಾಂಸ ಎವಿ ನಾವಡ. ಈಗ ವಾರ್ತೆಗಳ ವಿವರ. ಜಾಗೃತಿ ಮೀರಿ ಹಿರಿಯರ ಮೇಲಿನ ದೌರ್ಜನ್ಯ ತಡೆಗಟ್ಟುವ ಕೆಲಸ ಮಾಡುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನಾಚರಣೆ. ಪ್ರಸ್ತುತ ನೀತಿಗಳು ಮತ್ತು ಕಾರ್ಯಸಾಧ್ಯತೆ ಮಧ್ಯೆ ಹಿರಿಯರ ಹಕ್ಕುಗಳ ರಕ್ಷಣೆ, ಇಳಿ ವಯಸ್ಸಿನಲ್ಲಿ ನೆಮ್ಮದಿ ಖಾತ್ರಿಪಡಿಸುವತ್ತ ವ್ಯಕ್ತಿ, ಸಮುದಾಯ ಮತ್ತು ಸಂಸ್ಥೆಗಳು ವೃದ್ಧರ ಮೇಲಿನ ದೌರ್ಜನ್ಯವನ್ನು ಗುರುತಿಸಿ ಪರಿಹರಿಸಲು ಜಾಗತಿಕ ಕ್ರಮಕ್ಕೆ ವಿಶ್ವಸಂಸ್ಥೆ ಕರೆ ನೀಡಿದೆ. ಈ ಕುರಿತು ಒಂದು ವರದಿ.
1: ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಹಿರಿಯ ನಾಗರಿಕರ ರಕ್ಷಣೆ ಹಾಗೂ ಯೋಗಕ್ಷೇಮಕ್ಕಾಗಿ ಮಹತ್ವದ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುತ್ತಿದೆ. ಹಿರಿಯ ನಾಗರಿಕರಿಗೆ ಸುಲಭ ಹಾಗೂ ಕೈಗೆಟಕುವ ಸಮಗ್ರ ಆರೋಗ್ಯ ಸೇವೆಯನ್ನು ಒದಗಿಸಲು ನ್ಯಾಷನಲ್ ಪ್ರೋಗ್ರಾಂ ಫಾರ್ ದಿ ಹೆಲ್ತ್ ಕೇರ್ ಆಫ್ ದಿ ಎಲ್ಡರ್ಲಿ ಎಂಬ ಯೋಜನೆಯನ್ನು ಕೇಂದ್ರ ಸರ್ಕಾರ ರೂಪಿಸಿದ್ದು, 60 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ವಯಸ್ಸಿನ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆಗಟ್ಟುವಿಕೆ, ಅನಾರೋಗ್ಯ ಗುಣಪಡಿಸುವಿಕೆ ಮತ್ತು ಅಗತ್ಯವಿದ್ದರೆ ಪುನರ್ವಸತಿ ಕಲ್ಪಿಸುವತ್ತ ಕೇಂದ್ರೀಕರಿಸಿದೆ. ಕಳೆದ ಏಪ್ರಿಲ್ 1 ಹಿರಿಯ ನಾಗರಿಕರ ಯೋಗಕ್ಷೇಮಕ್ಕಾಗಿ ಸಹಾಯವಾಣಿ 1090 ಆರಂಭಿಸಿದೆ.
0: ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಜಯನಗರ ಜಿಲ್ಲೆಯಲ್ಲಿ ವಯೋವೃದ್ಧರ ಅನುಕೂಲಕ್ಕಾಗಿ

0: ಸಹಾಯವಾಣಿ 1090 ಆರಂಭಿಸಿದ್ದು, ಕಳೆದ ಏಪ್ರಿಲ್ನಿಂದ ಇಲ್ಲಿಯವರೆಗೆ ಒಟ್ಟು 16 ದೂರುಗಳು ದಾಖಲಾಗಿವೆ. ಆ ಪೈಕಿ 6 ದೂರುಗಳು ಇತ್ಯರ್ಥಗೊಂಡಿವೆ. ಹಿರಿಯ ನಾಗರಿಕರು ಹಾಗೂ ವಿಶೇಷಚೇತನರ ಸಬಲೀಕರಣ ಇಲಾಖೆಯ ವಿಜಯನಗರ ಜಿಲ್ಲೆ ಉಪನಿರ್ದೇಶಕಿ ಅನುಪಮಾ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಮ್ಮಲ್ಲಿ ಜಿಲ್ಲಾ ಸಂಯೋಜಕರಂತೇಳಿ ನಾವು ಜಿಲ್ಲಾ ಸಹಾಯವಾಣಿಯನ್ನ ಮಾಡಿದೀವಿ. 1090 ಕರೆ ಮಾಡಿದಲ್ಲಿ ಹಿರಿಯ ನಾಗರಿಕರಿಗೆ ಯಾವುದೇ ಒಂದು ಸಮಸ್ಯೆ ಬಂದಲ್ಲೂ ಸಹ ಅವರಿಗೆ ಪರಿಹಾರ ನೀಡಲಾಗುತ್ತದೆ. ವೃದ್ಧಾಪ್ಯ ವೇತನ ಇದೆ. 60 ವರ್ಷ ಮೇಲ್ಪಟ್ಟವರಿಗೆ 600 ರೂಪಾಯಿ ಮಾಸಿಕವಾಗಿ ಇರುತ್ತೆ. 65 ವರ್ಷ ಮೇಲ್ಪಟ್ಟವರಿಗೆ 1200 ರೂಪಾಯಿ ಮಾಸಾಸನ ಇರುತ್ತೆ. ವೃದ್ಧರು ಹ್ಯಾಂಡಿಕ್ಯಾಪ್ಡ್ ಇದ್ರೆ ಅವರಿಗೆ 1200 ರೂಪಾಯಿ ಮಾಸಾಸನವನ್ನ ಕೊಡಲಾಗುತ್ತದೆ. ಗುರುತಿನ ಚೀಟಿಯನ್ನು ಸಹ ನಮ್ಮ ಇಲಾಖೆಯಿಂದ ನೀಡಲಾಗುತ್ತದೆ. ಬಸ್ ಪಾಸ್ 25% ಅಷ್ಟು ಅವ್ರಿಗೆ ರಿಯಾಯಿತಿಯನ್ನು ಕೊಡಲಾಗುತ್ತೆ. ಟ್ರೈನ್ ಪಾಸ್ ಅಲ್ಲಿ 40% ಇರುತ್ತೆ. ಫ್ಲೈಟ್ ಸಹ 40% ಅವರಿಗೆ ರಿಯಾಯಿತಿ ನೀಡಲಾಗುತ್ತದೆ. ಆಪ್ತ ಸಮಾಲೋಚನೆ ಬೇಕು ಅಂದ್ರೂ ಸಹ ಸಹಾಯವಾಣಿಯಲ್ಲಿ ಸಿಗುತ್ತದೆ. ಕೌಟುಂಬಿಕ ದೌರ್ಜನ್ಯ, ಮಕ್ಕಳು ಸರಿಯಾಗಿ ನೋಡ್ಕೊಳ್ಳದೆ ಇರೋದು, ಈ ತರ ಇದ್ದಲ್ಲಿ ದೂರನ್ನು ಸಲ್ಲಿಸಬಹುದು. ಎಸ್ಪಿ ಕಚೇರಿಯಲ್ಲಿ ಇರುತ್ತೆ. ವೃದ್ಧರಿದ್ದಲ್ಲಿ ಅವ್ರಿಗೆ ಯಾರು ನೋಡ್ಕೊಳ್ಳಕ್ಕೆ ಇಲ್ಲದೆ ಇರತಕ್ಕಂತ ಸಮಯದಲ್ಲಿ ಕೂಡ್ಲಿಗಿಯಲ್ಲಿ ನಮ್ಮ ಒಂದು ವೃದ್ಧಾಶ್ರಮ ಇದೆ, ಉಚಿತವಾಗಿ ಅವರನ್ನ ಅಲ್ಲಿ ಇರಿಸಿಕೊಳ್ಳಲಾಗುತ್ತದೆ.
0: ಇಂದು ಜಾಗತಿಕ ಪವನಶಕ್ತಿ ದಿನ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಇಂದು ಗೋವಾದಲ್ಲಿ ಪವನಶಕ್ತಿ ಮಹತ್ವಾಕಾಂಕ್ಷೆಯಿಂದ ವೇಗವರ್ಧನೆಗೆ ಎಂಬ ವಿಷಯದಡಿ ರಾಷ್ಟೀಯ ಸಮ್ಮೇಳನ ಆಯೋಜಿಸಿದೆ. ಜಾಗತಿಕ ಹವಾಮಾನ ಗುರಿ ಸಾಧನೆಯಲ್ಲಿ ಪವನಶಕ್ತಿಯ ನಿರ್ಣಾಯಕ ಪಾತ್ರವನ್ನು ಈ ರಾಷ್ಟೀಯ ಸಮ್ಮೇಳನ ಧ್ವನಿಸುತ್ತದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕೇಂದ್ರ ವಿದ್ಯುತ್ ಪ್ರಾಧಿಕಾರ, ಭಾರತೀಯ ಸೌರಶಕ್ತಿ ನಿಗಮ, ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಸಂಸ್ಥೆ, ರಾಷ್ಟೀಯ ಪವನಶಕ್ತಿ ಸಂಸ್ಥೆ, ಗ್ರಿಡ್ ಇಂಡಿಯಾ, ಭಾರತೀಯ ಪವನ ಟರ್ಬೈನ್ ತಯಾರಕರ ಸಂಘ ಸೇರಿದಂತೆ ಕೈಗಾರಿಕಾ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ಭಾರತ ವಿಶ್ವದ 4ನೇ ಅತಿದೊಡ್ಡ ಪವನ ವಿದ್ಯುತ್ ಮಾರುಕಟ್ಟೆಯಾಗಿದೆ. 2030 ವೇಳೆಗೆ 100 ಗಿಗಾವ್ಯಾಟ್, 2070 ವೇಳೆಗೆ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ವಿದ್ಯುತ್ ಸಾಮರ್ಥ್ಯ ಮತ್ತು ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಭಾರತದ ಗುರಿಗೆ ಪವನಶಕ್ತಿ ಮುಖ್ಯವಾಗಿದೆ. ಜಾಗತಿಕ ಪವನ ದಿನ 2026 ಶುದ್ಧ ಇಂಧನ ಮಾರ್ಗಸೂಚಿ ರೂಪಿಸುವಲ್ಲಿ ಪ್ರಮುಖ ಮೈಲುಗಲ್ಲಾಗಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಳೆದ 12 ವರ್ಷಗಳಲ್ಲಿ ಭಾರತ ಗಮನಾರ್ಹ ಪ್ರಗತಿ ಮತ್ತು ಪರಿವರ್ತನೆ ಕಂಡಿದೆ ಎಂದು ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಬೆಂಗಳೂರು ಬಳಿಯ ದೇವನಹಳ್ಳಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಅವರು ಮಾತನಾಡಿದರು. ಯುಪಿಐ, ಡಿಜಿಟಲ್ ಪೇಮೆಂಟ್, ವಂದೇ ಭಾರತ್ ಸೇರಿದಂತೆ ಅಮೃತ್ ರೈಲು ನಿಲ್ದಾಣಗಳು, ವಾಯುಯಾನ ಸೇವೆ ಮತ್ತು ಕೈಗಾರಿಕಾ ಕಾರಿಡಾರ್ಗಳು ಹಾಗೂ ಏಮ್ಸ್ ಮತ್ತು ಐಐಟಿಗಳ ಸ್ಥಾಪನೆ ರಾಷ್ಟವನ್ನು 2047 ವೇಳೆಗೆ ವಿಕಸಿತ ಭಾರತವಾಗಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಶ್ರೀಸಾಮಾನ್ಯನಿಗೆ ಸಾಮಾಜಿಕ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದಾಗಿದ್ದು, ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಜನರ ವಿಶ್ವಾಸ ಉಳಿಸುವ ಜವಾಬ್ದಾರಿ ವಕೀಲರ ಮೇಲಿದೆ ಎಂದು ರಾಜ್ಯ ಉಚ್ಚ ನ್ಯಾಯಾಲಯದ ಆಡಳಿತ ನ್ಯಾಯಮೂರ್ತಿ ಎಚ್ಪಿ ಸಂದೇಶ್ ತಿಳಿಸಿದ್ದಾರೆ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ 4ನೇ ವಲಯ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಕಕ್ಷಿದಾರರು ನ್ಯಾಯದ ವಿಶ್ವಾಸದಿಂದ ನ್ಯಾಯಾಲಯಕ್ಕೆ ಬಂದಾಗ ಅವರ ಹಿತರಕ್ಷಣೆ ವಕೀಲರ ಕರ್ತವ್ಯ ಎಂದರು. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯವಾಗಿದೆ ಎಂದು ಹಿರಿಯ

0: ವಿದ್ವಾಂಸ ಡಾ ಎವಿ ನಾವಡ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿ ತುಳು ಭವನದಲ್ಲಿ ಆಯೋಜಿಸಿದ್ದ ತುಳು ಭಾಷೆಗೆ ಅನುವಾದಿಸಲಾದ ಕನಕದಾಸರ ಸಮಗ್ರ ಸಾಹಿತ್ಯ ಕೃತಿಗಳ ಸಂವಾದ ಹಾಗೂ ಕಾವ್ಯವಾಚನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ತಾರಾನಾಥ್ ಗಟ್ಟಿ ಕಾಪಿಕಾಡ್ ಅಧ್ಯಕ್ಷತೆ ವಹಿಸಿದ್ದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ 2024 ಸಾಲಿನ ಅಕಾಡೆಮಿ ರತ್ನ ಪುರಸ್ಕಾರಕ್ಕೆ ನಾಡಿನ ಖ್ಯಾತ ಮೃದಂಗ ವಿದ್ವಾನ್ ಬೆಂಗಳೂರಿನ ಆನೂರು ಅನಂತಕೃಷ್ಣ ಶರ್ಮಾ ಭಾಜನರಾಗಿದ್ದಾರೆ. 28 ಹೆಚ್ಚು ವಾದ್ಯಗಳನ್ನು ನುಡಿಸಬಲ್ಲ ಅಪರೂಪದ ಕಲಾವಿದ ವಿದ್ವಾನ್ ಶರ್ಮಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯಲ್ಲಿಂದ ಪ್ರಶಸ್ತಿ ಕೊಟ್ಟಿದ್ದಾರೆ. ಇದು ಬಹಳ ಸಂತೋಷವಾಗಿದೆ. ನನ್ನ ಸಾಧನೆ ಅಧ್ಯಯನ ಸಂಗೀತದಲ್ಲಿ ಅಷ್ಟು ಯೋಗ್ಯ ಇದ್ದೀನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇಷ್ಟು ದಿನದ ಒಂದು ಶ್ರಮಕ್ಕೆ ಸಿಕ್ಕ ತಕ್ಕ ಫಲ ಅಂತ ಅನ್ಕೊಂಡಿದ್ದೀನಿ. ಇನ್ನು ಮೇಲೆ ಇನ್ನೂ ಹೆಚ್ಚಿನ ಸಂಗೀತದ ಸೇವೆಯನ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಸಂಗೀತ ಅಥವಾ ಸಾಂಸ್ಕೃತಿಕವಾಗಿ ಯಾವುದೇ ಆಗ್ಲಿ, ನಾಟಕ ಇರ್ಬೋದು, ನೃತ್ಯ ಇರ್ಬೋದು, ಜಾನಪದ, ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಪರಂಪರೆಯನ್ನ ಮುಂದುವರ್ಕೊಂಡು ಬರಬೇಕು ಅಂದ್ರೆ ಯುವ ಜನರು ಬಹಳ ಬೇಕು. ನಮ್ಮ ಭಾರತೀಯ ಸಂಸ್ಕೃತಿ ಮುಖ್ಯವಾಗಿ ಎರಡು ರೀತಿಯಾದಂತಹ ಸಂಗೀತ ಬಹಳ ಪ್ರಚಲಿತ, ದಕ್ಷಿಣಾದಿ ಉತ್ತರಾದಿ ಅಂತ. ನೃತ್ಯವೂ ಅಷ್ಟೇ, ಭರತನಾಟ್ಯ, ಕೂಚಿಪುಡಿ, ಕಥಕ್, ಚಾವ್, ಒಡಿಸಿ, ವೈವಿಧ್ಯಮಯವಾದ ದೇಶ ನಮ್ದು. ವಾದ್ಯಗಳಿರಬಹುದು, ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ರೀತಿಯಾದಂತಹ ಕಲೆ ಅಷ್ಟು ಸೀಮಂತವಾಗಿದೆ. ನಮ್ಮ ಪೋಷಕರು ಕೂಡ ಸಾಂಸ್ಕೃತಿಕ ಕಲೆಗಳಲ್ಲಿ ಮಕ್ಕಳನ್ನ ಅರಿವು ಮೂಡಿಸುವಂತೆ ಮಾಡಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾಸನ ಜಿಲ್ಲೆ ಗೋರೂರು ಬಳಿ ಹೇಮಾವತಿ ಜಲಾಶಯದ ಹಿನ್ನೀರಿನ ಶೆಟ್ಟಿಹಳ್ಳಿ ಚರ್ಚ್ ಬಳಿ ಈಜಲು ತೆರಳಿದ್ದ ಮೂವರು ಯುವಕರು ಸಾವನ್ನಪ್ಪಿದ್ದಾರೆ. ಬೆಳಗಾವಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆರಂಭಿಸಿದ ನಮ್ಮ ಕ್ಲಿನಿಕ್ ಅನ್ನು ಶಾಸಕ ಆಸಿಫ್ ಸೇಠ್ ಉದ್ಘಾಟಿಸಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶಾ ಧಾಮ್ಜಿ ಜಾಧವ್ಜಿ ಛೇಡಾ ಸ್ಮಾರಕ ರಾಷ್ಟ್ರೋತ್ಥಾನ ರಕ್ತನಿಧಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಹಿನ್ನೆಲೆ ಇಂದು ಜನಜಾಗೃತಿ ಜಾಥಾ ಆಯೋಜಿಸಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರಸಗೊಬ್ಬರ ಕೃತಕ ಅಭಾವ ಸೃಷ್ಟಿಸಿದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಕೃಷಿ ಇಲಾಖೆ ನಿರ್ದೇಶಕರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ವಿಶ್ವ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆ ಜನಜಾಗೃತಿ ದಿನಾಚರಣೆ. ವಿಶ್ವ ಪವನಶಕ್ತಿ ದಿನಾಚರಣೆ, ಗೋವಾದಲ್ಲಿ ಇಂದು ರಾಷ್ಟ್ರೀಯ ಸಮ್ಮೇಳನ. ಶ್ರೀಸಾಮಾನ್ಯನಿಗೆ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದು, ನ್ಯಾಯಮೂರ್ತಿ ಎಚ್ಪಿ ಸಂದೇಶ್. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯ ಸಾಧನ, ವಿದ್ವಾಂಸ ಎವಿ ನಾವಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ 7:35.
2: ಆಕಾಶವಾಣಿ ಮಡಿಕೇರಿ.
3: ಭಾರತಿ ರೇಡಿಯೋ ಹೌಸ್ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
2: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
4: ಹಲೋ
5: ಹಲೋ
4: ರಮ್ಯಾ, ಎಲ್ಲೇ ಕಾಲೇಜ್ಗೆ ಬರ್ತಾನೆ ಇಲ್ಲ, ಏನಾಯ್ತು?
5: ನನ್ಗೆ ಮನೆಯಿಂದ ಹೊರಗೆ ಬರಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಕಣೆ. ನನ್ ಮುಖದಲ್ಲಿರುವ ಪಿಂಪಲ್ಸ್, ಬ್ಲಾಕ್ ಮಾರ್ಕ್ಸ್ ತುಂಬಾನೇ ಜಾಸ್ತಿ ಆಗಿದೆ.
4: ನೀನು ನಾಗಾರ್ಜುನ ಅವರ ರಕ್ತ ಚಂದನದ ಆಯುರ್ವೇದಿಕ್ ಸೋಪ್ ಯೂಸ್ ಮಾಡು. ಪಿಂಪಲ್ ಹಾಗೆ ಬ್ಲಾಕ್ ಮಾರ್ಕ್ಗೆ ಗುಡ್ ಬೈ ಹೇಳು.
6: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
7: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
6: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
7: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
6: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
9: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೆಟ್ಟಿ ರಾಮದನ್ 9834848.

0: ಇಮ್ಯಾನುವೆಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವೆಲ್ ಸಿಲ್ಕ್ಸ್ ಇರಿಟ್ಟಿ.
1: ಸ್ವಿಸ್ ಗೋಲ್ಡ್ ನಲ್ಲಿ ಮಾನ್ಸೂನ್ ಆಫರ್, ಸೆಲೆಕ್ಟೆಡ್ ಚಿನ್ನಾಭರಣಗಳ ಖರೀದಿಯ ಮೇಲೆ ಪಡೆಯಿರಿ 0% ವೇಸ್ಟೇಜ್, 0% ಮೇಕಿಂಗ್ ಚಾರ್ಜ್. ಈ ಆಫರ್ ಜೂನ್ 30ರವರೆಗೆ ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
3: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ ಸಪ್ಲೈ.
4: ಹಲೋ, ಇಲ್ಲಿ ಕೇಳಿ, ಅಭಿಲಾಷ್ ನಲ್ಲಿ ಇವಾಗ ಮಾನ್ಸೂನ್ ಮೆಗಾ ಎಕ್ಸ್ಚೇಂಜ್ ಆಫರ್ ಶುರುವಾಗಿದೆ. ನಿಮ್ಮಲ್ಲಿರುವ ಹಳೆಯ ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಮೈಕ್ರೋ ಓವನ್, ಎಲ್ಇಡಿ ಟಿವಿ ತನ್ನಿ. ಹೊಸ ಫೀಚರ್ಸ್ ನ ಹೋಮ್ ಅಪ್ಲಯನ್ಸಸ್ ನೊಂದಿಗೆ ಎಕ್ಸ್ಚೇಂಜ್ ಮಾಡಿ ಅಪ್ಗ್ರೇಡ್ ಆಗಿ, ಅದು ಆಕರ್ಷಕ ಡಿಸ್ಕೌಂಟ್ ಆಫರ್ ನೊಂದಿಗೆ ಸುಲಭ ಕಂತಿನ ಇಎಂಐ ಮೂಲಕ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
5: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ಬರ್ತ್ ನ ಇಂಡಕ್ಷನ್ ಸ್ಟೌ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
6: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗುಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
7: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಗೋಣಿಗೊಪ್ಪ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
9: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
10: 4x2 ಡಿಜಿಟಲ್ ವೆಟ್ರಿಫೈಡ್ ಟೈಲ್ಸ್ ಪ್ರಾಜೆಕ್ಟ್ ಆರ್ಡರ್ ಇದ್ರೆ ಗುಜರಾತ್ನಿಂದ ಅತಿ ಕಡಿಮೆ ರೇಟ್ ನಲ್ಲಿ ಸಪ್ಲೈ ಮಾಡಿಕೊಡಲಾಗುವುದು. ನೇರವಾಗಿ ಸಂಪರ್ಕಿಸಿ ಟ್ರಾನ್ಸಿಟ್ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್.
11: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
12: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
13: SGRMS ಟ್ರಾವೆಲ್ಸ್, ಕುಶಾಲನಗರ. ಕುಶಾಲನಗರದಿಂದ ತಿರುಪತಿ ಬಾಲಾಜಿ ದರ್ಶನ, ಪದ್ಮಾವತಿ ದೇವಸ್ಥಾನ, ಕಾಳಹಸ್ತಿ ದೇವಸ್ಥಾನ ದರ್ಶನಕ್ಕೆ ವಿಶೇಷ ಪ್ಯಾಕೇಜ್ ಅನ್ನು ಆಯೋಜಿಸಿದೆ. ಬಸ್ ಜೂನ್ 22ರಂದು ಹೊರಡಲಿದ್ದು 3 ರಾತ್ರಿ 2 ದಿನಗಳ ಟ್ರಿಪ್ ಇದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 9448071307 ಅಥವಾ 9483645377 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ.
14: ಅಲ್ವೇ, ನಿಮ್ ಲೇ ಲಡಾಖ್ ಟ್ರಿಪ್ ಪ್ಲಾನ್ ಏನಾಯ್ತು? ಕ್ಯಾನ್ಸಲ್ ಆಯ್ತಾ?
15: ಇಲ್ವಲ್ಲ, ನಾವು ಫ್ರೀ ಆಗಿ ಹೋಗ್ತಾ ಇದ್ದೀವಿ.
14: ಅದೇಗೆ, ನಾವು ಕೂಡ ಬರ್ತಿದ್ದೋ. ಪುತ್ತೂರ್ ಟೌನ್ ಹತ್ರ ಮುಳಿಯಾ ಪ್ರಾಪರ್ಟೀಸ್ ಅವರ ಸೈಟ್ ಬುಕ್ ಮಾಡಿದೆ. ಆಫರ್ ನಲ್ಲಿ ಲೇ ಲಡಾಖ್ ಮತ್ತು ಸ್ಪಿಟಿ ವ್ಯಾಲಿಗೆ ಫ್ರೀ ಟ್ರಿಪ್ ಕೊಟ್ರು. 15 ಲಕ್ಷ

0: 55 ಲಕ್ಷದೊಳಗೆ ಸೈಟ್ ಸಿಗ್ತಾ ಇದೆ. ಮಂಗಳೂರಿಗೆ ಹತ್ತಿರಾನು ಅವರ ಸೈಟ್ ಇದೆ. ನೀನು ಸೈಟ್ ತಗೋ, ಒಟ್ಟಿಗೆ ಟ್ರಿಪ್ ಹೋಗೋಣ.
1: ವಾವ್ ಸೂಪರ್. ಈ ಆಫರ್ ಜೂನ್ 30ರವರೆಗೆ ಮಾತ್ರ ಇರೋದು. ಬುಕಿಂಗ್ ಹಾಗೂ ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 6364913916. ನಿಮ್ಮ ಕನಸಿನ ಮನೆಗೆ ರೆಕ್ಕೆ ಮೂಡಿಸುತ್ತಿದೆ ಮುಳಿಯ ಪ್ರಾಪರ್ಟೀಸ್. SSLC ಫೇಲ್ ಆಗಿದ್ದರೆ ಚಿಂತಿಸಬೇಡಿ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ನಲ್ಲಿ ನೇರವಾಗಿ ಪ್ರಥಮ PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು, ಕಳೆದ 19 ವರ್ಷಗಳಿಂದ ದಾಖಲೆ ಫಲಿತಾಂಶವನ್ನು ನೀಡುತ್ತಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಸೆಕೆಂಡ್ ಫ್ಲೋರ್, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕಾಲ್ 9900190940.
2: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
1: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ.

0: ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
1: ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
2: ಪೊನ್ನಂಪೇಟೆಯ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವು ಪುನರಾರಂಭಗೊಂಡಿದ್ದು ಬೆಳಿಗ್ಗೆ 9:00 ಅಪರಾಹ್ನ 2:00 ತೆರೆದಿರುತ್ತದೆ. ಸಾರ್ವಜನಿಕರು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಕೋರಲಾಗಿದೆ.
1: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಎಲ್ಲಿದೆ ಅಂತದ್ದು?
1: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900901282
1: ಆರ್ 9606084066.
0: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
1: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
4: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
1: ಎಲ್ಲೇ ಅದು?
4: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.

0: ಇದುವರೆಗೆ ಭಾವಗೀತೆಯನ್ನು ಕೇಳಿದಿರಿ.
1: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
2: ಪುತ್ತೂರಿನಲ್ಲಿ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಹಾಗೂ ವೈಫೈ ಯೊಂದಿಗೆ ಗರ್ಲ್ಸ್ ಪಿಜಿ ಲಭ್ಯವಿದೆ. ಮಾಹಿತಿಗೆ ಕಾಲ್ ಮಾಡಿ 7338593112.
3: ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಬುಳಿಯಾದಲ್ಲಿ ಚಿನ್ನಾಭರಣಗಳ ಉಚಿತ ಸರ್ವಿಸ್ ಕ್ಯಾಂಪ್ ಇದೆ. ಜೂನ್ 3-15 ಈ ಕ್ಯಾಂಪ್ ನಲ್ಲಿ ನಿಮ್ಮ ಆಭರಣಗಳನ್ನು ತೊಳೆದು ಶುದ್ಧ ಮಾಡುವುದು, ಚಿನ್ನದ ಕೋಟಿಂಗ್, ತುಂಡಾದ ಆಭರಣಗಳ ಜೋಡಣೆ, ಸುವ್ಯವಸ್ಥಿತ ರೀತಿಯ ರಿಪೇರಿ. ಸರ್ವರು ಈ ಫ್ರೀ ಕ್ಯಾಂಪ್ ನ ಪ್ರಯೋಜನ ಪಡೆದುಕೊಳ್ಳಲು ವಿನಂತಿ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
4: ನಿಮ್ಮ ನೆಚ್ಚಿನ ಮುಳಿಯಾದಲ್ಲಿ ಇದೀಗ ಮೆಗಾ ವಿನಿಮಯ ಮೇಳ. ಜೂನ್ 8-30 ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಪ್ರತಿ ಗ್ರಾಮಿಗೆ 250 ರೂಪಾಯಿ ಬೋನಸ್ ಪಡೆಯಿರಿ. ವಿಶೇಷ ಲೈಟ್ ವೇಟ್ ಆಭರಣಗಳ ಅಮೋಘ ಸಂಗ್ರಹ, ಸಂತೋಷದ ವೈವಿಧ್ಯಮಗಳ ಮಿನುಗುವ ಚಿನ್ನದ ಹಬ್ಬ. ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: SSLC ಫೇಲ್ ಆಗಿದ್ದರೆ ಚಿಂತಿಸಬೇಡಿ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ ನಲ್ಲಿ ನೇರವಾಗಿ ಪ್ರಥಮ PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು, ಕಳೆದ 19 ವರ್ಷಗಳಿಂದ ದಾಖಲೆ ಫಲಿತಾಂಶವನ್ನು ನೀಡುತ್ತಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಸೆಕೆಂಡ್ ಫ್ಲೋರ್, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕಾಲ್ 9900090940.
6: ಆಂಟೂರ್ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591.

0: 803656, Kalimada Sharath 8762050292.
1: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
2: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ ಇದು ಹೆಂಗಾಗುತ್ತೆ ಅಂದ್ರೆ, ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು ನಾವು. ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
4: ಆಕಾಶವಾಣಿ ಮಡಿಕೇರಿ, ಸಮಯ 7:34. ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
5: ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
6: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
7: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
8: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
7: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
8: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
7: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ಪಿ ಸೌಮ್ಯ. ಮುಖ್ಯಾಂಶಗಳು. ಸ್ಲೊವಾಕಿಯಾ ಅಧ್ಯಕ್ಷರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದಿನಿಂದ G7 ಶೃಂಗಸಭೆ ಆರಂಭ. ಹಾರ್ಮುಜ್ ಜಲಸಂಧಿ ಮುಕ್ತಗೊಳಿಸಲು ಅಮೆರಿಕ ಇರಾನ್ ನಡುವೆ ಒಪ್ಪಂದ ಅಂತಿಮ. ಶಾಸಕರ ಸಹಿ ನಕಲು ಪ್ರಕರಣ. ಸಿಐಡಿಯಿಂದ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ವಿಚಾರಣೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಪಾಕಿಸ್ತಾನ ವಿರುದ್ಧ ಭಾರತ ತಂಡಕ್ಕೆ ಭರ್ಜರಿ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸ್ಲೊವಾಕಿಯಾದ ರಾಜಧಾನಿ ಬ್ರಾಟಿಸ್ಲಾವಾದಲ್ಲಿ ಸ್ಲೊವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೊವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರೇನಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಫ್ರಾನ್ಸ್ನ ನೈಸ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ಮೋದಿ ಅವರು ಎರಡು ದಿನಗಳ ಅಧಿಕೃತ ಭೇಟಿಗಾಗಿ ನಿನ್ನೆ ರಾತ್ರಿ ಸ್ಲೊವಾಕಿಯಾಕ್ಕೆ ಆಗಮಿಸಿದರು. ಈ ಭೇಟಿಯು ಭಾರತ ಸ್ಲೊವಾಕಿಯಾ ಸಂಬಂಧಗಳನ್ನು ಗಾಢವಾಗಿಸಲು ಮತ್ತು ಎರಡೂ ದೇಶಗಳ ನಡುವಿನ ಸಹಕಾರದ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಅವಕಾಶವನ್ನು ಒದಗಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸ್ಲೊವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರಿನಿ ಮತ್ತು ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಉತ್ಪಾದಕ ಸಭೆಗಳನ್ನು ಎದುರು ನೋಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. 1993ರಲ್ಲಿ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಸ್ಲೊವಾಕಿಯಾಕ್ಕೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು. 2025ರ ಏಪ್ರಿಲ್ನಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರ ಸ್ಲೊವಾಕಿಯಾ ಭೇಟಿ ಮತ್ತು 2026ರ ಫೆಬ್ರವರಿಯಲ್ಲಿ ಸ್ಲೊವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರಿನಿ ಅವರ ಎ ಇಂಪ್ಯಾಕ್ಟ್ ಶೃಂಗಸಭೆಗಾಗಿ ಭಾರತಕ್ಕೆ ಭೇಟಿ ನೀಡಿದ್ದರು. ವ್ಯಾಪಾರ, ಹೂಡಿಕೆ, ಆಟೋಮೊಬೈಲ್ ಮತ್ತು ರೈಲ್ವೆ ಉತ್ಪಾದನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸ್ಲೊವಾಕಿಯಾದೊಂದಿಗೆ ದ್ವಿಪಕ್ಷೀಯ ಸಂಬಂಧವನ್ನು ಬಲಪಡಿಸುವ ಕಡೆಗೆ ಭಾರತದ ಬದ್ದತೆಯನ್ನು ಈ ಭೇಟಿ ಪುನರುಚ್ಚರಿಸುತ್ತದೆ. ಬ್ರಾಟಿಸ್ಲಾವಾಕ್ಕೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಲ್ಲಿನ ಭಾರತೀಯ ಸಮುದಾಯ ಆತ್ಮೀಯವಾಗಿ ಬರಮಾಡಿಕೊಂಡಿತು. ಪ್ರಧಾನಿ ನರೇಂದ್ರ ಮೋದಿ ಅವರ ಫ್ರಾನ್ಸ್ ಭೇಟಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗಿನ ಚರ್ಚೆಗಳ ಫಲಿತಾಂಶಗಳ ಕುರಿತು ವಿದೇಶಾಂಗ ಸಚಿವಾಲಯ ನೈಸ್ನಲ್ಲಿ ವಿಶೇಷ ಸಂಕ್ಷಿಪ್ತ ವಿವರಣೆಯನ್ನು ನೀಡಿದೆ. ಈ ಕುರಿತು ಮಾಹಿತಿ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಭಾರತ ಫ್ರಾನ್ಸ್ ನಾವೀನ್ಯತೆ ಮಾರ್ಗಸೂಚಿ 2030ನ್ನು ಭೇಟಿಯ ಪ್ರಮುಖ ಅಂಶವಾಗಿದೆ. ಇದು ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು, ಕೃತಕ ಬುದ್ದಿಮತ್ತೆ, ಸ್ಟಾರ್ಟ್ಅಪ್ಗಳು, ಸಂಶೋಧನೆ ಮತ್ತು ಶೈಕ್ಷಣಿಕ ವಿನಿಮಯಗಳಲ್ಲಿ ಸಹಯೋಗವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದರು. ಎಐ ಆಡಳಿತದ ಕುರಿತು ಜಂಟಿ ಭಾರತ ಫ್ರಾನ್ಸ್ ಎಐ ಕಾರ್ಯಪಡೆಯ ರಚನೆ ಮತ್ತು ಎನ್ಎಸ್ಟಿಐ ಕಾನ್ಪುರದಲ್ಲಿ ಏರೋನಾಟಿಕ್ಸ್ ಹಾಗೂ ವಿವಿಧ ವಲಯಗಳಲ್ಲಿ ಕೌಶಲ್ಯಕ್ಕಾಗಿ

0: ರಾಷ್ಟೀಯ ಶ್ರೇಷ್ಠತೆಯ ಕೇಂದ್ರವನ್ನು ಸ್ಥಾಪಿಸಲಾಗುವುದು ಎಂದು ಅವರು ತಿಳಿಸಿದರು. 52ನೇ ಜಿ7 ಶೃಂಗಸಭೆ ಇಂದು ಫ್ರಾನ್ಸ್ನ ಎವಿಯನ್ನಲ್ಲಿ ಆರಂಭವಾಗಲಿದೆ. 3 ದಿನಗಳ ಈ ಶೃಂಗಸಭೆಯಲ್ಲಿ ಜಿ7 ಸದಸ್ಯ ರಾಷ್ಟಗಳಾದ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ, ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಭಾಗವಹಿಸುತ್ತಿವೆ. ಸದಸ್ಯರ ಜೊತೆಗೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನ್ಯಾ, ದಕ್ಷಿಣ ಕೊರಿಯಾ, ಕತಾರ್, ಸೌದಿ ಅರೇಬಿಯಾ, ಸಿರಿಯಾ, ಯುಎಇ ಮತ್ತು ಉಕ್ರೇನ್ ಅನ್ನು ಔಟ್ರೀಚ್ ಪಾಲುದಾರ ರಾಷ್ಟಗಳು ಎಂದು ಫ್ರಾನ್ಸ್ ಆಹ್ವಾನಿಸಿದೆ. ಭಾರತ ಪಾಲುದಾರ ರಾಷ್ಟವಾಗಿ ಜಿ7 ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿರುವುದು ಇದು 13ನೇ ಬಾರಿ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಔಟ್ರೀಚ್ ಅಧಿವೇಶನಗಳಲ್ಲಿ ಭಾಗವಹಿಸಲಿದ್ದಾರೆ. ಜಿ7 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸುವುದು ಜಾಗತಿಕ ಭೌಗೋಳಿಕ ರಾಜಕೀಯದಲ್ಲಿ ಭಾರತದ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತದೆ. ಭಾರತ ಪ್ರಮುಖ ಆರ್ಥಿಕ ಶಕ್ತಿ ಕೇಂದ್ರವಾಗಿ, ಅಭಿವೃದ್ದಿಶೀಲ ರಾಷ್ಟಗಳಿಗೆ ರಾಜತಾಂತ್ರಿಕ ಸೇತುವೆಯಾಗಿ ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಕಾರ್ಯತಂತ್ರದ ಆಧಾರವಾಗಿ ಜಿ7 ಒಕ್ಕೂಟಕ್ಕೆ ಮುಖ್ಯವಾಗಿದೆ. ಇನ್ನೊಂದೆಡೆ ಜಿ7 ಶೃಂಗಸಭೆಯಲ್ಲಿ ಭಾಗವಹಿಸುವಿಕೆಯು ಭಾರತ ಜಾಗತಿಕ ದಕ್ಷಿಣದ ಹಿತಾಸಕ್ತಿಗಳನ್ನು ಪ್ರತಿಪಾದಿಸಲು, ಸುಧಾರಿತ ತಂತ್ರಜ್ಞಾನಗಳಿಗೆ ಸುರಕ್ಷಿತ ಪ್ರವೇಶವನ್ನು ಪಡೆಯಲು ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳನ್ನು ಬಲಪಡಿಸಲು ಅನುವು ಮಾಡಿಕೊಡುತ್ತದೆ. ಜಗತ್ತು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು, ಆರ್ಥಿಕ ಅನಿಶ್ಚಿತತೆ ಮತ್ತು ಹೊಸ ತಂತ್ರಜ್ಞಾನಗಳ ತ್ವರಿತ ವಿಕಸನದೊಂದಿಗೆ ಸೆಣಸಾಡುತ್ತಿರುವ ಸಮಯದಲ್ಲಿ ಈ ಶೃಂಗಸಭೆ ನಡೆಯುತ್ತಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ನೀಟ್ ಯುಜಿ ಮರುಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದೆ. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ neet.nta.nic.in ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮರುಪರೀಕ್ಷೆಯು ಈ ತಿಂಗಳ 21ರಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 ನಡೆಯಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕ ಮತ್ತು ಇರಾನ್ ತಮ್ಮ 107 ದಿನಗಳ ಯುದ್ದವನ್ನು ಕೊನೆಗೊಳಿಸಲು ಮತ್ತು ಜಾಗತಿಕ ತೈಲ ಪೂರೈಕೆಯ 1/5 ಭಾಗವನ್ನು ಸಾಗಿಸಲು ಬಳಸಲಾಗುತ್ತಿದ್ದ ಕಿರಿದಾದ ಜಲಮಾರ್ಗವಾದ ಹರ್ಮುಜ್ ಜಲಸಂಧಿಯನ್ನು ತೆರೆಯಲು ಒಪ್ಪಂದವನ್ನು ಅಂತಿಮಗೊಳಿಸಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿನ್ನೆ ರಾತ್ರಿ ಈ ಕುರಿತು ಘೋಷಣೆ ಮಾಡಿದರು. ಇರಾನಿನ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನವನ್ನು ಅಮೆರಿಕ ಕೊನೆಗೊಳಿಸಲಿದೆ ಎಂದು ಹೇಳಿದರು. ಜೂನ್ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗುವುದು. ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಿದ ನಂತರ ಶುಕ್ರವಾರ ಹಾರ್ಮೋಸ್ ಜಲಸಂಧಿ ತೆರೆಯಲಾಗುವುದು. ಈ ಒಪ್ಪಂದವು ಇಡೀ ಪ್ರದೇಶಕ್ಕೆ ಶಾಂತಿ ಮತ್ತು ಭದ್ರತೆಯನ್ನು ತರುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದರು. 60 ದಿನಗಳ ಅವಧಿಯಲ್ಲಿ ಇರಾನ್ನ ಪರಮಾಣು ಪುಷ್ಟೀಕರಣ ಮತ್ತು ಯುರೇನಿಯಂ ವಿಲೇವಾರಿ ಕುರಿತು ಅಮೆರಿಕ ಮತ್ತು ಇರಾನ್ ಮಾತುಕತೆ ನಡೆಸಬೇಕೆಂದು ಒಪ್ಪಂದದಲ್ಲಿ ಉಲ್ಲೇಖಿಸಲಾಗಿದೆ. ಲೆಬನಾನ್ ಸೇರಿದಂತೆ ಎಲ್ಲ ಸಂಘಟನೆಗಳು ಮತ್ತು ಪ್ರದೇಶಗಳಲ್ಲಿ ಯುದ್ದ ಮತ್ತು ಮಿಲಿಟರಿ ಕಾರ್ಯಾಚರಣೆಗಳು ಇಂದು ರಾತ್ರಿಯಿಂದ ಶಾಶ್ವತವಾಗಿ ಕೊನೆಗೊಳ್ಳುತ್ತವೆ ಎಂದು ಇರಾನ್ನ ಸುಪ್ರೀಂ ರಾಷ್ಟೀಯ ಭದ್ರತಾ ಮಂಡಳಿ ಹೇಳಿದೆ. ಈ ಸುದ್ದಿಯ ಬೆನ್ನಲ್ಲೇ ತೈಲ ಬೆಲೆಗಳು ಕುಸಿದಿವೆ. ಬ್ರೆಂಟ್ ಕಚ್ಚಾ ತೈಲ ಇಂದು ಆರಂಭಿಕ ವಹಿವಾಟಿನಲ್ಲಿ 4% ಕುಸಿದರೆ ಯುಎಸ್ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ 4.6% ಹೆಚ್ಚು ಕುಸಿದಿದೆ. ಏಷ್ಯಾದಲ್ಲಿ ಷೇರು ಮಾರುಕಟ್ಟೆಗಳು ಜಿಗಿದಿವೆ. ಟಿಎಂಸಿ ಪಕ್ಷದ ಶಾಸಕರ ಸಹಿ ನಕಲು ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪದ ಮೇಲೆ ಅಪರಾಧ ತನಿಖಾ ದಳ ಸಿಐಡಿ ತೃಣಮೂಲ ಕಾಂಗ್ರೆಸ್ ಸಂಸದ ಅಭಿಷೇಕ್ ಬ್ಯಾನರ್ಜಿ ಅವರನ್ನು 9 ಗಂಟೆಗಳಿಗೂ ಹೆಚ್ಚು ಕಾಲ ವಿಚಾರಣೆ ನಡೆಸಿತು. ಮೂಲಗಳ ಪ್ರಕಾರ ಸಿಐಡಿ ಅಧಿಕಾರಿಗಳು ನಿನ್ನೆ ಕೋಲ್ಕತ್ತಾದ ಭಭಾನಿ ಭವನದಲ್ಲಿ ತೃಣಮೂಲ ಕಾಂಗ್ರೆಸ್ ಶಾಸಕ ಕುನಾಲ್ ಘೋಷ್ ಮತ್ತು ಅಭಿಷೇಕ್ ಬ್ಯಾನರ್ಜಿ ಅವರನ್ನು ವಿಚಾರಣೆ ನಡೆಸಿದ್ದಾರೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಉದ್ಘಾಟನಾ ಪಂದ್ಯದಲ್ಲಿ ಭಾರತ ತಂಡ ನಿನ್ನೆ ರಾತ್ರಿ ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ನಲ್ಲಿ ನಡೆದ ಎ ಗುಂಪಿನ ಪಂದ್ಯದಲ್ಲಿ ಪಾಕಿಸ್ತಾನವನ್ನು 64 ರನ್ಗಳಿಂದ ಪರಾಭವಗೊಳಿಸಿದೆ. ಭಾರತ ತಂಡ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನಕ್ಕೆ 171 ರನ್ಗಳ ಗುರಿ ನೀಡಿತು. ಇದಕ್ಕೆ ಉತ್ತರವಾಗಿ ಪಾಕಿಸ್ತಾನ 17 ಓವರ್ಗಳಲ್ಲಿ 106 ರನ್ಗಳಿಗೆ ಆಲೌಟ್ ಆಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ಗಳಿಗೆ 170 ರನ್ ಗಳಿಸಿತು. ಸ್ಮೃತಿ ವಂದನಾ 44 ಎಸೆತಗಳಲ್ಲಿ 68 ರನ್ ಗಳಿಸಿದರು. ಭಾರತದ ಪರ 5 ವಿಕೆಟ್ ಕಬಳಿಸಿದ ದೀಪ್ತಿ ಶರ್ಮಾ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ದಿನದ ಇನ್ನೊಂದು ಪಂದ್ಯದಲ್ಲಿ ಬಾಂಗ್ಲಾದೇಶ

0: ನೆದರ್ಲ್ಯಾಂಡ್ಸ್ ವಿರುದ್ದ 6 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿತು. ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ನೆದರ್ಲ್ಯಾಂಡ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ಗಳಿಗೆ 138 ರನ್ ಗಳಿಸಿತು. ಇದಕ್ಕೆ ಪ್ರತಿಯಾಗಿ ಬಾಂಗ್ಲಾದೇಶ 19.1 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 141 ರನ್ ಗಳಿಸುವ ಮೂಲಕ ಗುರಿ ತಲುಪಿತು. ಹೂಸ್ಟನ್ನಲ್ಲಿ ನಿನ್ನೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಜರ್ಮನಿ ತಂಡ ಕ್ಯುರಾಕೋ ತಂಡವನ್ನು 7-1 ಅಂತರದಿಂದ ಸೋಲಿಸಿತು. ಮತ್ತೊಂದೆಡೆ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಮತ್ತೊಂದು ಪಂದ್ಯದಲ್ಲಿ ಜಪಾನ್ ಮತ್ತು ನೆದರ್ಲ್ಯಾಂಡ್ಸ್ ತಂಡಗಳು 2-2 ಗೋಲುಗಳಿಂದ ಡ್ರಾ ಸಾಧಿಸಿದವು. ಇಂದು ಮೆಕ್ಸಿಕೋದ ಮಾಂಟರಿ ಕ್ರೀಡಾಂಗಣದಲ್ಲಿ ನಡೆಯುವ ಎಫ್ ಗುಂಪಿನ ಪಂದ್ಯದಲ್ಲಿ ಟುನೀಷಿಯಾ ಮತ್ತು ಸ್ವೀಡನ್ ಮುಖಾಮುಖಿಯಾಗಿದ್ದು ಪಂದ್ಯ ಪ್ರಗತಿಯಲ್ಲಿದೆ. ಇಂದಿನ ಮತ್ತೊಂದು ಪಂದ್ಯದಲ್ಲಿ ಅಮೆರಿಕದ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿ ನಡೆಯುವ ಹೆಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ತಂಡ ಕ್ಯಾಬೋ ವರ್ಡೆ ವಿರುದ್ದ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಉತ್ತರ ಪ್ರದೇಶದ ಗೌತಮ್ ಬುದ್ಧ ನಗರದ ಜೇವರ್ನಲ್ಲಿರುವ ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ವಾಣಿಜ್ಯ ವಿಮಾನ ಸೇವೆಗಳು ಇಂದು ಆರಂಭವಾಗಿದೆ. ಇಂಡಿಗೋ ಏರ್ಲೈನ್ಸ್ನ ಮೊದಲ ವಿಮಾನವು ಲಕ್ನೋದಿಂದ ಬೆಳಗ್ಗೆ 7:05 ಪ್ರಯಾಣ ಆರಂಭಿಸಿದ್ದು ಬೆಳಗ್ಗೆ 8:05 ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದೆ. ಇದರ ನಂತರ ನೋಯ್ಡಾದಿಂದ ಬೆಂಗಳೂರಿಗೆ ಮೊದಲ ನಿಯಮಿತ ವಾಣಿಜ್ಯ ವಿಮಾನವು ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ಲೊವಾಕಿಯಾ ಅಧ್ಯಕ್ಷರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಫ್ರಾನ್ಸ್ನ ಅವಿಯನ್ನಲ್ಲಿ ಇಂದಿನಿಂದ G7 ಶೃಂಗಸಭೆ ಆರಂಭ. ಹಾರ್ಮೂಸ್ ಜಲಸಂಧಿ ಮುಕ್ತಗೊಳಿಸಲು ಅಮೆರಿಕ ಇರಾನ್ ನಡುವೆ ಒಪ್ಪಂದ ಅಂತಿಮ. ಶಾಸಕರ ಸಹಿ ನಕಲು ಪ್ರಕರಣ, ಸಿಐಡಿಯಿಂದ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ವಿಚಾರಣೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಪಾಕಿಸ್ತಾನ ವಿರುದ್ಧ ಭಾರತ ತಂಡಕ್ಕೆ ಭರ್ಜರಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಪೇರೂರು ಗ್ರಾಮತ್ರ ತಾಪಣ್ಣ ಮಣಿ ಕರುಂಬಯ್ಯ ಎಂಗಡ ಪೊಣ್ಣು ಜಾನಕಿಯಂಗ ನಿನಾಂದು ಮರಣಪಟ್ಟಿತ್ತು. ಅಳುವದ್ ಬೈತ್ರ ತಾಪಂಡ ಜಾನಕಿಯಂಗಡ ತಾಮನೆ ಮಿನ್ನಂಡ ಅಕಿರಿ ಕಾರ್ಯ ಇಂದು ಮಜ್ಜನ 12 ಒಳಿಯ ಪೇರೂರು ಗ್ರಾಮತ್ರ ತಾಪಂಡ ಒಕ್ಕ ತೂಟುಂಗಳತ್ಲ ನಡಪ.
2: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಎಲ್ಲಿದೆ ಅಂತದ್ದು?
2: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯನೂ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900 1282
2: ಆರ್ 9606084066.
4: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
5: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
6: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
5: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
7: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
8: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
9: ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
10: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನಾಟ್ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, PM ರೋಡ್, ಕೊಡಗರಹಳ್ಳಿ.
11: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್,

0: ಮಲ್ಟಿಪರ್ಪಸ್ ಎಂಜಿನ್ ಹಾಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹಾಂಡಾ ಹಿಲ್ ರೋಡ್ ಮಡಿಕೇರಿ.
1: ಗಮನಿಸಿ, ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. ಪ್ರೀಮಿಯಂ ಫರ್ನಿಚರ್ ಗಳಿಗೆ ಆಕರ್ಷಕ ಆಫರ್ ಗಳು, ಪ್ರತಿ ಬುಕಿಂಗ್ ಗೆ ಗಿಫ್ಟ್ ಫ್ರೀ, 100,000 ರೂಪಾಯಿ ಮೌಲ್ಯದ ಖರೀದಿಗೆ 2-door ಆಲ್ಮಿರಾ ಗೆಲ್ಲುವ ಸುವರ್ಣಾವಕಾಶ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
2: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
3: ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಗುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
2: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
4: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
5: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್, ಟಿವಿ, ವಾಷಿಂಗ್ ಮಷೀನ್, ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್.
4: ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ.
5: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
6: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
1: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
7: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಡ ಮಮತಾಜಿನ. ಚೋರೆ ದಾನ, ಬಲ್ಯತರತರ ದಾನ, ಇನ್ನೊಬ್ಬಣ್ಣ ಜೀವಂತನ ಉಳುತ್ತುವ ಈ ಕಾರ್ಯ ಎಲ್ಲರಿಗೂ ಮಾದರಿಯಾಯ್ತಿರುಂಡು. ಇದಿಲಿಂಜ ಸಮಾಜತ್ರ ಸಾರ್ವಜನಿಕಂಗಡ ಆರೋಗ್ಯ ಅವಶ್ಯಕತನ ಕೊಡ್ತನಕ್ಕೆ ಆಪಂದ್ ಶಾಸಕ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಅಣ್ಣಚ್ಚಿ. ಜಿಲ್ಲಾ ಆರೋಗ್ಯ ಪಿಂಜ, ಕುಟುಂಬ ಕಲ್ಯಾಣ ಇಲಾಖೆ ಪಿಂಜ, ಖಾಸಗಿ ಸಂಸ್ಥೆರ ಆದನೆಲ್, ಜಿಲ್ಲಾ ಆಸ್ಪತ್ರೆ ರಕ್ಷಣಾ ಘಟಕತರ ಆದನೆಲ್, ವಿಶ್ವ ಚೋರೆದಾನಿಯಡ ದಿನತ್ರ ಮಾರಿಪತ್, ವಿರೇಶ್ ಪೆಟ್ರ ಸೀತಾಲಕ್ಷ್ಮಿ ಸಭಾಬಾಡಲಿ ಏರ್ಪಾಡು ಮಾಡಿದಿಂಜ ದಂಡನೆ ಕಾಲತ್ರ ಚೋರೆದಾನ ಶಿಬಿರತನ ಉದ್ಘಾಟನೆ ಮಾಡಿತು. ಇವು ತಕ್ಕ ಪರಂದತ್ತು. ಸಂಘ ಸಂಸ್ಥೆ ಚೋರೆದಾನ ಶಿಬಿರ ಮಾಡಿತ್ತು. ಕಾಯಿಲೆಕಾರಕ್ಕೆ, ಅಪಘಾತ ಆನ ಹಿಂಗಕ್ಕೆ, ಚೋರೆ ಕೊಡುಪ ಕಾರುಬಾರ್ ಆಂಡುವನೆಂದು ಇವು ಎಣ್ಣಚ್ಚಿ. ಪತ್ರಕರ್ತಂಗ ವಿಶ್ವಾಸತನ ಬೆಚ್ಚೋವಂಡು ನಕಲಿ ಪತ್ರಕರ್ತಂಗಳ ಸುದ್ದಿ ಮನೆಯಿಂದ ದೂರ ಬೆಕ್ಕೊಂಡು ಕರ್ನಾಟಕ ಕಾರ್ಯನಿರತ ಪತ್ರಕರ್ತಂಗಡ ಸಂಘದರ ಅಧ್ಯಕ್ಷ ಶಿವಾನಂದ ತಗಡೂರ್ ಎಣ್ಣಚ್ಚಿ. ಮಡಿಕೇರಿಯ ಪತ್ರಿಕಾ ಭವನತ್ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತಂಗಡ ಸಂಘ ಕೊಡುಪ ಕಾಲತರ ಪ್ರಶಸ್ತಿ ಪ್ರದಾನ ಸಮಾರಂಭತನ ಉದ್ಘಾಟನೆ ಮಾಡಿತು. ಇವು ತಕ್ಕ ಬರಂದತ್ತು. ನಲ್ಲ ತರತ್ತು ಸಾಮಾಜಿಕ ಚಿಂತನೆನ ಪತ್ರಕರ್ತಂಗ ಬೆಚ್ಚೊಂಡು ವರದಿ ಮಾಡುವ ಇಂಕ್ ಗೌರವ ಮುಖ್ಯ ಪಟ್ಟದ ನಿನ್ನಿಂದ ಇವು ಅಣ್ಣುಚ್ಚಿ. ಕೂಡಿಯಾಡಿನ ವಿರಾಜಪೇಟೆ ಕ್ಷೇತ್ರ ಶಾಸಕ ಎಎಸ್ ಪೊನ್ನಣ್ಣ ತಕ್ಕ ಬರಂದಿತ್ತು. ಮಾಧ್ಯಮ ಸಂಸ್ಥೆನ ನಡೆಸುವುದು ಸುಲಭತರ ಪಣಿಯಲ್ಲ, ಪತ್ರಕರ್ತಂಗ ಎಚ್ಚರತಿರುಣು ಅಣ್ಣುಚ್ಚಿ. ಸೋಮಾರಪೇಟೆ ಸಾಮಾಜಿಕ ಅರಣ್ಯ ವಲಯ ಹುದುಗೂರು ಪಿಂಜ ಹೊಸಳ್ಳಿ ಸಸ್ಯ ಕ್ಷೇತ್ರದ ದಂಡಾಯಿರತ 26-27 ಸಾಲರ ಮಳೆಗಾಲದ ಸಾರ್ವಜನಿಕಂಕ ನಡಪಕ್ಕೆ ಪಲತರ ಪಣ್ಣು ಗಿಡ ಕಾಡು ಜಾತಿರ ಗಿಡತನ ಬೆಳೆತಿತ್ತು. ಚಿರಿಯ ಗಿಡಕ್ಕೆ 3 ರೂಪಾಯಿ, ಚನ್ನ ಬಲ್ಲೆ ಗಿಡಕ್ಕೆ 6 ರೂಪಾಯಿ ತರನಕ್ಕೆ ಬೋರೆ ಬೋರೆ ಗಿಡತನ ಕೊಡಪ ಕಾರುಬಾರನ ಇಂದಂಜ ಶುರು ಮಾಡುವ ಅವರ ಮಾಹಿತಿಗೆ ಉಪವಲಯ ಅರಣ್ಯಾಧಿಕಾರಿ ಸೋಮಾರಪೇಟೆ ಇಲ್ಲಿಗೆ ಸಂಪರ್ಕ ಮಾಡಲು ಒಂದು ಸಾಮಾಜಿಕ ಅರಣ್ಯ ವಲಯತರ ಅರಣ್ಯಾಧಿಕಾರಿ ಅರಿಚಿಟ್ಟಿತು. ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆರ ಆದನೆಲ್ ಮಕ್ಕಳ ಪಿಂಜ ಯುವಜನಡ ಕಲೆರ ಮೇಲೆ ಉಳ್ಳ ಪ್ರತಿಭೆನ ಗುರುತು ಮಾಡಿತ್ತು. ಐಂಗಕ್ಕೆ ಪುರುಡು ಕೊಡುಪಕ್ಕೆ ದಂಡಾಯಿರತ 26 August 4 ಪಿಂಜ ಅಂಜಾಂಗ್ ಮಡಿಕೇರಿಯ ಗಾಂಧಿ ಭವನತ್ ಕಲಾ ಪ್ರತಿಭೋತ್ಸವ ಏರ್ಪಾಡು ಮಾಡಿತ್ತು. ಈ ಪೈಪೋಟಿಲು ಕೂಡಿಯಾಡುವಕ್ಕೆ ಇರಾದೆ ಉಳ್ಳ 18 ಬಯತ್ತಿಂಜ 30 ಬಯತ್ತರ ಒಳಲುಳ್ಳ ಅಭ್ಯರ್ಥಿಯ ಪಿಂಜ 8 ಬಯತ್ತು ತುಂಬನ 14 ಬಯತ್ತರ ಒಳಲು ಉಳ್ಳ ಬಾಲ ಪ್ರತಿಭೆಯ ತಂಗಡ ಪೆದತ್ತಿನ ಸಹಾಯಕ ನಿರ್ದೇಶಕಂಗಡ ಕಚೇರಿ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ಜಿಲ್ಲಾಡಳಿತ ಭವನ ಮಡಿಕೇರಿ ಕೊಡಗು ಜಿಲ್ಲೆ ಇಲ್ಲಿಗೂ ಈ ತಿಂಗ 30 ದಂಡ ಒಳಲು ನೋಂದಣಿ ಮಾಡಿಯವನಕ್ಕೆ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಗಳನ್ನು ಕುಮಾರ್ ಅವು ಅರಿಚಿಟ್ಟಿತು. ರಾಜ್ಯತರ ಎಲ್ಲ ಸರ್ಕಾರಿ ಅನುದಾನಿತ ಸಂಸ್ಥೆ, ನಿಗಮ ಮಂಡಳಿ, ಸ್ವಾಯತ್ತ ಸಂಸ್ಥೆ, ವಿಶ್ವವಿದ್ಯಾಲಯತರ ಅಧಿಕಾರಿಯ ಪ್ರತಿ ತಿಂಗತರ ಆದ್ಯ ಚಿನಿಯಾಚೆ ಖಾದಿ ಬಟ್ಟೆನ ಇಡುವನಕ್ಕೆ ಸರ್ಕಾರತರ ಮುಖ್ಯ ಕಾರ್ಯದರ್ಶಿಯ ಸುತ್ತೋಲೆ ಪುರಚಿಟ್ಟಂಡ ಮಾರಿಪತ್ ವಿರಾಜಪೇಟೆ ಪಿಂಜ ಪೊನ್ನಂಪೇಟೆ ತಾಲೂಕರ ಅಧಿಕಾರಿಯಕ್ಕೆ ಅನುಕೂಲ ಅಪ್ಪನಕ್ಕೆ ಖಾದಿ ಬಟ್ಟೆ ಇಡ್ತವಕ್ಕೆ ಇದೇ ನಾಳಂಕೆ ಅಣ್ಣಕ. ನಾಳೆ ಪಿಂಜ ಮತ್ಯಂದು ಪಲಾಕ 9:30 5 ಗಂಟೆಗತ್ತನೆ ಕೊಡಗು ಉಪಾಧ್ಯಾಯರ ಸಹಕಾರ ಸ್ಟೋರ್ ಪಿಂಜ ಮುದ್ರಣಾಲಯ ನಿಯಮಿತ

0: ಹಾಸ್ಪಿಟಲ್ ಖಾದಿ ಭಟ್ಟರ ಅಂಗಡಿನ ತೊರಪ ಇರಾದೆ ಉಳ್ಳವು ಇಂಡ ಉಪಯೋಗ ಪಡೆದವಲು ಒಂದು ಕರ್ನಾಟಕ ರಾಜ್ಯ ಖಾದಿ ಪಿಂಜ ಗ್ರಾಮೋದ್ಯೋಗ ಮಂಡಳಿ ಮಡಿಕೇರಿ ಜಿಲ್ಲೆರ ಜಿಲ್ಲಾಭಿವೃದ್ಧಿ ಅಧಿಕಾರಿ ಅರಿಚಿಟ್ಟಿತು. ಪಿಂಚಣಿ ಅದಾಲತರ ಸಭೆ ಇಂದು ಮಜ್ಜನತರ ಮಿತ ದಂಡು ಗಂಟೆಗೆ ಕೊಡಗು ಅಂಚೆ ವಿಭಾಗತರ ವಿಭಾಗೀಯ ಕಚೇರಿಯಲ್ಲಿ ನಡಪ. ಅಂಚೆ ವಿಭಾಗತರ ಪೋಸ್ಟಲ್ ಪಿಂಚಣಿಗೆ ಸಂಬಂಧಪಟ್ಟ ಎಲ್ಲ ತರತರ ಹವಾಲು ನಡ್ತವ. ಇಂದು ನಡಪ ಸಭೆಯಲ್ಲಿ ಪಿಂಚಣಿ ಅದಾಲತ್ಲು ನೋಂದಣಿ ಮಾಡಿಡವು ಕೂಡಿಯಾಡಲೊಂದು ಕೊಡಗು ಅಂಚೆ ವಿಭಾಗತರ ಅಂಚೆ ಅಧೀಕ್ಷಕಂಗ ಅರಿಚಿಟ್ಟಿತು. ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ಆದನೆಯಲ್ಲಿ ದಂಡಾರ್ಥ 26-27 ಸಾಲರ ಚಿಗುರು ಕಾರ್ಯಕ್ರಮತನ ಕೊಡಗು ಜಿಲ್ಲಾ ಮಟ್ಟದ ಏರ್ಪಾಡು ಮಾಡಿಯನುಂಡು. ಈ ಕಾರ್ಯಕ್ರಮದ ಕೂಡಿಯಾಡುವ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಹಿಂದೂಸ್ತಾನಿ ಸಂಗೀತ, ವಚನ ಜನಪದ ಪಾಡುವ ನಾಟಕ ಯಕ್ಷಗಾನ ಕೂಡ ನನಕೆ ಬೋರೆ ಬೋರೆ ಕಲೆನ ಪಡಚ ಒಟ್ಟುಲಿಂಜ 14 ಬಯತರ ಮಕ್ಕ ಕಲಾವಿದಂಗ ಕೂಡಿಯಾಡಲು ಪ್ರದರ್ಶನ ಮಾಡುವ ಕಲೆರ ವಿವರ ವಯಸ್ಸು ದೃಢೀಕರಣ ಕಾಗದ ತೋಡೆ ಈ ತಿಂಗ ನುಪ್ಪದಂಡವಳಲು ನಿರ್ದೇಶಕಂಗಡ ಕಚೇರಿ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ಜಿಲ್ಲಾಡಳಿತ ಭವನ ಕೊಡಗು ಜಿಲ್ಲೆ ಇಲ್ಲಿ ಐಕೊಲೊಂದು ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆರ ಸಹಾಯಕ ನಿರ್ದೇಶಕಂಗ ಅರಿಚಿಟ್ಟಿತು. ಇಲ್ಲಿ ಸುದ್ದಿ ಸಮಾಚಾರ ತುಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
4: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
5: ನಾನು ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
4: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
8: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
9: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
9: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪೇಟು ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪೇಟು ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
10: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
11: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
12: ಹಲೋ, ಇಲ್ಲಿ ಕೇಳಿ, ಅಭಿಲಾಷ್ ನಲ್ಲಿ ಇವಾಗ ಮಾನ್ಸೂನ್ ಮೆಗಾ ಎಕ್ಸ್ಚೇಂಜ್ ಆಫರ್ ಶುರುವಾಗಿದೆ. ನಿಮ್ಮಲ್ಲಿರುವ ಹಳೆಯ ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಮೈಕ್ರೋ ಓವನ್, ಎಲ್ಇಡಿ ಟಿವಿ ತನ್ನಿ. ಹೊಸ ಫೀಚರ್ಸ್ ನ ಹೋಮ್ ಅಪ್ಲಯನ್ಸಸ್ ನೊಂದಿಗೆ ಎಕ್ಸ್ಚೇಂಜ್ ಮಾಡಿ ಅಪ್ಗ್ರೇಡ್ ಆಗಿ, ಅದು ಆಕರ್ಷಕ ಡಿಸ್ಕೌಂಟ್ ಆಫರ್ ನೊಂದಿಗೆ ಸುಲಭ ಕಂತಿನ ಇಎಂಐ ಮೂಲಕ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
5: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವರ್ನ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.

ಎತ್ತು ಹೊತ್ತು ಸಾಕಿ ಸಲುಹಿದ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಕಳುಹಿಸುವುದು ಎಷ್ಟು ಸರಿ? ಅಂದು ಪುಟ್ಟ ಮಗುವನ್ನ ಸಾಕಲಾಗದೆ ಸಂರಕ್ಷಿತ ಕೇಂದ್ರಗಳಿಗೆ ಬಿಟ್ಟಿದ್ದರೆ?

ಇಂದು ಬೆಳೆದು ದೊಡ್ಡವರಾಗಿ ಸಾಧನೆ ಮಾಡಲಾಗುತ್ತಿತ್ತೆ? ಇಲ್ಲ. ಹಾಗೆಯೇ ಅಸಹಾಯಕತೆಯ ತಂದೆ ತಾಯಿಯ ಕಾಳಜಿ ಪ್ರತಿಯೊಂದು ಮಗುವಿನ ಅಂದರೆ ಮಕ್ಕಳ ಕರ್ತವ್ಯ ಹಾಗೂ ಜವಾಬ್ದಾರಿ.

ಆಕಾಶವಾಣಿ ಮಡಿಕೇರಿ, ಸಮಯ 8 ಗಂಟೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
1: ದೆಹಲಿ ಕೇಂದ್ರದ ವಾರ್ತಾ ವಿಭಾಗದಿಂದ ಹೊರ ರಾಷ್ಟಗಳಿಗೆ ಪ್ರಸಾರವಾಗುತ್ತಿರುವ ವಾರ್ತೆಗಳಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಜಪಾನ್, ಮಲೇಷ್ಯಾ, ಮ್ಯಾನ್ಮಾರ್, ಥೈಲ್ಯಾಂಡ್, ಕಾಂಬೋಡಿಯಾ, ವಿಯೆಟ್ನಾಂ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಫಿಲಿಪೈನ್ಸ್, ಇಂಡೋನೇಷ್ಯಾ, ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ಆಗ್ನೇಯ ಏಷ್ಯಾ ರಾಷ್ಟಗಳು ಹಾಗೂ ಪಾಶ್ಚಿಮಾತ್ಯ ಐರೋಪ್ಯ ದೇಶಗಳಿಗೆ ವಾರ್ತೆಗಳು ಪ್ರಸಾರವಾಗುತ್ತಿದ್ದರೆ ಹಿಂದಿ ಭಾಷೆಯಲ್ಲಿ ಯುನೈಟೆಡ್ ಕಿಂಗ್ಡಮ್, ಪಾಶ್ಚಿಮಾತ್ಯ ಐರೋಪ್ಯ ದೇಶಗಳು, ಮ್ಯಾನ್ಮಾರ್, ಥೈಲ್ಯಾಂಡ್, ಇಂಡೋನೇಷ್ಯಾ, ಲಾವೋಸ್, ವಿಯೆಟ್ನಾಂ, ಕಾಂಬೋಡಿಯಾ, ಜಪಾನ್, ಚೈನಾ, ಕೀನ್ಯಾ, ಇಥಿಯೋಪಿಯಾ, ಸೊಮಾಲಿಯಾ, ಉಗಾಂಡಾ, ತಾಂಜಾನಿಯಾ ಹಾಗೂ ಗಲ್ಫ್ ರಾಷ್ಟಗಳಿಗೆ ಪ್ರಸಾರವಾಗುತ್ತಿವೆ. ಅದರಂತೆ ಅರೇಬಿಕ್ ಭಾಷೆಯಲ್ಲಿ ಈಜಿಪ್ಟ್, ಲೆಬನಾನ್, ಸಿರಿಯಾ, ಸೌದಿ ಅರೇಬಿಯಾ, ಯೆಮನ್, ಇರಾಕ್, ಕುವೈತ್ ರಾಷ್ಟಗಳಿಗೆ ವಾರ್ತಾ ಪ್ರಸಾರಗಳು ಪ್ರಸಾರವಾಗುತ್ತಿವೆ. ಅದರಂತೆ ಬಲೂಚಿ ಭಾಷೆ, ಬರ್ಮಿ, ಚೀನಿ, ದಾರಿ, ಫ್ರೆಂಚ್, ಗುಜರಾತಿ, ಇಂಡೋನೇಷ್ಯಾ, ಮಲಯಾಳಂ, ನೇಪಾಳಿ, ಪರ್ಷಿಯನ್, ಪಂಜಾಬಿ, ಪುಷ್ತು, ರಷ್ಯನ್, ಸಿಂಹಳಿ, ಸ್ವಾಹಿಲಿ, ತಮಿಳು, ಥಾಯ್, ಟಿಬೆಟನ್, ಉರ್ದು ಮೊದಲಾದ ಭಾಷೆಗಳಲ್ಲಿ ಬೇರೆ ಬೇರೆ ದೇಶಗಳಿಗೆ ವಾರ್ತಾ ಪ್ರಸಾರಗಳು ಪ್ರಸಾರವಾಗುತ್ತಿವೆ. ಒಟ್ಟು 56 ವಾರ್ತೆಗಳು 7:53 ಪ್ರಸಾರವಾಗುತ್ತವೆ. ಇವುಗಳೊಂದಿಗೆ ಇಂಗ್ಲಿಷ್ನಲ್ಲಿ ಭಾನುವಾರಗಳಂದು ಈ ಮೊದಲು ಸಾರ್ಕ್ ವಾರ್ತಾ ಸಂಚಿಕೆಗಳು ಹಾಗೂ ಉರ್ದುವಿನಲ್ಲಿ ವಿಶೇಷ ಹಜ್ ಯಾತ್ರಾ ಸಂಚಿಕೆಗಳು ಯಾತ್ರಾ ಸಂದರ್ಭದಲ್ಲಿ 60 ದಿನಗಳ ಕಾಲ ಪ್ರಸಾರವಾಗುತ್ತಿದ್ದವು. 2014 ಮಾಹಿತಿಯ ಪ್ರಕಾರ 647 ಸುದ್ದಿ ಸಂಗ್ರಹಗಳು ಪ್ರತಿದಿನ 90 ಭಾಷೆಗಳಲ್ಲಿ 56 ಗಂಟೆಗಳ ಅವಧಿಯಲ್ಲಿ ಪ್ರಸಾರವಾಗುತ್ತಿವೆ. 41 ಎಫ್ಎಂ ಕೇಂದ್ರಗಳಲ್ಲಿ 314 ಪ್ರತಿ ಗಂಟೆಯ ವಾರ್ತೆಗಳು ಹಾಗೂ 44 ಪ್ರಾದೇಶಿಕ ಕೇಂದ್ರಗಳಲ್ಲಿ 469 ದಿನನಿತ್ಯದ ಸುದ್ದಿ ಸಂಗ್ರಹಗಳು 75 ಭಾಷೆಗಳಲ್ಲಿ ಪ್ರಸಾರವಾಗುತ್ತಿದ್ದವು ಎಂದರೆ ಆಕಾಶವಾಣಿಯಲ್ಲಿ ಸುದ್ದಿ ಹಾಗೂ ಆ ವಿಭಾಗದ ಮಹತ್ವದ ಅರಿವಾಗುತ್ತದೆ. ಈಗ ಈ ವಿವರಗಳಲ್ಲಿ ಕೆಲ ಕಾಲಕ್ಕೆ ತಕ್ಕಂತೆ ಕೆಲ ಬದಲಾವಣೆಗಳನ್ನು ನಾವು ಗಮನಿಸಬಹುದು. ಪ್ರಾದೇಶಿಕ ಭಾಷೆಯ ಸುದ್ದಿ ಸಂಚಿಕೆಗಳು ದೆಹಲಿಯಿಂದಲೇ ಮೊದಲು ಪ್ರಸಾರವಾಗುತ್ತಿದ್ದವು. 2002 ನಂತರ ಅವು ರಾಜ್ಯದ ಕೇಂದ್ರಗಳಿಂದಲೇ ಪ್ರಸಾರವಾಗುತ್ತಿವೆ. ಉದಾಹರಣೆಗೆ ಕರ್ನಾಟಕದಲ್ಲಿ ಬೆಂಗಳೂರು ಹಾಗೂ ಧಾರವಾಡದಿಂದ ಪ್ರಸಾರಗೊಳ್ಳುತ್ತಿವೆ. ಆಕಾಶವಾಣಿ ನೇಮಿಸಿಕೊಂಡಿರುವ ಸುದ್ದಿ ಸಂಪಾದಕರು ಈ ವಿಭಾಗದ ಮುಖ್ಯಸ್ಥರಾಗಿದ್ದು ಬಾತ್ಮೀದಾರರು ಹಾಗೂ ಇತರ ಸುದ್ದಿ ಸಂಸ್ಥೆಗಳೇ ಸುದ್ದಿಯ ಮೂಲಗಳು. ಉಳಿದಂತೆ ಸುದ್ದಿವಾಚಕರು ಹಾಗೂ ಅಲ್ಪಕಾಲಿಕ ನೌಕರರು ಈ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobllr@gmail.com

0: com pexblr@gmail.com ಇಮೇಲ್ ವಿಳಾಸಕ್ಕೂ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ಕದಂ. ನಿರ್ಮಾಣ ನಂದನ್ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7ರಂದು ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಕಾಲ್ಗೆಜ್ಜೆ ಚಿತ್ರದ ಗೀತೆ. ಗೀತೆ ರಚನೆ ಹಾಗೂ ಸಂಗೀತ ಗಂಧರ್ವ.

ಇನ್ನು ಮುಂದೆ ಸೂರಜ್ ಸಂತೋಷ್ ಅವರು ಹಾಡಿರುವ ಕದ್ದ ಚಿತ್ರದ ಗೀತೆ. ಗೀತೆಯ ರಚನೆ ಮಧುಕಿರಣ್ ಆರ್, ಸಂಗೀತ ಕೃಷ್ಣರಾಜ್.

ಕೆ ಕಲ್ಯಾಣವರ ರಚನೆಯ ಅಮೃತವರ್ಷಿಣಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ. ಚಿತ್ರ ಸಂಗೀತ ನೀಡಿದ್ದಾರೆ ದೇವಾ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದೊಂದು ನಿಧನ ಸುದ್ದಿ. ಅರಮೇರಿ ಗ್ರಾಮದ ಪೌತಿ ಚಿನ್ನಪ್ಪ ಎಂಗಡಮೂವು ರಾಜು ಲಕ್ಷ್ಮಣ ಎಂಗ ಇಂದು ಪೊಲಕ ಮರಣಪಟ್ಟಿತ್ತು. ಅಳುವ ದಂಡು ಬಯತ್ರ ರಾಜು ಲಕ್ಷ್ಮಣ ಎಂಗಡ ಆಕಿರಿ ಕಾರ್ಯ ಇಂದು ಮಜ್ಜನ ಎಂಗಡ ಸ್ವಂತ ಮನೆಯಲ್ಲಿ ನಡ್ಪ. ಆಕಾಶವಾಣಿ ಮಡಿಕೇರಿ, ಸಮಯ 8:50. ಇದೀಗ ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ.
1: ಇದುವರೆಗೂ ಚಿತ್ರಗೀತೆಗಳನ್ನ ಆಲಿಸಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ. ಕಗ್ಗದ ಸಿರಿ

ಮಾನ್ನ ಭೋಜನವೋ ತಿರುಪೆ ಎಂಬಲಿಯೋ ಸರಿಗೆ ಪಂಚೆಯೋ ಹೊದಕೆ ಹರಕು ಚಿಂದಿಯೋ ಮೈಗೆ ಪರಮಾನ್ನ ಭೋಜನವೋ ತಿರುಪೆ ಎಂಬಲಿಯೋ ಪರಿಣಾಮದಲ್ಲಿ ಧನಿಕ ಬಡವರೀರ್ವರು ಮುಂದೆ ಕರಬು ಕೊರಗೇತ ಕೆಲೋ ಮಂಕುತಿಮ್ಮ ಪರಿಣಾಮದಲ್ಲಿ ಧನಿಕ ಬಡವರಿರ್ವರು ಮುಂದೆ ಕರಬು ಕೊರಗೇತ ಕೆಲೋ ಮಂಕುತಿಮ್ಮ

ಬಡವ ಶ್ರೀಮಂತ ಅಂದ ತಕ್ಷಣ ಇಬ್ಬರಿಗೂ ಅಂತರ ಅಜಗಜಾಂತರ ಅನ್ನುವ ಭಾವನೆ ನಮ್ಮಲ್ಲಿದೆ. ಆದರೆ ವಾಸ್ತವಿಕವಾಗಿ ಕರುಬು ಕೊರಗು ಅನ್ನುವ ಭಾವನೆಗಳು, ಅಂದರೆ ಅಸೂಯೆ ಪಡೋದು, ಕೊರಗೋದು, ದುಃಖ ಪಡೋದು, ಈ ವಿಚಾರಗಳ ಹಿನ್ನೆಲೆಯಲ್ಲಿ ನೋಡಿದ್ರೆ ಬಡವನೂ ಒಂದೇ ಶ್ರೀಮಂತನೂ ಒಂದೇ ಅಂತಾರೆ ಡಿ ವಿ ಜಿ ಅವರು. ಮಾನವನಲ್ಲಿ ಅಸೂಯೆ ಸಂಕಟಗಳು ಸಾಮಾನ್ಯವಾಗಿ ಎಲ್ಲರಿಗೂ ಇದ್ದದ್ದೇ. ಬಡವನಿಗೂ ಅಸೂಯೆ ಸಂಕಟ ಇರುತ್ತೆ, ಶ್ರೀಮಂತನಿಗೂ ಇರುತ್ತೆ. ಯಾಕೆ ಅಂತಂದರೆ ಇವು ಮಾನವನ ಸಿರಿತನ ಬಡತನಗಳನ್ನು ಅವಲಂಬಿಸಿರೋದಿಲ್ಲ, ಸಹಜವಾದ ಗುಣ ಸ್ವಭಾವಗಳನ್ನು ಅನುಸರಿಸಿರುತ್ತೆ. ಈ ವಿಚಾರದಲ್ಲಿ ಶ್ರೀಮಂತರು ಮತ್ತು ಬಡವರ ಜೀವನದ ವಿಧಾನವನ್ನು ಗಮನಿಸಿದ್ರೆ ಹೊರನೋಟಕ್ಕೆ ಅದು ಬೇರೆ ಅನಿಸಿದರೂ

ಒಳಗಿನ ಅಂತರಂಗ ಒಂದೇ ಆಗಿದೆ. ಶ್ರೀಮಂತನಾದವನು ಜರತಾರಿ ಪಂಚೆ ಉಟ್ಟು ಮೃಷ್ಟಾನ್ನ ಭೋಜನ ಉಂಡು ಆನಂದದಿಂದ ಇರಬಹುದು, ಆದರೆ ಅವನಿಗೆ ದೈಹಿಕವಾಗಿ ಆರ್ಥಿಕವಾಗಿ ಸುಖಭೋಗಗಳಿದ್ದು ಹೊರಗಿನವರ ಕಣ್ಣು ಕುಕ್ಕುತ್ತಾ ಇರೋ ಹಾಗೆ ಅವನಿದ್ದರೂ ಕೂಡ ಅವನ ಮನಸ್ಸಿನಲ್ಲಿ ಬಡತನ, ಅಸೂಯೆ ಇವುಗಳು ತುಂಬಿರುತ್ತೆ. ಗುಣಗಳ ದೃಷ್ಟಿಯಿಂದ ನಗು ನಗುತ್ತಾ ನೆಮ್ಮದಿಯಿಂದ ಇರತಕ್ಕಂಥ ತನ್ನ ಕೈ ಕೆಳಗಿನ ಆಳುಗಳನ್ನು ಕಂಡ್ರೆ ಅವನಿಗೆ ಅಸೂಯೆ. ಯಾಕೆ ಅಂತಂದರೆ ಅವರಿಗಿರೋ ಮನಃಶಾಂತಿ ನನಗಿಲ್ಲವಲ್ಲ ಅನ್ನುವ ಕೊರಗು ಅವನಲ್ಲಿ ತುಂಬಿರುತ್ತೆ. ಅದೇ ರೀತಿ ಬಡವ ತಾನು ಹರಕು ಬಟ್ಟೆ ತೊಟ್ಟರೂ ಯಾವುದೇ ರೀತಿ ಒಳಗೆ ಗಂಜಿ ಅಂಬಲಿ ಕುಡ್ಕೊಂಡಿದ್ದರೂ ದೇವರು ಕೊಟ್ಟ ಭಾಗ್ಯದಲ್ಲಿ ಸುಖವಾಗಿದ್ದರೂ ನಾನು ಶ್ರೀಮಂತ ಇಬ್ಬರೂ ದೈವ ಸೃಷ್ಟಿಯೇ, ಬ್ರಹ್ಮ ಸೃಷ್ಟಿಯೇ, ಆದರೆ ನನಗೇಕೆ ಗುಡಿಸಲು, ಅವನಿಗೇಕೆ ಶ್ರೀಮಂತ ಮಹಲು, ನನಗೇಕೆ ತಿರುಪೆ ಅನ್ನ, ಅವನಿಗೇಕೆ ಪರಮಾನ್ನ ಭೋಜನ ಅಂತ ಕೊರಗ್ತಾನೆ, ಅಸೂಯೆ ಪಡ್ತಾನೆ. ಆತ್ಮದ ಗುಣ ನೆನೆದು ಮನುಷ್ಯ ಸುಖಿಸಬೇಕೇ ಹೊರತು ಹೀಗೆ ಅನ್ಯರ ಗುಣ ನೋಡಿ ಕರುಬಬಾರದು, ದುಃಖಿಸಬಾರದು ಅಂತ ಡಿ ವಿ ಜಿ ಹೇಳ್ತಾರೆ. ಯಾಕೆಂದರೆ ಸುಖ ಸಿಗಬೇಕಾದರೆ ಈ ಕರುಬುವುದು, ಈ ಕೊರಗುವುದನ್ನು ಬಿಡಬೇಕು, ಒಬ್ಬರು ಇನ್ನೊಬ್ಬರನ್ನು ಕಂಡು ಮಾಡುವಂಥ ಈ ಭಾವನೆಗಳನ್ನು. ಪಕ್ಕದ ಮನೆ ಪಾರ್ವತಮ್ಮ ಪಟ್ಟೆ ಉಟ್ಟರೆ ನಡುಮನೆ ನೀರಜ ನೇಣು ಹಾಕ್ಕೊಂಡ್ಳು ಅಂತ ನಮ್ಮಲ್ಲೊಂದು ಗಾದೆ. ಹಾಗೆ ಉಳಿದವರ ಭೋಗಭಾಗ್ಯಗಳನ್ನು ಕಂಡು ಅಸೂಯೆ ಪಡುವುದಾಗಲಿ, ಅದು ತನಗಿಲ್ಲ ಅಂತ ಹೇಳಿ ದುಃಖ ಪಡೋದಾಗಲಿ ಸಲ್ಲದ ವಿಚಾರ. ಯಾಕೆಂದರೆ ಶ್ರೀಮಂತನಿರಲಿ ಬಡವನಿರಲಿ ಬಟ್ಟೆ ಇರೋದು ಮಾನರಕ್ಷಣೆಗೆ, ಊಟ ತಿಂಡಿ ಇರೋದು ಹೊಟ್ಟೆ ಪಾಡಿಗೆ, ಅಂದಮೇಲೆ ಎಲ್ಲರೂ ಸಮಾನರೇ ಅನ್ನೋದು ಡಿ ವಿ ಜಿಯವರ ಮಾತು.

ಕಿವುಡುತನ ತಪ್ಪೀತೆ ರನ್ನ ಕುಂಡಲದಿಂದ, ತೊವಲು ಜಬ್ಬಲು ಬೆಳೆದೆ ಮೃಷ್ಟಾನ್ನದಿಂದ. ಕಿವುಡತನ ತಪ್ಪೀತೆ ರನ್ನ ಕುಂಡಲದಿಂದ, ತೊವಲು ಜಬ್ಬಲು ಬೆಳೆದೆ ಮೃಷ್ಟಾನ್ನದಿಂದ. ಭುವಿಯ ಪರಿಣಾಮದಲ್ಲಿ ಸಿರಿಬಡತನಗಳೊಂದೇ ಜವರಾಯ ಸಮವರ್ತಿ ಮಂಕುತಿಮ್ಮ. ಭುವಿಯ ಪರಿಣಾಮದಲ್ಲಿ ಸಿರಿಬಡತನಗಳೊಂದೇ ಜವರಾಯ ಸಮವರ್ತಿ ಮಂಕುತಿಮ್ಮ.

ಮಾನವ ಹುಟ್ಟುವಾಗ ಅಸಮಾನ, ಆದರೆ ಸಾವಿನಲ್ಲಿ ಸಮಾನ. ಆದ್ದರಿಂದ ಲೋಕದಲ್ಲಿ ಹುಟ್ಟಿದ ಬಳಿಕ ಸಮಾಧಾನಿಯಾಗಿರಬೇಕು ಅಂತ ಅಕ್ಕ ಮಹಾದೇವಿ ಹೇಳುವುದನ್ನು ನಾವು ನೆನೆದರೆ ಅದರ ನಿಜವಾದ ಸತ್ಯ ಗೊತ್ತಾಗತ್ತೆ. ಜವರಾಯ ಅಂದರೆ ಯಮ, ಬಡವ ಶ್ರೀಮಂತ ಹೆಣ್ಣು ಗಂಡು ಕಿರಿಯ ಹಿರಿಯ ಯಾರೇ ಇರಲಿ, ಎಲ್ಲರ ಪಾಲಿಗೆ ಅವನು ಸಮದರ್ಶಿ, ಸಮವರ್ತಿ, ಎಲ್ಲರ ಪ್ರಾಣಹಾರಕ, ಎಲ್ಲರನ್ನೂ ಅವರವರ ಪಾಪಪುಣ್ಯಾನುಸಾರ ಕರೆದೊಯ್ಯುತ್ತಾನೆ. ಇದನ್ನು ದೇಹದ ಸುಖದ ಶ್ರೀಮಂತಿಕೆಯಿಂದ ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲ. ನಮಗೆ ಇಂದು ದೇಹ ಸುಖವೇ ಪರಮ ಗಂತವ್ಯವಾಗಿದೆ, ಆತ್ಮಸುಖದ ಅರಿವೇ ಇಲ್ಲ. ಡಿ ವಿ ಜಿ ಹೇಳ್ತಾರೆ, ನಮ್ಮಲ್ಲಿ ಶ್ರೀಮಂತರು ವಜ್ರದ ಕಡುಕುಗಳನ್ನು ಓಲೆಗಳನ್ನು ಕಿವಿಗೆ ಹಾಕುತ್ತಾರೆ, ಅದು ಚರ್ಮದ ಮೇಲೆ ಪರಿಣಾಮ ಉಂಟು ಮಾಡುತ್ತೆ, ಆರೋಗ್ಯ ಕಾಪಾಡುತ್ತೆ ಅಂತ ಒಂದು ನಂಬಿಕೆ. ಆದರೆ ಕಿವುಡು ಅನ್ನುವುದು ದೇಹದ ಒಳಗೆ ಇರುವ ಶ್ರವಣೇಂದ್ರಿಯಕ್ಕೆ ಸ್ಪಂದಿಸಿದ ಸಂಗತಿ. ಕಿವುಡು ಇಲ್ಲ ಅಂತ ಅನ್ನುವುದು ಒಳಗಿನ ಇಂದ್ರಿಯ ನೆಟ್ಟಿಗಿದ್ದಾಗ ಮಾತ್ರ. ಕಿವುಡುತನ ಬಂತು ಅಂದಾಗ ಅದಕ್ಕೆ ಹೊರಗೆ ಕಾಣ

0: ಕಿವಿ ಕಾರಣವಲ್ಲ ಒಳಗಿನ ಕಿವಿ. ಆದ್ದರಿಂದ ಕಿವಿ ಇದ್ದರೂ ಕೇಳಿಸುವುದಿಲ್ಲ ಅಂದಾಗ ಕಿವಿ ಒಳಗೆ ನೆಟ್ಟಗಿಲ್ಲ ಅಂತ ಅದರ ಅರ್ಥ. ಆ ಕಾರಣದಿಂದ ರತ್ನಕುಂಡಲದಿಂದ ಕಿವಿ ಆರೋಗ್ಯ ರಕ್ಷಣೆ ಆಗತ್ತೆ ಅಂತ ಹೇಳುವುದಕ್ಕೆ ಬರೋದಿಲ್ಲ. ಹಾಗೆಯೇ ದೇಹವನ್ನು ಸುಪುಷ್ಟಿಯಾಗಿ ಕಾಪಾಡಿಕೊಂಡರೆ ಸಾವಿಲ್ಲ ಅನ್ನುವುದು ಒಂದು ಭ್ರಮೆ. ಯಾಕೆ ಅಂತಂದರೆ ಜೀವ ದೇಹದಲ್ಲಿದೆ, ದೇಹ ಚೆನ್ನಾಗಿದ್ದರೆ ಜೀವ ಕ್ಷೇಮ ಅನ್ನುವುದು ಮಾನವನ ಭ್ರಮೆ. ಷಡ್ರಸಾನ್ನ ಭೋಜನದಿಂದ ಯೌವನ ಉಳಿಸಿದೆ ಆಗಲ್ಲ. ಮುಪ್ಪು ಬಂದಾಗ ದೇಹ ಸುಕ್ಕಾಗದೆ ಇರುತ್ತೆಯೇ? ಸಾಧ್ಯವಿಲ್ಲ. ಆದ್ದರಿಂದ ದೇಹದ ಚರ್ಮ ಜುಬ್ಬುಲು ಬೀಳದೆ ಜೋತು ಬೀಳದೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಆ ಕಾರಣದಿಂದ ಮೃಷ್ಟಾನ್ನ ತಿನ್ನಲಿ ಉಚ್ಚಿಷ್ಟಾನ್ನ ತಿನ್ನಲಿ, ಜೋತು ಬೀಳುವುದು ಜೀರ್ಣವಾಗುವುದು ಮೊದಲಾದ ಶಕ್ತಿಗಳು ಅದು ಕಾಲಧರ್ಮಕ್ಕೆ ದೇಹಧರ್ಮಕ್ಕೆ ಅನುಸರಿಸಿರುತ್ತೆ. ಚಿನ್ನಾಭರಣ ವಜ್ರಾಭರಣ ರತ್ನಾಭರಣ ಯಾವುದನ್ನೇ ಧರಿಸಿದರೂ ಕೂಡ ಪಂಚೇಂದ್ರಿಯ ಜ್ಞಾನಕ್ಕೆ ತಕ್ಕಂತೆ ತಿಳುವಳಿಕೆ ಇರುತ್ತದೆ ಹೊರತು ಹೊರಗೆ ಧರಿಸುವಂಥ ಅಲಂಕಾರಕ್ಕೆ ತಕ್ಕಂತೆ ಅಲ್ಲ. ಆದ್ದರಿಂದ ಸಿರಿತನದಿಂದ ಅದ್ಧೂರಿ ಜೀವನದಿಂದ ದೇಹ ರಕ್ಷಣೆ ಮಾಡಬಹುದು ಅಂತ ತಿಳಿದಿದ್ದರೂ ಕೂಡ, ಬಡತನದಿಂದ ಸರಳ ಜೀವನದಲ್ಲಿ ಬಾಳಬಹುದು ಸಾಧ್ಯವಿದ್ದರೂ ಕೂಡ, ಪ್ರಪಂಚದಲ್ಲಿ ಹುಟ್ಟು ಬೆಳವಣಿಗೆಗಳು ಮುಪ್ಪು ಸಾವುಗಳು ಎಲ್ಲರಿಗೂ ಸಮಾನವಾಗಿರುತ್ತೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹುಟ್ಟು ಆಕಸ್ಮಿಕ ಇರಬಹುದು, ಯಾವುದೇ ವರ್ಣಾಶ್ರಮದಲ್ಲಿ ಜನಿಸಿರಬಹುದು, ಬಡವ ಶ್ರೀಮಂತನಾಗಿ ಅಥವಾ ಶ್ರೀಮಂತ ಬಡವನಾಗಿ ಜನಿಸಿರಬಹುದು. ದೇಹವನ್ನು ಎಷ್ಟೇ ಜೋಪಾನ ಮಾಡಿದರೂ ಕೂಡ ಸಾವಿಗೆ ಅದು ಸೋಪಾನವೇ ಆಗಿರುತ್ತೆ. ಆದ್ದರಿಂದ ಈ ಸಾವಿನ ವಿಷಯದಲ್ಲಿ, ಪಾಪ ಪುಣ್ಯಗಳನ್ನು ಅನುಭವಿಸುವ ವಿಷಯದಲ್ಲಿ ಎಲ್ಲರೂ ಸಮಾನ, ಸಮವರ್ತಿಯಾದ ಯಮಧರ್ಮನ ಮುಂದೆ ಎಲ್ಲರೂ ಸರ್ವ ರೀತಿಯಲ್ಲೂ ಸಮಾನ ಅನ್ನುವ ಮಾತನ್ನು ನಾವು ಮರೆಯಬಾರದು.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:45.
1: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲ ಐಡೆಂಟಿಫೈ ಮಾಡಕ್ಕಾಗತ್ತಾ?
2: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡೀಲಿ ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇ ಇಂದ ಕಣ್ಣು ಮಂಜಾಯ್ತು, ಕಾಣಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕ್ಕದ್ದು ಒಂದು ಕಡೆ ಎಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರ ಯಾವುದೇ ಆದ್ರೂ ಕೂಡ ಟೈಮ್ ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈವ್ಸ್ ಆನ್ ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
4: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.

0: ಇಲ್ಲ, ಎಲ್ಲಿದೆ ಅಂತದ್ದು?
1: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
0: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
0: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
0: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
0: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900 1282
1: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಕೇಳುಗರೆ, ಈ ಸಂಜೆ 5 ಗಂಟೆಗೆ ಮಹಿಳಾ ಲೋಕ, ಪತ್ರಕಾರಂಜಿ, ಕೇಳುಗರ ಪತ್ರಾಧಾರಿತ ಕಾರ್ಯಕ್ರಮ. ವಿಷಯ, ಮಳೆಗಾಲ ಅಂದಾಗ ನಿಮ್ಮ ಮನದಲ್ಲಿ ಮೂಡುವ ಭಾವನೆ ಇಂತಹುದು. ಪ್ರಸ್ತುತಿ ವಿದ್ಯಾರಾವ್ ಕೆಎಲ್ ಹಾಗೂ ಲಲಿತಾ ಕೆ.

ಆಕಾಶವಾಣಿ ಮಡಿಕೇರಿ ಭಾವಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಎಂಡಿ ಪಲ್ಲವಿ ಅವರ ಧ್ವನಿಯಲ್ಲಿ ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಈ ಕವಿತೆ.

ಇನ್ನು ಮುಂದೆ ಕೆಎಸ್ ನರಸಿಂಹಸ್ವಾಮಿಯವರ ಕವಿತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

ಎತ್ತು ಹೊತ್ತು ಸಾಕಿ ಸಲುಹಿದ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಕಳುಹಿಸುವುದು ಎಷ್ಟು ಸರಿ? ಅಂದು ಪುಟ್ಟ ಮಗುವನ್ನ ಸಾಕಲಾಗದೆ ಸಂರಕ್ಷಿತ ಕೇಂದ್ರಗಳಿಗೆ ಬಿಟ್ಟಿದ್ದರೆ

ಬೆಳೆದು ದೊಡ್ಡವರಾಗಿ ಸಾಧನೆ ಮಾಡಲಾಗುತ್ತಿತ್ತೆ? ಇಲ್ಲ. ಹಾಗೆಯೇ ಅಸಹಾಯಕತೆಯ ತಂದೆ ತಾಯಿಯ ಕಾಳಜಿ ಪ್ರತಿಯೊಂದು ಮಗುವಿನ ಅಂದರೆ ಮಕ್ಕಳ ಕರ್ತವ್ಯ ಹಾಗೂ ಜವಾಬ್ದಾರಿ.

ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಚಿತ್ರ ಚಿತ್ತಾರ. ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಕೇಳುಗರೆಲ್ಲರಿಗೂ ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಪ್ರಕೃತಿಯ ಸೌಂದರ್ಯ ಅದೆಷ್ಟು ಚೆನ್ನ ಅಲ್ವಾ? ಅದರಲ್ಲೂ ಇದು ಮಳೆಗಾಲ. ಪ್ರಕೃತಿಯು ಹಚ್ಚ ಹಸುರಿನಿಂದ ಮೈದುಂಬುವ ಕಾಲ. ಇದೇನಪ್ಪ ಇವತ್ತು ಪ್ರಕೃತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ಕೊಂಡಿದ್ದೀರಾ? ಹೌದು, ಇವತ್ತು ಪ್ರಕೃತಿ ಛಾಯಾಗ್ರಹಣ ದಿನ. ಮಾನವನಿಗೆ ಸಿಕ್ಕಿರುವ ಅತಿ ಅಮೂಲ್ಯ ಕೊಡುಗೆ ಈ ನಿಸರ್ಗ ಅಥವಾ ಪ್ರಕೃತಿ. ಹರಿಯುವ ನದಿಗಳು, ಎತ್ತರದ ಪರ್ವತ, ಹಚ್ಚ ಹಸುರಿನ ಕಾಡುಗಳು, ಸುಂದರ ಹೂಗಳು ಹಾಗೂ ವೈವಿಧ್ಯಮಯ ವನ್ಯಜೀವಿಗಳು ಈ ನಮ್ಮ ಭೂಮಿಯನ್ನು ಸ್ವರ್ಗವಾಗಿಸಿದೆ. ಇಂತಹ ನಿಸರ್ಗದ ಅಪೂರ್ವ ಸೌಂದರ್ಯವನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿಯುವ ಕಲೆಯನ್ನು ಗೌರವಿಸಲಿಕ್ಕೆ ಪ್ರತಿ ವರ್ಷ ಜೂನ್ 15ರಂದು ಪ್ರಕೃತಿ ಛಾಯಾಗ್ರಹಣ ದಿನವನ್ನು ಆಚರಿಸಲಾಗ್ತಾ ಇದೆ. ಈಗ ಕೇಳಿ ದೊಡ್ಡರಂಗೇಗೌಡ ಅವರ ರಚನೆಯ ರಶ್ಮಿ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಬಿ ಆರ್ ಛಾಯಾ, ಸಂಗೀತ ನೀಡಿದ್ದಾರೆ ಅಗಸ್ತ್ಯ.

0: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆ ವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ.

0: ನೀವು ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕೇಳುಗರೆ, ನಾವು ಇವತ್ತು ಪ್ರಕೃತಿ ಛಾಯಾಗ್ರಹಣ ದಿನವನ್ನ ಆಚರಿಸ್ತಾ ಇದ್ದೇವೆ. ಹಾಗಾಗಿ ಒಂದು ಚಿತ್ರವು ಸಾವಿರ ಪದಗಳಿಗೆ ಸಮಾನ ಅನ್ನುವ ಮಾತಿದೆ. ಈ ದಿನ ಕೇವಲ ಸುಂದರ ಚಿತ್ರಗಳನ್ನು ತೆಗೆಯುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇದು ಪರಿಸರ ಸಂರಕ್ಷಣೆಯ ಅತ್ಯಂತ ಪ್ರಬಲ ಮಾಧ್ಯಮವಾಗಿದೆ. ಪರಿಸರ ಜಾಗೃತಿ ಮಾಡಿಸೋದು ಅಂದರೆ ಛಾಯಾಗ್ರಾಹಕರು ತಮ್ಮ ಚಿತ್ರಗಳ ಮೂಲಕ ನಶಿಸುತ್ತಿರುವ ಅರಣ್ಯ, ಮಾಲಿನ್ಯದ ಭೀಕರತೆ ಇತ್ಯಾದಿಗಳನ್ನು ಜಗತ್ತಿಗೆ ತೋರಿಸೋದ್ರಿಂದ ಜನರಲ್ಲಿ ಪರಿಸರ ಕಾಳಜಿ ಉಂಟಾಗುತ್ತೆ. ಅಳಿವಿನಂಚಿನಲ್ಲಿರುವ ಅಪರೂಪದ ಪ್ರಾಣಿ, ಪಕ್ಷಿ ಮತ್ತು ಕೀಟಗಳ ಚಿತ್ರದಿಂದ ಅವುಗಳ ರಕ್ಷಣೆಯ ಅಗತ್ಯತೆಯನ್ನು ಸರ್ಕಾರ ಮತ್ತು ಸಾರ್ವಜನಿಕರ ಗಮನಕ್ಕೆ ತರಲು ಇದು ಸಹಕಾರಿ. ಇನ್ನು ಇಂದು ನಾವು ನೋಡುತ್ತಿರುವ ಅನೇಕ ನೈಸರ್ಗಿಕ ಅದ್ಭುತಗಳು ನಾಳೆ ಇಲ್ಲದಿರಬಹುದು. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಈ ರೀತಿಯ ಛಾಯಾಚಿತ್ರಗಳು ಭೂಮಿಯ ಜೀವ ವೈವಿಧ್ಯತೆಯನ್ನು ಪೀಳಿಗೆಯಿಂದ ಪೀಳಿಗೆಗೆ ಜೀವಂತ ದಾಖಲೆಯಾಗಿರಿಸಲು ಸಹಾಯ ಮಾಡುತ್ತದೆ. ಈಗ ಕೇಳಿ ನಾಗಮಂಡಲ ಚಿತ್ರದ ಈ ಗೀತೆ.

ಇನ್ನು ಈ ದಿನ ವಿಶೇಷವಾಗಿ ವೃತ್ತಿಪರ ಮತ್ತು ಹವ್ಯಾಸಿ ಛಾಯಾಗ್ರಾಹಕರು ರಾಷ್ಟ್ರೀಯ ಉದ್ಯಾನವನಗಳು, ವನ್ಯಜೀವಿ ಧಾಮಗಳಿಗೆ, ನದಿ ಬೆಟ್ಟಗಳಿಗೆ ಭೇಟಿ ನೀಡಿ ಹೊಸ ಚಿತ್ರಗಳನ್ನು ಸೆರೆ ಹಿಡಿತಾರೆ. ಹಾಗೂ ಇಂದು ವಿವಿಧ ಕಡೆಗಳಲ್ಲಿ ಛಾಯಾಗ್ರಹಣ ಪ್ರದರ್ಶನ, ಛಾಯಾಗ್ರಹಣ ಸ್ಪರ್ಧೆಗಳು ಕೂಡ ನಡೀತವೆ. ಇದು ಮೊದಲು ಕೇವಲ ಉತ್ತರ ಅಮೆರಿಕಕ್ಕೆ ಸೀಮಿತವಾಗಿದ್ದರೂ ತದನಂತರ ಇದರ ಸಂದೇಶ ಜಗತ್ತಿಗೆ ಹರಡಿ ಇಂದು ವಿಶ್ವದ ಪ್ರತಿಯೊಂದು ಮೂಲೆಯಲ್ಲಿಯೂ ಸಹ ಈ ದಿನವನ್ನು ಎಲ್ಲರೂ ಅತ್ಯಂತ ಉತ್ಸಾಹದಿಂದ ಆಚರಿಸ್ತಾರೆ. ಪ್ರಕೃತಿ ಪ್ರೇಮಿಗಳು, ವೃತ್ತಿಪರ ಛಾಯಾಗ್ರಾಹಕರು ಮತ್ತು ಪರಿಸರವಾದಿಗಳು ಒಂದೇ ಕಡೆ ಸೇರಿ ಈ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗ್ತಾ ಇದೆ. ಈಗ ಕೇಳಿ ಚಿತ್ರ ಅವರು ಹಾಡಿರುವ ಕೊಡಗಿನ ಕಾವೇರಿ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಕೇಳುಗರೆ, ಪ್ರಕೃತಿ ಛಾಯಾಗ್ರಹಣ ದಿನ ನಮಗೆ ಪ್ರಕೃತಿಯನ್ನು ಆಹ್ವಾದಿಸಲು ಮತ್ತು ಅದನ್ನು ಗೌರವಿಸಲಿಕ್ಕೆ ಒಂದು ಉತ್ತಮ ದಿನವಾಗಿದೆ. ಕ್ಯಾಮರಾ ಇರುವವರೆಲ್ಲರೂ ಒಬ್ಬ ಪರಿಸರ ರಕ್ಷಕನಾಗಬಹುದು. ನಾವು ಪ್ರಕೃತಿಯಿಂದ ಎಲ್ಲವನ್ನು ಪಡೆದು ಪ್ರತಿಯಾಗಿ ಏನನ್ನು ನೀಡ್ತಾ ಇಲ್ಲ. ಆದ್ದರಿಂದ ಈ ದಿನ ಕೇವಲ ಚಿತ್ರಗಳನ್ನು ತೆಗೆಯುವುದು ಮಾತ್ರವಲ್ಲದೆ ಗಿಡಗಳನ್ನು ನೆಡುವುದರೊಂದಿಗೆ ಪರಿಸರವನ್ನು ಸ್ವಚ್ಛವಾಗಿಡುವ ಸಂಕಲ್ಪ ಮಾಡೋಣ, ಪ್ರಕೃತಿಯನ್ನು ಪ್ರೀತಿಸೋಣ ಹಾಗೂ ಕ್ಯಾಮರಾದಲ್ಲಿ ಪ್ರಕೃತಿಯ ಸುಂದರ ಚಿತ್ರಗಳನ್ನು ಸೆರೆ ಹಿಡಿದು ಚಿತ್ರಗಳನ್ನು ಹಾಗೂ ಪ್ರಕೃತಿಯನ್ನು ಮುಂದಿನ ಪೀಳಿಗೆಗೆ ಇದ್ದ ಹಾಗೆಯೇ ಉಳಿಸೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಕಾರ್ಯಕ್ರಮದ ಕೊನೆಯಲ್ಲಿ ಕೆ ಕಲ್ಯಾಣ್ ಅವರ ರಚನೆಯ ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ.

ಸುದ್ದಿ ಮೂಲತ್ ಹುದುಕೇರಿ ಕಾರಳಾನ ಮೈಸೂರ್ಲು ವಾಸೆಂಜ ಬಲ್ಯಮಡ ಪೂವಯ್ಯ ಚಿಪ್ಪಾಯಂಗ ಇದಿಕ್ಕ ಮರಣ ಪಟ್ಟಿತ್ತು. ತೊಂಬದ ಬಯತ್ರ ಬಲ್ಯಮಡ ಪೂವಯ್ಯ ಚಿಪ್ಪಾಯಂಗಡ ಆಕಿರಿ ಕಾರ್ಯ ಇಂದೇ ಒಯ್ಪತ್ತು 5 ಗಂಟೆಗೆ ಮೈಸೂರು ಚಾಮುಂಡಿ ಹಿಲ್ಸ್ ಕ್ರಿಮಿಟೋರಿಯಂಲು ನಡ್ಪಾ.

ಶ್ರೋತೃಗಳೇ, ಈಗಿನ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಚಿತ್ರ ಸುಜನ್. ಈಗ ಸಮಯ 10:03. ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ವಿದುಷಿ ಸುಲೋಚನಾ ಬೃಹಸ್ಪತಿ ಅವರ ಗಾಯನವನ್ನು ಕೇಳಲಿದ್ದೀರಿ. ಮೊದಲಿಗೆ ರಾಗ ಅದಾನ, ಮಧ್ಯಲೈ ಜಪತಾಲ್, ಧೃತ್ ಏಕ್ತಾಲ್.

ಶ್ರೋತೃಗಳೇ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಸುಲೋಚನಾ ಬೃಹಸ್ಪತಿ ಅವರ ಗಾಯನವನ್ನು ಕೇಳುತ್ತಿರುವಿರಿ. ಇನ್ನು ಕೇಳಿ ರಾಗ ಮಿಶ್ರ ಭೈರವಿ, ತಾಳ ವಿಳಂಬಿತ್ ಏಕ್ತಾಲ್ ಧೃತ್ ತೀನ್ ತಾಲ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಸುಲೋಚನಾ ಬೃಹಸ್ಪತಿ ಅವರ ಗಾಯನವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 10:35:23. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
1: ಗಾನ ಬಜಾನದ ಮೊದಲಿಗೆ ಕೇಳೋಣ ಜುಬಿನ್ ನೌಟಿಯಾಲ್ ಅವರು ಹಾಡಿರುವ ದೃಶ್ಯಂ 2 ಚಿತ್ರದ ಗೀತೆ. ಸಾಹಿತ್ಯ ರಚನೆ ಅಮಿತಾಭ್ ಭಟ್ಟಾಚಾರ್ಯ ಅವರದ್ದು, ಸಂಗೀತ ನೀಡಿದ್ದಾರೆ ದೇವಿಶ್ರೀ ಪ್ರಸಾದ್.

ಹ್ಯಾಪಿ ನ್ಯೂ ಇಯರ್ ಚಿತ್ರಕ್ಕಾಗಿ ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ಅರ್ಜಿತ್ ಸಿಂಗ್. ಸಾಹಿತ್ಯ ರಚನೆ ಇರ್ಷಾದ್ ಕಮೀಲ್ ಅವರದ್ದು. ಸಂಗೀತ ನೀಡಿದ್ದಾರೆ ವಿಶಾಲ್ ಶೇಖರ್.

ಇನ್ನು ಕೇಳೋಣ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಜ್ಞಿಕ್ ಅವರು ಹಾಡಿರುವ ಜೋಶ್ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಸಮೀರ್ ಅವರದ್ದು, ಸಂಗೀತ ಅನು ಮಲ್ಲಿಕ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ವಿಶಾಲ್ ಮಿಶ್ರಾ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಕ್ರ್ಯಾಕ್ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಗುರುಪ್ರೀತ್ ಸೈನಿ ಅವರದ್ದು, ಸಂಗೀತ ನೀಡಿದ್ದಾರೆ ತನಿಷ್ಕ್ ಬಗ್ಚಿ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಆಕಾಶವಾಣಿ ಮಡಿಕೇರಿ. ಈಗ ಸಮಯ 11:12. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಗಾನಡಂಗೂರ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಗಾನಡಂಗುರದ ಮೊದಲಿಗೆ ಕೇಳೋಣ ಕೈಲಾಶ್ ಖೇರ್ ಹಾಗೂ ವಿಜಯ್ ಪ್ರಕಾಶ್, ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಜೋಗಯ್ಯ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಪ್ರೇಮ್ ಅವರದ್ದು, ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.
1: ಅಬ್ಜಲ್ ಯಾ ಯಾ ಬೋಲೇ ಯಾ

0: ಮಾಡಿನಾ?
1: ಹೋಗ್ಲಿ ಬಿಡ್ರಿ.
2: ಕೆಡಿ ಚಿತ್ರಕ್ಕಾಗಿ ಹಾಡಿದ್ದಾರೆ ಕೈಲಾಶ್ ಖೇರ್ ಹಾಗೂ ಪ್ರೇಮ್. ಸಾಹಿತ್ಯ ರಚನೆ ಮಂಜುನಾಥ್ ಅವರದ್ದು, ಸಂಗೀತ ಅರ್ಜುನ್ ಜನ್ಯ.

0: ನನ್ನೆದೆಯ ಹಾಡು
1: ಉಲ್ಲಾಸದ ಮಳೆ
0: ನಿಮ್ಮಿಷ್ಟದ ಗೀತೆಯನ್ನ ಕೇಳುವ ಉದ್ದೇಶದಿಂದ ನಾಳೆ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಕರೆ ಮಾಡಿ ದೂರವಾಣಿ ಸಂಖ್ಯೆ 228

ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮ. ಶ್ರೋತೃಗಳೇ, ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ನಿಮ್ಮಿಷ್ಟದ ಹಾಡನ್ನ ನಮ್ಮೆಲ್ಲರಿಗೆ ಕೇಳಿಸಿ ಆನಂದಿಸಿ.

ಇನ್ನು ಕೇಳೋಣ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಗಣಪ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಜಯಂತ್ ಕಾಯ್ಕಿಣಿ ಅವರದ್ದು. ಸಂಗೀತ ಕರಣ್ ಬಿ ಕೃಷ್ಣ.

ಶ್ರೀನಿವಾಸ್ ಹಾಗೂ ಸುನಿತಾ ಭೋಪರಾಜ್ ಅವರ ಧ್ವನಿಯಲ್ಲಿ ಕೇಳೋಣ ಮೊದಲ ಸಲ ಚಿತ್ರದ ಗೀತೆ. ಸಾಹಿತ್ಯ ರಚನೆ ವಿ ನಾಗೇಂದ್ರ ಪ್ರಸಾದ್ ಅವರದ್ದು, ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

ಶ್ರೋತೃಗಳೇ, ಈಗ ಸಮಯ 11:20 ನೀವು ಕೇಳ್ತಾ ಇದ್ದೀರಾ ಗಾನಡಂಗುರ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಕೇಳೋಣ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕರಿಯಾಟು ಚಿತ್ರದ ಗೀತೆ. ಸಾಹಿತ್ಯ ರಚನೆ ಜಯಂತ್ ಕಾಯ್ಕಿಣಿ ಅವರದ್ದು, ಸಂಗೀತ ನೀಡಿದ್ದಾರೆ ಕರಣ್ ಬಿ ಕೃಪಾ.

ಇನ್ನು ಕೇಳೋಣ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಸಾಹಿತ್ಯ ರಚಿಸಿರುವ 100 ಜನ್ಮಕ್ಕೂ ಚಿತ್ರದ ಗೀತೆ. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ಸಂಗೀತ ಸಂಯೋಜಿಸಿದ್ದಾರೆ ಮನೋಮೂರ್ತಿ.

0: 0822272 ಕರೆ ಮಾಡ್ತಿರಲ್ಲ
1: ನನ್ನೆದೆಯ ಮಾತು ಇದೆ.
0: ನೆನಪಿನ ದೋಣಿಯಲ್ಲಿ ಸಾಗುವಾಗ ಮನಸ್ಸಿಗೊಂದು ಹಿತವಾದ ಹಾಡು ಬೇಕೆನಿಸಿದಾಗ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಹಲೋ
2: ಹಲೋ ನಮಸ್ತೆ.
0: ಹಲೋ
3: ಹಲೋ ಮಡಿಕೇರಿ ಆಕಾಶವಾಣಿನ
0: ನನ್ನ ನೆನೆಯ ಹಾಡು,
3: ನನಗೊಂದು ಹಾಡು ಬೇಕಾಗಿತ್ತು.
0: ಹಲೋ

0: கொடுக்கும் சின்ன மர்த்திய நன்ன
1: நெதைய ஹாடு
2: நன்ன ஹிருதய நன்ன ஹிருதய துவி துவி என்னும் சமய
3: ஹலோ.
1: ಪ್ರತಿ ಮಂಗಳವಾರ ಹಾಗೂ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮಿಷ್ಟದ ಹಾಡನ್ನ ಮಡಿಕೇರಿ ಆಕಾಶವಾಣಿಗೆ ಕರೆ ಮಾಡಿ
4: ಹಲ್ಲೋ ಹಲ್ಲೋ ಹಲ್ಲೋ ನನ್ನ ಮನ್ಸು ಇಲ್ಲೇ ಎಲ್ಲೋ ಕಳೆದೊಯ್ತ ಚಮ್ಮಕ್ ಚಲ್ಲೋ ಕೇಳು
1: 2285558 ಮತ್ತೊಂದು ದೂರವಾಣಿ ಸಂಖ್ಯೆ 2281229 ಕೋಡ್ ಸಂಖ್ಯೆ

ಇನ್ನು ಕೇಳೋಣ ಸಂಚಿತ್ ಹೆಗ್ಡೆ ಹಾಗೂ ಲಹರಿ ಮಹೇಶ್ ಅವರ ಧ್ವನಿಯಲ್ಲಿ ಹಯಗ್ರೀವ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಯೋಗರಾಜ್ ಭಟ್ ಅವರದ್ದು, ಸಂಗೀತ ನೀಡಿದ್ದಾರೆ ಜುದಾ ಸ್ಯಾಂಡ್ರಿ.

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ, ಈ ಬಗ್ಗೆ ಮಾತನಾಡುತ್ತಾರೆ ಸಿದ್ಧಲಿಂಗಮ್ಮ ಹಿರೇಮಠ. ನಂತರ ಎನರ್ಜಿ ಬೂಸ್ಟರ್ ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ.

ಪ್ರಾಣಿಕಾ, ಈ ಕಾರ್ಯಕ್ರಮದ ಕೊಡುಗೆ ಧಾರವಾಡ ಆಕಾಶವಾಣಿ ಕೇಂದ್ರ. ಇನ್ನು 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಈ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಎನ್.ಕೆ. ಶಿವಮೂರ್ತಿ. ಈ ಕಾರ್ಯಕ್ರಮದ ಕೊಡುಗೆ ಮೈಸೂರು ಆಕಾಶವಾಣಿ ಕೇಂದ್ರ. ಇನ್ನು 12:00 ಪ್ರಗತಿಪಥ. ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮದಲ್ಲಿ ಇಂದು ಪಿಎಂ ಗ್ರಾಮ ಸಡಕ್ ಯೋಜನೆಯ ಬಗ್ಗೆ ಮಾತನಾಡುತ್ತಾರೆ ವಿವೇಕಾದಿತ್ಯ ಕಣಿಯಾಳ್. ಈ ಕಾರ್ಯಕ್ರಮದ ಕೊಡುಗೆ ಧಾರವಾಡ ಆಕಾಶವಾಣಿ ಕೇಂದ್ರ. 12:20 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳು. 12:30 ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಕೇಳಲಿದ್ದೀರಿ. ಈಗ ಕೇಳೋಣ ಚಿತ್ರ ಅವರ ಧ್ವನಿಯಲ್ಲಿ ಅಂಬಾರಿ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಜಯಂತ್ ಕಾಯ್ಕಿಣಿ ಅವರದ್ದು, ಸಂಗೀತ ನೀಡಿದ್ದಾರೆ ವಿ. ಹರಿಕೃಷ್ಣ.

ಶ್ರೋತೃಗಳ ಗಮನಿಸಿ, ಇಂದು ಸಂಜೆ 4:30 ನೆನಪು ನಿನಾದದಲ್ಲಿ ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 5:00 ಮಹಿಳಾ ಲೋಕ ಪತ್ರಕಾರಂಜಿ, ಕೇಳುಗರ ಪತ್ರಾಧಾರಿತ ಕಾರ್ಯಕ್ರಮ. ಇದರಲ್ಲಿ ವಿಷಯ, ಮಳೆಗಾಲ ಅಂದಾಗ ನಿಮ್ಮ ಮನದಲ್ಲಿ ಮೂಡುವ ಭಾವನೆ ಎಂತಹದ್ದು. ಪ್ರಸ್ತುತಿ ವಿದ್ಯಾರಾವ್ ಕೆಎಲ್ ಹಾಗೂ ಲಲಿತಾ ಕೆ, ನಿರ್ವಹಣೆ ಪಿಎಂ ಜಗದೀಶ್. ಇನ್ನು 5:30 ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿ. 6:50 ಕೃಷಿ ರಂಗದಲ್ಲಿ ಕಾಫಿ ಬೆಳೆಯಲ್ಲಿ ನೆರಳು ನಿರ್ವಹಣೆ, ಈ ಕುರಿತು ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಗಾನಡಂಗುರದಲ್ಲಿ ಇನ್ನು ಕೇಳೋಣ ಟಿಪ್ಪು ಅವರ ಧ್ವನಿಯಲ್ಲಿ ಅಜಿತ್ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಮಹೇಶ್ ಬಾಬು ಅವರದ್ದು, ಸಂಗೀತ ನೀಡಿದ್ದಾರೆ ಯುವನ್ ಶಂಕರ್ ರಾಜಾ.

ಈಗ ನೀವು ಕೇಳುತ್ತಿರುವ ಗೀತೆ ಶಿವಲಿಂಗ ಚಿತ್ರದ್ದು. ಹಾಡಿದ್ದಾರೆ ಕಾರ್ತಿಕ್ ಹಾಗೂ ವಾಣಿ ಹರಿಕೃಷ್ಣ. ಸಾಹಿತ್ಯ ರಚನೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ವಿ ಹರಿಕೃಷ್ಣ ಅವರದ್ದು.

ಇನ್ನು ಕೇಳೋಣ ಅಪಾಯವಿದೆ ಎಚ್ಚರಿಕೆ ಚಿತ್ರದ ಗೀತೆ ರಜತ್ ಹೆಗ್ಡೆ ಅವರ ಧ್ವನಿಯಲ್ಲಿ. ಸಾಹಿತ್ಯ ರಚನೆ ಮತ್ತು ಸಂಗೀತ ಅಭಿಜಿತ್ ತೀರ್ಥಹಳ್ಳಿ.

ಕಾರ್ಯಕ್ರಮದ ಕೊನೆಯಲ್ಲಿ ಹೇಳೋಣ, ಸಿದ್ ಶ್ರೀರಾಮ್ ಹಾಗೂ ಲಹರಿ ಮಹೇಶ್ ಅವರ ಧ್ವನಿಯಲ್ಲಿ ಬ್ರ್ಯಾಟ್ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಶಶಾಂಕ್ ಅವರದ್ದು, ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯಾ.

ಇದುವರೆಗೆ ಗಾನಡಂಗೂರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಶ್ರೋತೃಗಳೇ, ಈಗ ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ವಿಕಸಿತ ಭಾರತ 2047 ಗುರಿ ತಲುಪಲು ಕೃಷಿ ಆಹಾರ

0: ತಂತ್ರಜ್ಞಾನ ಮತ್ತು ನಾವೀನ್ಯತೆಗಳ ಪಾತ್ರ ಅತಿ ಮುಖ್ಯವಾಗಿದೆ. ಪ್ರಯೋಗ ಶಾಲೆಗಳಲ್ಲಿ ಸಿದ್ಧವಾಗುವ ತಂತ್ರಜ್ಞಾನ ಮಾರುಕಟ್ಟೆ ತಲುಪಿ ಜನಸಾಮಾನ್ಯರ ಜೀವನವನ್ನು ಸುಗಮಗೊಳಿಸುತ್ತದೆ. ಈ ನಿಟ್ಟಿನಲ್ಲಿ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಸಿಎಸ್ಐಆರ್ ಸಂಸ್ಥೆಗಳ ಕೊಡುಗೆ ಶ್ಲಾಘನೀಯ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಬೆಂಗಳೂರಿನಲ್ಲಿ ಆಯೋಜಿತ ರೈಸ್ ಕಾಂಕ್ಲೇವ್ 2026 ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ದೇಶದ ಆಹಾರ ಸುರಕ್ಷತೆ ಮತ್ತು ತಂತ್ರಜ್ಞಾನದ ಮೂಲಕ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುತ್ತಿರುವ ಯುವ ಉದ್ಯಮಿಗಳ ಉತ್ಸಾಹ ಹಾಗೂ ನವೋದ್ಯಮಗಳ ಪಾತ್ರ ಹೆಮ್ಮೆಯ ವಿಷಯವಾಗಿದೆ ಎಂದರು. ಬೆಂಗಳೂರಿನಲ್ಲಿ ಜರುಗಿದ 6ನೇ ಸಿಎಸ್ಐಆರ್ ರೈಸ್ ಕಾಂಕ್ಲೇವ್ನಲ್ಲಿ ಜಂಟಿ ಸಂಶೋಧನೆ ಮತ್ತು ಅಭಿವೃದ್ಧಿ ಯೋಜನೆಗಳ ಸಹಯೋಗಕ್ಕಾಗಿ ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಒಡಂಬಡಿಕೆಗೆ ಸಹಿ ಹಾಕಿದೆ. ತಮ್ಮ ಸರ್ಕಾರದ ಹೆಮ್ಮೆಯ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ಗ್ಯಾರಂಟಿ ಯೋಜನೆಗಳು ಶೇಕಡ 100ಕ್ಕೆ 100ರಷ್ಟು ಮುಂದುವರಿಯುತ್ತವೆ. ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಹೀಗಾಗಿ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ದೃಢೀಕರಣಕ್ಕಾಗಿ ಮತ್ತೆ ಅರ್ಜಿ ಸಲ್ಲಿಸಲು ತಿಳಿಸಲಾಗಿದೆ ಎಂದಿದ್ದಾರೆ. ಸ್ವಚ್ಛತೆಯೇ ಸೇವೆ ಎಂಬ ಧ್ಯೇಯದೊಂದಿಗೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಸ್ವಚ್ಛ ಭಾರತ ಅಭಿಯಾನ ಜರುಗಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಸ್ವಚ್ಛ ಭಾರತ ಅಭಿಯಾನದ ಸಂದೇಶವನ್ನು ಜನರಿಗೆ ತಲುಪಿಸಲು ಈ ಸ್ವಚ್ಛತಾ ಅಭಿಯಾನ ನಡೆಯಿತು. ಕೇಂದ್ರ ಕಾರ್ಪೊರೇಟ್ ವ್ಯವಹಾರಗಳ ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡರು. ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡು ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ ಕಾಪಾಡುವಂತೆ ಜನಜಾಗೃತಿ ಮೂಡಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ರೈತರ ಸಹಭಾಗಿತ್ವದಲ್ಲಿ ಮೂಲದಲ್ಲಿಯೇ ತ್ಯಾಜ್ಯ ನಿರ್ವಹಣೆ ಕಾರ್ಯಕ್ಕೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಚಾಲನೆ ನೀಡಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಗುಂಡ್ಲವದ್ದಿಗೇರಿ ಗ್ರಾಮದ ಚಂದ್ರಯ್ಯ ಸ್ವಾಮಿ ಅವರ ಹೊಲದಲ್ಲಿ ಹೊಯ್ಸಳ ಕಾಲದ ಅಪ್ರಕಟಿತ ದಾನಶಾಸನ ಪತ್ತೆ ಮಾಡಲಾಗಿದೆ. ತುಮಕೂರಿನ ಶಶಿಕುಮಾರ್ ನಾಯಕ್ ಅವರ ಮಾರ್ಗದರ್ಶನದಲ್ಲಿ ವಿಜಯನಗರ ತಿರುಗಾಟ ಸಂಶೋಧನಾ ತಂಡದ ಸದಸ್ಯರು ಈ ಶಾಸನ ಪತ್ತೆ ಹಚ್ಚಿದ್ದಾರೆ. ಈ ಕುರಿತು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗದ ಹಿರಿಯ ಸಹಾಯಕ ಪ್ರಾಧ್ಯಾಪಕ ಡಾ ಗೋವಿಂದ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಗುಂಡ್ಲದ್ದಿಗೇರಿ ಗ್ರಾಮದ ಚಂದ್ರಯ್ಯ ಸ್ವಾಮಿ ಮತ್ತು ಮಲ್ಲನಗೌಡರವರ ಹೊಲದಲ್ಲಿ ಹೊಯ್ಸಳರ ಕಾಲದ ಅಪ್ರಕಟಿತ ದಾನಶಾಸನವನ್ನು ಪತ್ತೆ ಮಾಡಲಾಗಿದೆ. ಗುಂಡ್ಲದ್ದಿಗೇರಿ ಗ್ರಾಮದ ಶಿಕ್ಷಕ ಮಂಕಾಳಪ್ಪ ಗಂಗಾಧರ ಅವರ ಸಹಕಾರದಿಂದ ವಿಜಯನಗರ ತಿರುಗಾಟ ಸಂಶೋಧನಾ ತಂಡ ಅವರು ಪತ್ತೆ ಹಚ್ಚಿದ್ದಾರೆ. ಈ ಶಾಸನವು ಗ್ರಾನೈಟ್ ಕಲ್ಲಿನಲ್ಲಿದ್ದು 15 ಸಾಲುಗಳನ್ನು ಒಳಗೊಂಡಿದೆ. 8 ಅಡಿ ಎತ್ತರ, 1.5 ಅಡಿ ಅಗಲವಾಗಿದ್ದು ವಿಶೇಷವಾಗಿ ಶಾಸನದ ಮೊದಲ ಸಾಲಿನಲ್ಲೇ ಹೊಯ್ಸಳರ ನಾರಸಿಂಹ ಚಕ್ರವರ್ತಿ ಎಂದು ಉಲ್ಲೇಖವಾಗಿದೆ. ಇದರಿಂದ ಹೊಯ್ಸಳರ ನಾರಸಿಂಹನ ಆಡಳಿತಾವಧಿಯಲ್ಲಿ ಗುಂಡ್ಲವದ್ದಿಗೇರಿಯನ್ನು ಕಾಸಿಗೌಡ ಎಂಬ ಪಾಳೆಯಗಾರನು ಆಳ್ವಿಕೆ ನಡೆಸುತ್ತಿದ್ದನು. ಆತನು ಆ ಊರಲ್ಲಿ ಕೆರೆ ಕಟ್ಟಿಸಿರುವುದಲ್ಲದೆ ದೇಗುಲಕ್ಕೆ ಗಂಟೆ ಜಾಗಟಿಯನ್ನು ದಾನ ನೀಡಿದ ವಿವರವು ಶಾಸನದಲ್ಲಿದೆ.
0: ಅಂತಾರಾಷ್ಟೀಯ ಯೋಗ ದಿನಾಚರಣೆ 2026 ಪೂರ್ವಭಾವಿಯಾಗಿ ಆಯುಷ್ ಇಲಾಖೆಯಿಂದ ಆಯೋಜಿಸಲಾಗುತ್ತಿರುವ ಆನ್ಲೈನ್ ಯೋಗಥಾನ್ನ 2ನೇ ದಿನವಾದ ಇಂದು ಮಾಜಿ ಲೆಫ್ಟಿನೆಂಟ್ ಗವರ್ನರ್ ಕಿರಣ್ ಬೇಡಿ ಪಾಲ್ಗೊಂಡಿದ್ದರು. ಗಿನ್ನಿಸ್ ದಾಖಲೆಗಾಗಿ ಆಯೋಜಿತ ಆನ್ಲೈನ್ ಯೋಗಥಾನ್ ಸಪ್ತಾಹದ ಪ್ರಥಮ ದಿನ ಒಟ್ಟು 435,831 ಜನ ಯೋಗಾಸಕ್ತರು ಯೋಗಾಭ್ಯಾಸದಲ್ಲಿ ತೊಡಗಿದರು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಪರಿಕಲ್ಪನೆಯಡಿ ಜೂನ್ 21 ಬೆಳಿಗ್ಗೆ 6 ಗಂಟೆಗೆ ದಾವಣಗೆರೆ ಜಿಲ್ಲಾ ಪೊಲೀಸ್ ಕ್ರೀಡಾಂಗಣದಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಯೋಜಿತವಾಗಿದೆ. ಖ್ಯಾತ ಯೋಗಪಟು ಮುರಳಿ ಮಾರ್ಗದರ್ಶನ ಮಾಡಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸಂವಿಧಾನ ಶಿಲ್ಪಿ ಭಾರತರತ್ನ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು, ಸಂಘರ್ಷ ಹಾಗೂ ಮೌಲ್ಯಾದರ್ಶಗಳನ್ನು ಯುವ ಪೀಳಿಗೆಗೆ ಪರಿಚಯಿಸಲು ಕೋಲಾರ ಜಿಲ್ಲೆಯಲ್ಲಿ ಭವ್ಯ ವಸ್ತು ಸಂಗ್ರಹಾಲಯ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಪೂರ್ವ ಅನುಮೋದನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.

0: ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ.

0: ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ, ಈ ಕುರಿತು ಮಾತನಾಡುತ್ತಾರೆ ಸಿದ್ದಲಿಂಗ ಹಿರೇಮಠ ಅವರು. ನಂತರ ಎನರ್ಜಿ ಬೂಸ್ಟ್ ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ, ಈ ಕುರಿತು ಮಾತನಾಡುತ್ತಾರೆ ಸಿದ್ದಲಿಂಗಮ್ಮ ಹಿರೇಮಠ ಅವರು.
1: ಶಬ್ದಗಾರುಡಿಗ, ವರಕವಿ, ಶ್ರಾವಣ ಪ್ರತಿಭೆಯ ಕವಿ ಎಂದೆಲ್ಲಾ ಪ್ರಸಿದ್ದರಾದ ಬೇಂದ್ರೆಯವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಕಾವ್ಯನಾಮ ಅಂಬಿಕಾತನೇ ದತ್ತ. ಇವರು 1896 ಜನವರಿ 31ರಂದು ಧಾರವಾಡದಲ್ಲಿ ಜನಿಸಿದರು. ತಂದೆ ರಾಮಚಂದ್ರ ಬೇಂದ್ರೆ, ತಾಯಿ ಅಂಬವ್ವ ಬೇಂದ್ರೆ. ಇವರ ಮನೆತನದ ಮೂಲ ಹೆಸರು ಬೇಂದ್ರೆ ಎಂದಿತ್ತು. ಕಾರಣ ಇದೇ ಮುಂದೆ ಬೇಂದ್ರೆ ಎಂದಾಯಿತು. ದರಾ ಬೇಂದ್ರೆ ಅವರು ತಮ್ಮ ಜೀವನದುದ್ದಕ್ಕೂ ನೋವನ್ನೇ ಉಂಡವರು. ತುಂಬಾ ಕಷ್ಟದಲ್ಲೇ ಬೆಳೆದು ವಿದ್ಯಾವಂತರಾದ ಇವರು 1924ರಲ್ಲಿ ತಾಯಿಯನ್ನು ಕಳೆದುಕೊಂಡರು. ಹೀಗಾಗಿ ಬೇಂದ್ರೆಯವರಿಗೆ ಸಾವು ನೋವುಗಳು ಅವರ ಜೀವನದುದ್ದಕ್ಕೂ ನೆರಳಾಗಿದ್ದುಕೊಂಡು ಅವರ ಕಾವ್ಯದಲ್ಲಿ ನಲಿವು ಲಯವಾಗಿ ಬೆರಗಾಗಿ ವಿಡಂಬನೆಯಾಗಿ ಒಡಮೂಡಿರುವುದನ್ನು ಕಾಣುತ್ತೇವೆ. ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆ ರಸಿಕ ನಿನಗೆ, ಕಲ್ಲು ಸಕ್ಕರೆಯಂತ ನಿನ್ನೆದೆಯು ಕರಗಿದರೆ ಆ ಸವಿಯು ಹನಿಸು ಎನಗೆ ಎಂಬ ಸಾಲುಗಳ ಮೂಲಕ ಬೇಂದ್ರೆ ತಮ್ಮ ನೋವನ್ನು ವಾಚಕರಿಗೆ ತಿಳಿಸಲು ಬಯಸಿದ್ದಾರೆ. 1921ರಲ್ಲಿ ಧಾರವಾಡದಲ್ಲಿ ಅವರು ಗೆಳೆಯರೊಡನೆ ಕಟ್ಟಿದ ಗೆಳೆಯರ ಗುಂಪು ಸಂಸ್ಥೆ ಅವರ ಸಾಹಿತ್ಯ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಿತು. 1922ರಿಂದ 1981ರ ತನಕ ಸಾಹಿತ್ಯ ಕೃಷಿ ನಡೆಸಿದ ವರಕವಿ ಬೇಂದ್ರೆಯವರಿಗೆ 1974ರಲ್ಲಿ 4 ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತು.

ತಮ್ಮ ಅಮೂಲ್ಯವಾದ ಸಾಹಿತ್ಯದಿಂದ ಕನ್ನಡ ಸಾಹಿತ್ಯ ಲೋಕವನ್ನು ಅತಿ ಎತ್ತರಕ್ಕೆ ಕೊಂಡೊಯ್ದ ಕೀರ್ತಿ ಬೇಂದ್ರೆಯವರದು. ಬೇಂದ್ರೆಯವರು ಚಿಕ್ಕಂದಿನಲ್ಲಿಯೇ ತಮ್ಮ ತಂದೆಯನ್ನು ಕಳೆದುಕೊಂಡಿದ್ದರಿಂದ ತಮ್ಮ ಅಜ್ಜಿ ಗೋದುಬಾಯಿ ಮತ್ತು ತಾಯಿ ಅಂಬಿಕೆ ಇವರುಗಳ ಮಮತೆ ವಾತ್ಸಲ್ಯಗಳಲ್ಲೇ ಬೆಳೆದರು. ತಾಯಿಯ ಪ್ರೀತಿ ವಾತ್ಸಲ್ಯಗಳು ಈ ಕಾವ್ಯಧಾರೆಯ ಮೂಲವಾಯಿತು. ಬಡತನದ ಬೇಗೆಯನ್ನು ಮಗನಿಗೆ ತಟ್ಟದಂತೆ ಇವರ ತಾಯಿ ಇವರ ಬದುಕಿಗೆ ಆಸರೆಯಾಗಿ ಇವರ ಕವನಗಳಿಗೆ ಸ್ಫೂರ್ತಿಯಾಗಿ ನಿಂತರು. ನಿನ್ನ ಹೆಸರಿನಲ್ಲಿ ನಾನು ಬರೆಯುವುದೇನು ಸೋಜಿಗ, ಕಾಣಲಾರ ದೀಜಗ ಎನ್ನುವ ಸಾಲುಗಳು ಮಾತೃತ್ವದ ಬಿಂಬವಾಗಿವೆ. ತಾಯಿ ಪಾರ್ವತಿ ಅಂಬಿಕೆ ಎಂಬ ಕವನದಲ್ಲಿ ಆ ತಾಯಿ ಮಾ ತಾಯಿ ಈ ಬಾಯಿಯ ತುತ್ತಲ್ಲ, ಅವಳನ್ನು ಸ್ತುತಿಸಲು ಎದೆ ಸಾಲದು ಎನ್ನುತ್ತ ತಾಯಿಯನ್ನು ಬಾಯಿ ತುಂಬ ಹೊಗಳಿದ್ದಾರೆ. ಹೆಣ್ಣು ಎನ್ನುವ ಮಾತು ತಾಯಿ ಎನ್ನುವ ಮಾತು ಎರಡಲ್ಲ, ಒಂದೆಂದು ತಿಳಿಸಿದಳು ಎಂಬ ಸಾಲುಗಳ ಮೂಲಕ ಪಂಚದ ಪ್ರತಿ ಹೆಣ್ಣಿನಲ್ಲೂ ಮಾತೃಭಾವವನ್ನು ಕಾಣಲು ಅನುಕೂಲ ಮಾಡಿಕೊಟ್ಟವಳು ಎಂದು ಅಂಬಿಕೆಯನ್ನು ನೆನೆದಿದ್ದಾರೆ. ಮುದ್ದಿನೊಡನೆ ಮುದ್ದು ಮಾತು ಕಲಿಸಿ ಉಲಿಸಿ ನಲಸಿದೆ, ನಿನ್ನ ತಿಳಿ ಸಲಿಸಿದೆ ಎಂದು ತಾಯಿ ಎಂಬ ಕವನದಲ್ಲಿ ತಾಯಿಯ ಎದೆ ಹಾಲಿನೊಂದಿಗೆ ತಮ್ಮ ಜ್ಞಾನವನ್ನು ಧಾರೆಯರ್ದ ಸ್ಮರಣೆ ಇದೆ. ನೀ ಮೈಯನ್ನೊಂದೇ ರೂಪಿಸಿದೆಯೇನು, ಬಸಿರಲ್ಲಿ ರಕ್ತ ಸುರಿದು ಹಸಿದಿರುವ ಆಯ್ಗೆ ನೀ ತಾಯಿಯ ಬಂದೆ, ಹಾಲಾಗಿ ಎದೆಗೆ ಹರಿದು ಹಸು ಕರುವಿಗಾಗಿ ನಡೆವಂತೆ ದುಡಿದೆ, ನಡೆಗಳಿಸಲೆಂದು ದುಡಿಸಿ ಮುದ್ದಿಟ್ಟು ತುಟಿಗೆ ಮುದ್ದಾದ ಮಾತ ಮುದ್ರಿಸಿದೆ ಮನವ ನುಡಿಸಿ ಎಂಬ ಸಾಲುಗಳು ತಾಯಿಯ ಕೃಪೆಯನ್ನು ಸ್ಮರಿಸುವ ಇವು ತಾಯಿಗೆ ಪ್ರಾರ್ಥನೆ ಎಂಬ ಕವನದ ಸಾಲುಗಳಾಗಿವೆ. ನವಮಾಸಗಳನ್ನು ಹೊತ್ತು ಹೆತ್ತ ತಾಯಿಯನ್ನು ತಾಯಿಗಿಂತ ಯಾರು ಹೆಚ್ಚು, ಬಸಿ ಹುತ್ತ ಹೊತ್ತುಕೊಂಡು ಬಯಕೆಗಾಗಿ ಕಾಡಿಬೇಡಿ ಬೇನೆ ತಿಂದು ಬಳಲಿ ಹೊತ್ತು ನಕ್ಕರಾರು ನನ್ನ ಚಿನ್ನ, ಹೀಗೆ ಸ್ಮರಿಸುತ್ತ ತಾಯಿಗಿಂತ ಯಾರು ಹೆಚ್ಚು ಎಂದು ಪ್ರಶ್ನಿಸಿದ್ದಾರೆ. ಹಾಗೆ ನಮ್ಮ ಕಾವ್ಯ ಸೃಷ್ಟಿ ಎಲ್ಲವೂ ತಾಯಿಯ ಕೃಪೆ ಎನ್ನುವುದನ್ನು ಅಂಬಿಕಾತನೆ ದತ್ತ ಎಂಬ ಕವನದ ಸಾಲುಗಳಾದ ತಾಯೇ ಮಾಯೇ ಅಂಬಿಕೆಯೇ ನಿನ್ನ ತನೆಯ ದತ್ತನು ನೀನು ಇತ್ತು ದಿತ್ತನು, ಜನುಮದೊಂದು ಪಾಡು ಹಾಡುವಾಗಿ ಮೂಡಿತು, ನನ್ನ ಕೊರಳು ಹಾಡಿತು, ಇವುಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ. ಸಾವಿರದ ಮನೆಗಳಲ್ಲಿ ನನಗೆ ಮನೆಯ ಮಾಡಿದೆ, ತಾಯಿ ಆಟ ಇದೆ, ನಿನ್ನ ಹೆಸರಿನಲ್ಲಿ ನಾನು ಬರೆಯುವುದೇನು ಸೋಜಿಗ, ಕಾಣಲಾರೆ ದೀಜಗ ಎಂದು ಹಾಡುವುದರ ಮೂಲಕ ತಾವು ಕವಿಯಾಗಲು ತಮ್ಮ ಮಾತೆಯೇ ಕಾರಣ ಎಂದಿದ್ದಾರೆ. ಕಾವ್ಯರಸಲು ಕೂಡ ಜ್ಞಾನದ ಬೆಳಕನ್ನು ಪಡೆದುಕೊಂಡಿದ್ದು ಮಾತೆ ಅಂಬಿಕೆಯಿಂದ.

ಎನ್ನುವುದನ್ನು ಅಂಬಿಕೆಯ ಗರ್ಭ ತುಂಬಿದ ಬೆಳಕ ಸೂರ್ಯನ ಝಳಕ ದತ್ತಮಿಂದ ಎಂದು ಹಾಡಿದ್ದೆ. ಒಮ್ಮೆ ಬೇಂದ್ರೆಯವರು ಬಾಲ್ಯದಲ್ಲಿ ಹಾಲಗೇರಿ ಕೆರೆಯಲ್ಲಿ ಮುಳುಗಿದಾಗ ಇವರ ತಾಯಿ ಅಂಬಿಕೆಯವರು ತಮ್ಮ ಪ್ರಾಣವನ್ನೇ ಬಿಟ್ಟು ಇವರನ್ನು ರಕ್ಷಿಸಿದರು. ಆ ಕ್ಷಣಗಳನ್ನು ಮುಟಿಗೆಯೊಳಗ ಹಿಡಿದ ಅರಿವಿ ತಾಯಿಗಿತ್ತು ಗಾಳಿಯ ಪರವಿ ಹಿಗ್ಗು ಹರವಿ ಹರವಿ ತೋರಿತಿತ್ತು ಭಿನ್ನಾಣದ ಬೆಡಗು ಎಂದು ನೆನಪಿಸಿಕೊಳ್ಳುತ್ತಾರೆ. ತಮ್ಮ ಅಸ್ತಿತ್ವ ವ್ಯಕ್ತಿತ್ವ ಮತ್ತು ಕಾವ್ಯತಳು ತಮ್ಮ ತಾಯಿಯಿಂದಲೇ ಬಂದವುಗಳಾಗಿವೆ ಎನ್ನುವುದು ಬೇಂದ್ರೆಯವರ ನಂಬಿಕೆಯಾಗಿತ್ತು. ನೀನೇ ನನ್ನ ಪಡದಿ, ನೀನೇ ನನ್ನ ಹಡದಿ, ಕ್ಷೀರಸಾಗರ ಕಡದಿ ಬೆಣ್ಣೆಯಾಗಿ ಎದ್ದಾರೆ. ಬೇಂದ್ರೆಯವರಿಗಿದ್ದ ಕಡುಬಡತನದಿಂದ ತಮಗೆ ಬೇಕಾದ ಗ್ರಂಥಗಳನ್ನು ಕೊಂಡುಕೊಳ್ಳೋದಕ್ಕೆ ಆಗಲಿಲ್ಲ. ಆಗ ಇವರ ತಾಯಿಯವರು ತಮ್ಮ ಚಿನ್ನದ ಉಂಗುರವನ್ನೇ ಕೊಟ್ಟರು. ಇದು ಬೇಂದ್ರೆಯವರು ತಮ್ಮ ಬಾಳಿನಲ್ಲಿ ಎಂದೂ ಮರೆಯಲಾಗದ ಘಟನೆಯಾಗಿ ಪರಿಣಮಿಸಿತು. ಕಾರಣ ತಾಯಿಯ ಬಗೆಗಿನ ಪ್ರೀತಿ ಭಕ್ತಿ ಇನ್ನೂ ಹೆಚ್ಚಿತು. ತಾಯಿಯ ಅಂತರಾಳ ಏನು ಎನ್ನುವುದನ್ನು ಅಯ್ಯೇಯು ತಾಯಿನೊಂದೇ ಕೈಯೇ ಸತ್ತೇ ಎಂದೇ ಚಿಂತ್ಯಾಕೋ ನನ್ನ ಬಾಳ ಅಂತಾವ ಅಂತರಾಳ ಎಂದು ತೇಲಾಡುವಾಗ ಎನ್ನುವ ಕವನದಲ್ಲಿ ಹಾಡಿದ್ದಾರೆ. ಯಾವ ವ್ಯಕ್ತಿಯೇ ಆಗಲಿ ತನಗೆ ನೋವು ದುಃಖವಾದಾಗ ತನ್ನ ಹೆತ್ತ ತಾಯಿಯನ್ನೇ ನೆನೆಯುತ್ತಾನೆ. ಅವಳಿಂದ ಸಾಂತ್ವನವನ್ನು ಬಯಸುತ್ತಾನೆ. ಅವಳು ಕಾಪಾಡಿಯೇ ಕಾಪಾಡುತ್ತಾಳೆ ಎಂದು ಬಲವಾಗಿ ನಂಬುತ್ತಾನೆ ಎನ್ನುವುದನ್ನು ಆತಾಳ ಕಂಡರೇನು, ಆ ತಾಯಿ ಬಿಡುವಳೇನು, ಕಾಯವನು ಹೆತ್ತ ಕರಳು, ಕಾಯುವುದು ಹಗಲು ಇರುಳು ಎನ್ನುವ ಸಾಲುಗಳು ಹೇಳುತ್ತವೆ. ತಮ್ಮ ಬಾಲ್ಯ ಕಂಡ ಕವನದಲ್ಲಿ ತಾಯಿ ಅಂಬಿಕೆಯನ್ನು ಸಂತೋಷವಾಗಿರಿಸಲು ತಾವು ಪಡುತ್ತಿದ್ದ ಶ್ರಮವನ್ನು ಹೀಗೆ ಹೇಳಿದ್ದಾರೆ. ಗೀತ ಗೋವಿಂದವ ಹಾಡಿ ಹುಚ್ಚಾದೆನು, ಶಂಕರರ ಸ್ತೋತ್ರಕ್ಕೆ ಮರುಳಾದೆನು, ಗಂಗಾಲಹರಿಯ ಮೆಚ್ಚಿ ಏನೋ ದಾಟಿಯ ಹಚ್ಚಿ ತಾಯಿಗೆ ಸಂತೋಷ ತರುತ್ತಿದ್ದನು ಎಂದು ತಿಳಿಸಿದ್ದಾರೆ. ಬೇಂದ್ರೆಯವರು ಕೇವಲ ತಮ್ಮ ತಾಯಿಯನ್ನು ಮಾತ್ರ ನೆನೆಯದೆ ಇಡೀ ಸ್ತ್ರೀ ಕುಲವನ್ನೇ ತಾಯಿ ಎಂದು ಕರೆದಿದ್ದಾರೆ. ತಾಯಿ ಕನಿಮುನಿಯೋ ನೀ ಅಕ್ಕ ಅಕ್ಕರತೆಯೋ, ಬಾ ಎನ್ನ ತಂಗಿ ಬಾ ಮುದ್ದು ಬಂಗಾರವೇ, ನೀ ಎನ್ನ ಹೆಂಡತಿಯೋ ಮೈಗೊಂಡ ನನ್ನಿಯೋ ಮಗಳೋ ನನ್ನದೆಯ ಮುಗುಳು, ಈ ಇರುವಿಂಗೆ ಜೀವನದ ಬಾಳ್ವಿಕೆಗೆ ಈ ಯುತ್ತ ಕೈ ಮೈಗಳಂ ಜೀವ ಭಾವದಿಂ, ಸ್ತ್ರೀಯೇ ಕಾಪಾಡಿ ದೌಪಾಡಾಗಿ ಮೂಢನನು ತಕ್ಕೈಸಿ ನೂರು ತರದಿ ಎಂದು ಹೆಣ್ಣಿನ ಎಲ್ಲಾ ರೂಪಗಳಲ್ಲಿ ತಾಯಿಯನ್ನು ಕಂಡು ಅವಳು ತಮ್ಮನ್ನು ತಮ್ಮ ಬದುಕನ್ನು ತಿದ್ದುತ್ತಾಳೆ ಎಂದು ಹಾಡಿದ್ದಾರೆ. ಇವರ ಕವನಗಳಲ್ಲಿ ಮಾತೃತ್ವದ ಅನ್ವೇಷಣೆ ನಿರಂತರವಾದ ಪ್ರಕ್ರಿಯೆಯಾಗಿದೆ. ಅಳುವ ಕೂಸನ್ನು ಲಾಲಿ ಎಂದು ಮಲಗಿಸುವಂತೆ ಬಳಲಿದಂತಹ ಬಗೆಯ ಸಂತವಿಸಿದೌ ಶಾಂತೆ ಮುನ್ನ ಬಗೆಯಲ್ಲಿ ಹಾಡನಿ, ನೀನೇ ಹೆತ್ತಿ ನನ್ನ ನಾಲಿಗೆ ನಿನ್ನ ಬರಿಸೂಲಗಿತ್ತಿ, ಇಲ್ಲದಿರೆ ಹಾಡುವುದು ನನ್ನ ಪಾಡೆ, ಓ ಹಾಡೆ ಓ ಹಾಡೆ ಓ ಹಾಡೆ ಎಂದು ತಮ್ಮ ಓ ಹಾಡೆ ಎನ್ನುವ ಕವನದಲ್ಲಿ ತೋರುತ್ತಾರೆ. ಯಾವ ಯುಗ ನಿದ್ದೆಯಲ್ಲಿ ಏನು ಕನಸ ಕಂಡೆನು, ಯಾರ ಹಾಲನುಂಡೆನು, ಈ ವಿಶ್ವ ಜಾಲದಲ್ಲಿ ಬಂದೆ ಅದಕ್ಕೆ ಮಿಡುಕುತ ಅದರ ಧಾರೆ ಹುಡುಕುತ ಎಂದು ತಮ್ಮ ಅಂಬಿಕಾತತ್ತ ಎನ್ನುವ ಕವಿತೆಯ ಮೂಲಕ ತಮ್ಮ ತಾಯಿಯ ಹುಡುಕಾಟ ತಾವು ಹುಟ್ಟುವುದಕ್ಕಿಂತ ಮೊದಲೇ ಪ್ರಾರಂಭವಾದದ್ದು ಎಂದು ಭಾವಿಸಿ ಹೀಗೆ ಹೇಳಿದ್ದಾರೆ. ಎದ್ದಾಗ ಏನು ನಿನ್ನ ನಿದ್ದ ಕೂಡ ನಿನ್ನ ಮಿಡಿಕಾಡಿ ಬಗೆಯ ಬಾಯಿ ಹುಡುಕಾಡತಾವ ತಾಯಿ ಎನ್ನುವ ಸಾಲುಗಳು ಕೂಡ ಇವರ ಕನಸು ಕವನದ್ದಾಗಿದೆ. ಇಲ್ಲಿ ಕೇವಲ ತಾಯಿಯ ಕೃಪೆಯಿಂದ ಮಾತ್ರ ಕಾವ್ಯ ಸೃಷ್ಟಿಯಾಗುತ್ತದೆ ಎಂಬ ಸವಿಯಾದ ಭಾವವಿದೆ. ಈ ತಲೆಯೂ ಇರಲಿ ಬರುಡೆ ಆ ತಾಯಿ ಏನು ಕುರುಡೆ, ತಾಕಿದರೆ ಸಾಕು ತೊಡೆಯು ನೂಗೀತು ಹಾಡ ಹೆಡೆಯು ಎನ್ನ ಕೂಸು ಕವನದ ಸಾಲುಗಳಲ್ಲಿ ಪುನಃ ಮಾತೃಪ್ರಜ್ಞೆಯ ಬಹುಮಾನುಭೂತಿಯ ಎದುರಿಗೆ ಕವಿಯ ವ್ಯಕ್ತಿತ್ವ ನಿರಸನಗೊಳ್ಳುವುದನ್ನು ಕಾಣುತ್ತೇವೆ. ಇಷ್ಟೇ ಅಲ್ಲದೆ ಭಾರತ ಮಾತೆಯೇ ಬೇಂದ್ರೆಯವರ ಕಣ್ಣಿಗೆ ದೇವಿಯಾಗುತ್ತಾಳೆ. ಈ ಮಾತೆಗಾಗಿ ಮನೆಯನ್ನು ಕಟ್ಟುವ ಶ್ರೇಷ್ಠ ಕೆಲಸಕ್ಕೆ ತೊಡಗಿಸಿಕೊಳ್ಳಲು ತಮ್ಮ ಸ್ವಾತಂತ್ರ್ಯ ದೇವಿಗೆ ಎನ್ನುವ ಕವನದ ಮೂಲಕ ಬಾರೆ ತಾಯಿ ಬಾರೆ ದೇವಿ, ಓ ಗರೆವರು ಭಕ್ತರು ನಿನ್ನ ಮಕ್ಕಳೆಂದು ನಿನಗೆ ಒಲಿವ ಜ್ಞಾನ ಶಕ್ತರು, ನಿನ್ನ ಮನೆಯ ಕಟ್ಟಲಿಹರು ದಿವ್ಯ ಕರ್ಮಯುಕ್ತರು ಎಂದು ಭಾರತೀಯರನ್ನು ಹುರಿದುಂಬಿಸಿದ್ದಾರೆ. ಭಾರತ ಮಾತೆಯನ್ನು ರಕ್ಷಿಸಲು ಯುದ್ಧ ಭೂಮಿಗೆ ನುಗ್ಗುವುದಕ್ಕೆ ನುಗ್ಗಿರಣ್ಣ ರಣದ ಕಣಕ್ಕೆ ಅಸುರದಿಂದ ಬಿಡಿಸಿರಿ, ತಾಯಸರಿಯ ಎಲ್ಲರಿಂದ ಗೆಲುವಿನ ಗುಡಿ ಹಿಡಿಸಿರಿ, ಭೂತಾಯಿ ನಲಿಯುವಂತೆ ವಿಜಯ ಗೀತ ನುಡಿಸಿರಿ ಎಂದು ಪ್ರೇರೇಪಿಸಿದ್ದಾರೆ. ಒಟ್ಟು ಭಾರತೀಯರನ್ನು ಆನಂದ ಸಮೃದ್ಧಿ ನೆಮ್ಮದಿ ಕೊಟ್ಟು ಕಾಪಾಡು ಎಂದು ಬೇಂದ್ರೆಯವರು ಭಾರತ ಮಾತೆಯನ್ನು ಹೀಗೆ ಪ್ರಾರ್ಥಿಸುತ್ತಾರೆ. ಬೇಕಾಗಿ ನೂರಾಗಿ ದೆಸೆ ದೆಸೆಗೆ ತಾಗಿ ತೊಂಗೆ ತೊಂಗೆಗೆ ಹೂವ ಸಲಿಸವ್ವ, ಕಣ್ಣು ಕಾವಲಾಗಲಿ ಮರವೆ ನವಿಲಾಗಲಿ ಚಿಗುರಿನ ಪಲ್ಲವಿ ಉಲಿಸವ್ವ, ಬೆಳೆ ಪ್ರಜೆಗೆ ಬೆಳೆಬೇಕು ಬಹಳ ದುಡಿಮೆಯ ಬಾಳಿನಲ್ಲಿ ನಿಲ್ಲಿಸವ್ವ, ಋಣಗೂಳ ನುಣುವ ಋಣಿಗೇಡಿ ಬಾಳು ಸಾಕೆಂದು ಜನತೆಗೆ ಕಲಿಸವ್ವ ಎಂದು ಕೋರಿದ್ದಾರೆ. ಬಡತನದ ಬವಣೆಯಲ್ಲಿಯೂ ಬೇಂದ್ರೆಯವರನ್ನು ಒಬ್ಬ ಧೀಮಂತ ಕವಿಯಾಗಿಸಿದ ಊರೆಂದರೆ ಅದು ಧಾರವಾಡ ಮಾತ್ರ. 1899 1981 ತಾವು ಕಂಡ ಧಾರವಾಡ ಬೇಂದ್ರೆಯವರು ಕೂಡ
ಒಬ್ಬ ತಾಯಿಯಂತೆ ಕಂಡಿದ್ದ.

0: ತಾಯಿ ದುರ್ಗಾದೇವಿ ಧಾರವಾಡದ ರಕ್ಷಕ ದೇವಿ, ಕಾರಣ ಇವಳನ್ನೂ ಕೂಡ ಬಿಡದಂತೆ ಧಾರವಾಡದ ತಾಯಿ ನನಗಾದ ನಿನ್ನದಲ್ಲದಿಲ್ಲ, ಭಾರ ನಿನ್ನ ಮೇಲೆ ಇರಲು ಯಾರಿಗಾರು ಎಂಬರೇನೆ, ಕಾಮ ಮೆತ್ತಿ ಬತ್ತಿದ ಮನಕ್ಕೆ ನೇಮ ನಿತ್ಯ ಬಂತೆಯಲ್ಲಿಂದ ಪ್ರೇಮವಾಹಿನಿ ನೀ ಹರಿಯದ ತಾಮಸ ತಾ ಹರಿಯದೀತೇನೆ ಎಂದು ಬೇಡಿಕೊಂಡಿದ್ದಾರೆ. ಅಲ್ಲದೆ ನಿನ್ನ ಕಣ್ಣ ಕಡಗೋಲಿಂದ ನನ್ನ ಹೃದಯ ಕಡೆಯೇ ತಾಯಿ, ಎನ್ನ ಹೃದಯ ಕಡಿ ಬೆಣ್ಣೆ ಮೇಲೆ ತೇರಿ ತಂದು ನಿನ್ನ ಬಾಯಿಗೆ ಹಿಡಿಯೇ ತಾಯಿ, ನಿನ್ನ ಬಾಯಿಗೆ ಹಿಡಿ ಎಂದು ಆ ದೇವಿಯಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ಇಷ್ಟೇ ಅಲ್ಲದೆ ಮಹಾಲಕ್ಷ್ಮಿಯನ್ನು ಕೂಡ ನಿಮ್ಮ ಕಂದ ನಿಮ್ಮ ಅಂದ ಆಟಪಾಠವಾಡಲಿ, ನವೀನ ಚಂದ ನೋಡಲಿ, ಬನ್ನೀರವ್ವ ಬಯಸಿ ಕರೆವೆ, ನಾನು ನಿಮ್ಮ ನೆಂದು ಮರೆವೆ, ತನುಮನವು ನಿಮ್ಮ ಮನೆ, ನಾನೂ ಕೂಡ ನಿಮ್ಮವನೇ ಎಂದು ರಕ್ಷೆಂದು ಬೇಡುತ್ತಾರೆ. ಇನ್ನು ಸರಸ್ವತಿ ದೇವತೆಯನ್ನು ನಾಲಗೆಯಲ್ಲಿ ನಾಳದಲ್ಲಿ ಜೀವಭಾವದಾಳದಲ್ಲಿ ನೀವು ಜಗವಾಳುವಲ್ಲಿ ನಿಮ್ಮುಸಿರೆ ಬಾಳುವಲ್ಲಿ ಅಂಬಿಕಾತನೆಯನ ನಿಲ್ಲಿಸಿರುವ ದಿನ ದಿನ ಎಂದು ಆರಾಧಿಸಿದ್ದಾರೆ. ತಾಯಿ ಪಾರ್ವತಿ ದೇವಿಯನ್ನು ಕೂಡ ಕೂಸು ತಾನು ಹೇಳಿ ಕೇಳಿ ನೀವೇ ನನಗಹುದು ಹಸಿಯು, ಬೆಳದೀತೆ ಒಣಕೆ ಸಸಿ, ನಿಲ್ಲಿರವ್ವ ನಿಲ್ಲಿರಿ, ಕೃಪಾದೃಷ್ಟಿ ಚೆಲ್ಲಿರಿ ಎಂದು ತಾಯಿಯ ಮಮತೆಯನ್ನು ವಿನಂತಿಸಿಕೊಂಡಿದ್ದಾರೆ. ನೀವೇ ಬಲ, ನೀವೇ ಹೊಲ, ನೀವೇ ಜಲ, ಕಲಿಸಿರಿ ಹಸುಹರಣವ ಬಲಿರಿ ಎಂದು ಶಕ್ತಿದಾಯಕಳಾದ ಮಹಾಕಾಳಿಯನ್ನು ಕೂಡ ಕೇಳಿಕೊಂಡಿದ್ದಾರೆ. ಹಾಗೂ ನಾವು ವಾಸಿಸುವ ಈ ಭೂಮಿಯನ್ನು ತಾಯಿ ಎಂದೇ ಭಾವಿಸಿ ಮಾತೃತ್ವದ ಪರಿಕಲ್ಪನೆಗೆ ಭೂಮಿ ಬಗೆಯನ್ನ ಗ್ರಹಿಕೆಗಳಿಗೆ ಒಂದು ವಿಶಿಷ್ಟವಾದ ಮತ್ತು ವಿಸ್ತಾರವಾದ ಅರ್ಥವನ್ನು ಕೊಟ್ಟವರು ದರಾ ಬೇಂದ್ರೆಯವರು. ಅರಿವಿನ ಆನಂದ ಪಡೆಯಲು, ಆ ಆನಂದದಲ್ಲಿ ನಡೆಯಲು ಈ ಜೀವ ನಿರಂತರವಾಗಿ ಉನ್ಮುಖವಾಗಿದೆ, ಸರ್ವತೋಮುಖವಾಗಿದೆ. ನಿನ್ನ ಬೆಳಕಿನಲ್ಲಿ ನನ್ನನ್ನು ಬದುಕಿಸು ತಾಯಿ. ನಿನ್ನ ಮಗುವೊಂದು ತನ್ನ ಜೀವವನ್ನೇ ಕಣ್ಣಾಗಿ ಮೂಡಿ ನಿನ್ನನ್ನು ನೋಡುತ್ತೆ, ನಿನ್ನನ್ನೇ ಬೇಡುತ್ತಿದೆ. ಈ ವಿಕಲ ಪ್ರಾಣಿಯನ್ನು ಸಕಲ ಜೀವಕ್ಕಾಗಿ ಸಿದ್ಧ ಮಾಡು ಎಂದು ತಮ್ಮ ಭೂಮಿಯ ಅನಂತ ಸೌಂದರ್ಯ ಶಾಲಿನಿ ಎಂಬ ಕವನದಲ್ಲಿ ಭೂಮಿ ತಾಯಿಯನ್ನು ಕೂಡ ಕೋರಿದ್ದಾರೆ. ಇನ್ನು ಬೇಂದ್ರೆಯವರು ತಮ್ಮನ್ನು ವಿಶ್ವಮಾತೆಯ ಮಗನೆಂದೇ ಗುರುತಿಸಿಕೊಳ್ಳುತ್ತಾರೆ. ಇಳೆಯ ಮಕ್ಕಳೆಲ್ಲ ಒಂದು, ವಿಶ್ವಮಾತೆ ಎಲ್ಲರ ತಾಯಿ ಎಂಬುದು ಬೇಂದ್ರೆಯವರ ಅಭೂತಪೂರ್ವದ ಭೂಮಾನುಭೂತಿ. ತಮ್ಮ ಶ್ರೀ ವಿಶ್ವನಲ್ಲಿ ಯಜಮಾನನಾಗಿ ಎನ್ನುವ ಕವನದಲ್ಲಿ ಮೊಗವೆತ್ತಿ ನನ್ನ ಮುತ್ತಿಟ್ಟು ನಿನ್ನ ಮೊಗದೋರು ಬೇಗ ಚೆನ್ನ, ನೀ ಬಿಂಬವಿರಲು ಪ್ರತಿಬಿಂಬವೇಕೆ, ಬಾ ತುಂಬ ತುಂಬು ನನ್ನ, ನಿನ್ನ ಕೃಪೆಯ ಇಳಿ ಬೆಳಕಿನಲ್ಲಿ ಸುಳಿಯೇರಿ ಬಂತು ಪ್ರೀತಿ, ಜನರ ನೀತಿಯಲ್ಲಿ ಹೂತು ಬಂತು ಹೊಸದೊಂದು ಜೀವ ರೀತಿ, ಸಾಕು ತಾಯಿ ಹೂವುಗಳನ್ನು ಫಲಪಕ್ವವಾಗುವಂತೆ, ಅಣ್ಣ ತಮ್ಮಂದಿರ ಕಾಯಬೇಕು ಹುಲದೃಷ್ಟಿ ತಾಕದಂತೆ ಎಂದು ಆ ಮಾತೃಮೂರ್ತಿಯ ಸ್ಪಷ್ಟ ದರ್ಶನಕ್ಕಾಗಿ ಹಾತೊರೆಯುತ್ತಾರೆ, ಅವಳ ಪ್ರೀತಿಯ ವಾತ್ಸಲ್ಯಕ್ಕಾಗಿ ಹಂಬಲಿಸುತ್ತಾರೆ. ಹಾಗೆಯೇ ಇದೇ ಕವನದಲ್ಲಿ ಮುಂದೆ, ಇಗೋ ನನ್ನ ಹರಣ, ಅಗೋ ನಿನ್ನ ಚರಣಕ್ಕಾಗಿ ಎಲೆ ತಂದೆ ಬಂತು, ಎದೆ ಗೊರಗಿಂತು ತಾಯಿದರೆಗ ಸೇರಲಾಗಿ ಮನವನ್ನೊಪ್ಪಿಸಿದೆ, ನಿನ್ನ ನಾಲಗೆಗೆ ಆಗು ನನ್ನ ಬಾಯಿ, ಮನೆಯನ್ನೊಪ್ಪಿಸಿದೆ ಪಾದದಲ್ಲಿ ತಿಳಿದಂತೆ ಮಾತು ತಾಯಿ ಎಂದು ಹಾಡುತ್ತಾ ತಮ್ಮ ತನು ಮನ ಮನೆಯ ಮಾತು ಎಲ್ಲವನ್ನೂ ವಿಶ್ವ ಮಾತೆಯ ತಾಯಿಸರೆಗ ರಕ್ಷಣೆಗಾಗಿ ಅರ್ಪಿಸುತ್ತಾ ತಾವೂ ಕೂಡ ಅವಳ ತಾಯಿಸರೆಗಿನಲ್ಲಿ ಬದುಕನ್ನು ನಿಶ್ಚಿಂತೆಯಾಗಿರಬಹುದೆಂದು ಎಣಿಸು, ತಮ್ಮನ್ನು ರಕ್ಷಿಸು ಎಂದು ವಿನಂತಿಸಿಕೊಂಡಿದ್ದಾರೆ. ಪ್ರೇಮ ಬೀಜ ಮೂಲ ನನಗೆ, ಪ್ರೇಮ ಬೀಜ ಫಲದ ಕೊನೆಗೆ ಎಂದು ತಮ್ಮ ಪ್ರೇಮ ಬೀಜ ಕವನದ ಮೂಲಕ ತಮಗೆ ವಿಶ್ವ ಮಾತೆಯ ಪ್ರೀತಿ ಕೊನೆಯ ವಾತ್ಸಲ್ಯ ಅವಶ್ಯವಾಗಿ ಬೇಕೆಂದು ಪ್ರಾರ್ಥಿಸುತ್ತಾರೆ. ಹೀಗೆ ವರಕವಿ ಬೇಂದ್ರೆಯವರು ನಿಸರ್ಗದ ಪ್ರತಿಯೊಂದರಲ್ಲೂ ಕೂಡ ಮಾತೆಯನ್ನು ಕಂಡವರು. ತಮ್ಮ ಹೆತ್ತ ತಾಯಿ ಅಂಬಿಕೆಯನ್ನು ಅತಿಯಾಗಿ ಪ್ರೀತಿಸುತ್ತಿದ್ದ ಇವರು ಅವಳೇ ತಮ್ಮ ಸರ್ವಸ್ವವೆಂದು ಭಾವಿಸಿದ್ದರು. ತಮ್ಮ ಪ್ರತಿಭೆ ಕಾವ್ಯ ಎಲ್ಲವೂ ತಾಯಿಯ ಕೃಪೆ ಎಂದು ಬಲವಾಗಿ ನಂಬಿದ್ದ ಬೇಂದ್ರೆ ನಿಜವಾಗಿಯೂ ತಬ್ಬಲಿಯಾದದ್ದು ದಿಕ್ಕುಗಿರದು ತಮ್ಮ ನಲುಮೆಯ ತಾಯಿಯನ್ನು ಕಳೆದುಕೊಂಡಾಗ. ಇದ್ದಾಗ ತಿಳಿಯಲಿಲ್ಲೆನ್ನ ತಿಳಿವು ಮುದ್ದಾಡಿಕೊಳ್ಳುವಷ್ಟರಲ್ಲಿ ಬಂದಿತು ಅಳಿವು, ಯಾವ ಜನ್ಮದಲ್ಲಿ ಇನ್ನೂ ಋಣವ ತೀರಿಸಲಿ, ಯಾವ ಸ್ವಯ ಮಾಡಿ ಹೆಸರು ಬೀರಿಸಲಿ ಎಂದು ತಮ್ಮ ನಲ್ತಾಯಿ ಎಂಬ ಕವನದಲ್ಲಿ ತಾಯಿಯ ಅಗಲಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಕವನದಲ್ಲಿ ನೂರಿಂತ ಕಾಯ ಧರಿಸಿದರೂ ನಿನ್ನಂತ ತಾಯಿ ಸಿಳೆ, ಹರಸನ್ನ ಬಾ ಮಗುವೆ ಎಂದು ನಕ್ಕಾಳೆ ಎಂದು ಅಗಲಿದ ತಮ್ಮ ಮಾತೆಯ ಪ್ರೀತಿಯನ್ನು ವಾತ್ಸಲ್ಯವನ್ನು ಮಮತೆಯನ್ನು ನೆನೆಯುತ್ತಲೇ ದುಃಖಿಸುತ್ತಾರೆ. ತಾಯಿಯ ಕನಸಂತೆ ಕಾವ್ಯರಚಿ ತಾಯಿ ಅಂಬಿಕೆ ಋಣವನ್ನು ತೀರಿಸಿದ್ದಾರೆ. ಈ ಮೂಲಕ ಎಲ್ಲಾ ಕನ್ನಡಿಗರ ಮನಗಳಲ್ಲಿ ಇಂದಿಗೂ ಕೂಡ ಸ್ಥಿರವಾಗಿದ್ದಾರೆ.
1: ಬೇಂದ್ರೆಯವರ ಕವಿತೆಗಳಲ್ಲಿ ಮಹತ್ವದ ಕಲ್ಪನೆ, ಈ ಕುರಿತು ಇದುವರೆಗೂ ಮಾತನಾಡಿದವರು ಸಿದ್ದಲಿಂಗಮ್ಮ ಹಿರೇಮಠ್ ಅವರು. ಈಗ ಕೇಳೋಣ ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ ಎನರ್ಜಿ ಬೂಸ್ಟ್.
2: ಆರೋಗ್ಯವೇ ಭಾಗ್ಯ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎನ್ನುವ ಹಿತೋಕ್ತಿಗಳನ್ನು ನಾವು ಚಿಕ್ಕ

ಇದ್ದಾಗಿನಿಂದ ಓದುತ್ತಾ ಕೇಳುತ್ತಲೇ ಬಂದಿದ್ದೇವೆ. ಈಗಲೂ ಕೂಡ ನಮಗಿಂತ ಚಿಕ್ಕವರಿಗೆ ಇದೇ ಮಾತುಗಳನ್ನು ಹೇಳುತ್ತಲೇ ನಮ್ಮ ಬಾಯಿ ಛಲವನ್ನು ತೀರಿಸಿಕೊಳ್ಳುತ್ತಲೇ ಇದ್ದೇವೆ. ಹಾಗಂತ ನಾವೇನು ದಡ್ಡರಲ್ಲ, ನಮ್ಮ ಮನಸ್ಸಿಗೆ ಯಾವುದು ತಪ್ಪು ಯಾವುದು ಸರಿ ಎನ್ನುವುದು ತಿಳಿದೇ ಇರುತ್ತದೆ. ಆದರೆ ನಾವೇನ್ ಮಾಡುವುದು, ಬಾಯಿ ಕೇಳುವುದಿಲ್ಲವಲ್ಲ, ಅದರಲ್ಲಿ ಅಡಗಿರುವ ಜಿಹ್ವೆ ಇದೆಯಲ್ಲ, ಅದಕ್ಕೆ ಬೇರೆ ಕೆಲಸವೇ ಇಲ್ಲ. ತನಗೆ ರುಚಿ ಎನಿಸಿದ್ದೆಲ್ಲವನ್ನು ಕೇಳುತ್ತದೆ. ಬೇಡ ಬೇಡವೆಂದು ನಮ್ಮ ಮನಸ್ಸು ಎಚ್ಚರಿಸುತ್ತಿದ್ದರೂ ನಾಲಿಗೆಯ ಆಸೆ ಪೂರೈಸುವುದಕ್ಕಾಗಿ ತಿನ್ನುವುದು ಅನಿವಾರ್ಯ. ಅದು ನಮ್ಮ ಕರ್ತವ್ಯ ಕೂಡ. ಅದಕ್ಕಾಗಿ ನಾವು ಎಂತಹ ಸಾಹಸದ ಕೆಲಸಕ್ಕಾದರೂ ಕೈ ಹಾಕಿ ನಮ್ಮ ಜಿಹ್ವೆಯ ಆಸೆಯನ್ನು ಪೂರೈಸುತ್ತೇವೆ. ಹಿಂದೆಲ್ಲ ನಮ್ಮ ಅಜ್ಜ ಅಜ್ಜಿಯರ ಕಾಲದಲ್ಲಿ ಅವರು ತಿನ್ನುವ ಹಾಲು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ತಾಜಾ ಬೆಳೆಯುವ ಹಣ್ಣುಗಳು, ತರಕಾರಿಗಳು, ಅವುಗಳಿಂದ ತಯಾರಾದ ಪದಾರ್ಥಗಳಲ್ಲೇ ಎಲ್ಲಾ ವಿಟಮಿನ್ಗಳು ಇರುತ್ತಿದ್ದರಿಂದ ಅವರಿಗೆ ಎಕ್ಸ್ಟ್ರಾ ಎನರ್ಜಿ ಬೂಸ್ಟ್ಗಳು ಬೇಕಾಗಲೇ ಇರಲಿಲ್ಲ. ಒಮ್ಮೆ ಹಾಗೇನಾದರೂ ತಿನ್ನುವುದೋ ಕುಡಿಯುವುದೋ ಇದ್ದರೆ ಮನೆಯಲ್ಲೇ ಮಾಡಿರುತ್ತಿದ್ದ ಬೇರು ತೊಗಟೆಗಳ ಕಷಾಯಗಳು, ಬೇರೆ ಬೇರೆ ರೀತಿಯ ಲೇಹ್ಯಗಳು ಇರುತ್ತಿದ್ದವು. ಆದರೆ ಈಗ ಹಾಗಿಲ್ಲ. ಎನರ್ಜಿ ಬೂಸ್ಟ್ ಎಂದು ಹತ್ತು ಹಲವು ಬಗೆಯಲ್ಲಿ ಟಾನಿಕ್ಗಳು, ಪೌಡರ್ಗಳು ಬಾಟಲಿ ಡಬ್ಬಗಳಲ್ಲಿ ಸಿಗುತ್ತವೆ. ಇನ್ನೂ ಕೆಲವು ಗುಳಿಗೆಗಳು, ಇಂಜೆಕ್ಷನ್ಗಳು ಬರುತ್ತವೆ. ಇವೆಲ್ಲವೂ ತಕ್ಷಣಕ್ಕೆ ಯುದ್ಧಕ್ಕೆ ಹೋಗುವಷ್ಟು ಶಕ್ತಿ ಅಥವಾ ಎನರ್ಜಿಯನ್ನು ಕೊಡುತ್ತವೆ. ಅದನ್ನು ಕುಡಿದು ಕ್ವಿಂಟಲ್ ಗಟ್ಟಲೆ ಭಾರದ ವಸ್ತುಗಳನ್ನು ಎತ್ತಬಹುದು, ಎಂಥೆಂಥ ಬಾಡಿ ಬಿಲ್ಡರ್ಗಳನ್ನು ಸೋಲಿಸಬಹುದು ಎಂದು ನಮ್ಮ ಟಿವಿಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ದಿನವೂ ಹೇಳುತ್ತಾ ಚಿತ್ರಗಳನ್ನು ತೋರಿಸಿ ಆಸೆ ಹುಟ್ಟಿಸುವಾಗ ಪೇಪರ್ಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ರಾಗ ತಾಳದ ಜೊತೆ ಸಂಗೀತಮಯವಾಗಿ ಹೇಳುವಾಗ ಈ ಚಂಚಲ ಮನಸ್ಸು ಕೇಳುವುದಿಲ್ಲ. ಅದಕ್ಕೆ ಆಸೆ ಹುಟ್ಟಿ ಹಠ ಮಾಡುವುದಕ್ಕೆ ಶುರು ಮಾಡುತ್ತದೆ. ಒಂದು ಮನೆಯಲ್ಲಿ ಹೆಣ್ಣೊಬ್ಬಳು ಪ್ರೆಗ್ನೆಂಟ್ ಆದಾಗಿನಿಂದ ಈ ಟಾನಿಕ್ಗಳು ಅಥವಾ ಎನರ್ಜಿ ಬೂಸ್ಟ್ಗಳನ್ನು ಕೊಡುವುದಕ್ಕೆ ಶುರು ಮಾಡಿದರೆ ಅವಳು ಹಡೆದು ಮಗು ಬೆಳೆದು ದೊಡ್ಡದಾದರೂ ಮುಗಿಯುವುದಿಲ್ಲ. ಹೊಟ್ಟೆಯಲ್ಲಿರುವ ಮಗು ದಷ್ಟಪುಷ್ಟವಾಗಿ ಬೆಳೆಯಬೇಕು, ಆರೋಗ್ಯವಾಗಿರಬೇಕು, ಹಾಲು ಬಣ್ಣದಲ್ಲಿ ಗುಲಾಬಿ ಕೆನ್ನೆ ಹೊಂದಿ ನೋಡುವುದಕ್ಕೆ ಸುಂದರಾಂಗನಂತೆ ಕಾಣಬೇಕು ಅಂತ ಎಲ್ಲರಿಗೂ ಆಸೆ ಇರೋದಿಲ್ವೇ? ಆಮೇಲೆ ಚೆನ್ನಾಗಿ ಬೆಳೆದ ಮಗುವನ್ನು ಹೆರೋದಕ್ಕೆ ಶಕ್ತಿ ಬೇಕಲ್ವೇ? ಅದಕ್ಕೆ ಮಗುವಿಗೆ ತಾಯಿಗೆ ಇಬ್ಬರಿಗೂ ಅನುಕೂಲವಾಗುವಂತೆ ಡಾಕ್ಟರ್ಗಳು ಉದ್ದವಾದ ಲಿಸ್ಟ್ ಅನ್ನು ಮಾಡಿಯೇ ಕೊಡುತ್ತಾರೆ. ಅದನ್ನು ಮೆಡಿಕಲ್ ಶಾಪ್ನಲ್ಲಿ ಪ್ಯಾಕ್ ಮಾಡಿಸಿದರೆ ಮುಗಿಯಿತು. ನಂತರ ಅದನ್ನು ತರುವುದಕ್ಕೆ ನಾವು ತೆಗೆದುಕೊಂಡು ಹೋದ ಬ್ಯಾಗ್ ಹಿಡಿಯದೆ ಬೇರೆ ಚೀಲವನ್ನು ಖರೀದಿಸುವಂತಾಗುತ್ತದೆ. ಹುಟ್ಟುವ ಮಗು ಗುಂಡಣ್ಣನಂತೆ ಇದು ಹಾಲು ಬೆಳ್ಳಗೆ ಸೇಬಿನ ಕೆನ್ನೆ ಹೊಂದಿ ನೋಡಿದವರಿಗೆ ಒಮ್ಮೆಯಾದರೂ ಎತ್ತಿ ಮುದ್ದಿಸಬೇಕು ಎನ್ನುವ ಆಸೆ ಎಲ್ಲರದ್ದು. ನಂತರವಂತೂ ಮಗುವಿನ ಬೆಳವಣಿಗೆಗೆಂದು ಬೇರೆ ರೀತಿಯ ಇಂಜೆಕ್ಷನ್ಗಳು, ಟಾನಿಕ್ಗಳು ಎಂದು ವೈದ್ಯರುಗಳು ಒಂದು ಲಿಸ್ಟ್ ಬರೆದ ಪುಸ್ತಕವನ್ನೇ ಕೊಟ್ಟಿರುತ್ತಾರೆ. ಬರೆಯುವುದು ಅವರ ಧರ್ಮ, ಬರೆದಿದ್ದನ್ನು ತಂದು ತಿನ್ನುವುದು ನಮ್ಮ ಕರ್ಮ ಅಲ್ವೇ? ನಂತರದ ದಿನಗಳಲ್ಲಿ ತಾಯಿ ಹಾಲಿನ ಜೊತೆ ಎನರ್ಜಿ ಬೂಸ್ಟ್ ಎಂದು ವಿವಿಧ ರೀತಿಯ ಕಾಳುಗಳಿಂದ ತಯಾರಾದ ಪುಡಿಗಳು, ಸಿರಿಧಾನ್ಯದ ಪೌಡರ್ಗಳು, ಹಲು, ಗಿಣ್ಣು, ಒಂದೆಲಗ, ನೆಲ್ಲಿಕಾಯಿ, ತೆಂಗಿನ ಹೂವುಗಳ ಲೇಹ್ಯದಂತಹ ಪದಾರ್ಥಗಳು ಶಕ್ತಿವರ್ಧಕಗಳಾಗಿ ಮಗುವಿನ ಆಹಾರದ ಜೊತೆ ಸೇರಿಕೊಳ್ಳುತ್ತವೆ. ಇಷ್ಟು ಕೊಟ್ಟ ಮೇಲೂ ಮಗುವಿನ ಆರೋಗ್ಯ ಏರುಪೇರಾಗಿ ಪುನಃ ಡಾಕ್ಟರು ಬರೆದುಕೊಡುವ ಟಾನಿಕ್ಗಳು ಬೇರೆಯದೇ ಇರುತ್ತವೆ ಬಿಡಿ. ಇನ್ನು ಮಗು ದೊಡ್ಡವನಾಗಿ ಸ್ಕೂಲಿಗೆ ಹೋಗುವುದಕ್ಕೆ ಶುರುವಾದ ಮೇಲೆ ಟಿವಿಯಲ್ಲಿ ತೋರಿಸುವ ಕ್ರಿಕೆಟ್ ಆಟಗಾರರು, ಸಿನಿಮಾ ಹೀರೋಗಳು ಉಪಯೋಗಿಸುವಂತಹ ಎನರ್ಜಿ ಬೂಸ್ಟ್ಗಳು ಬೇರೆ. ಅದನ್ನು ಕುಡಿಯುವುದಕ್ಕೆ ಕ್ರಿಕೆಟ್ ಆಟಗಾರರು ಉಪಯೋಗಿಸುವ ಕಾಫಿ ಕಪ್ಪನ್ನೇ ಕೊಡಬೇಕು ಈ ಮಕ್ಕಳಿಗೆ. ಇಂತಹ ಎನರ್ಜಿ ಬೂಸ್ಟ್ಗಳನ್ನು ಸೇವಿಸಿದವರು ಕೆಲವರು ನರಪೇತ್ತಲವಾದರೆ ಇನ್ನೂ ಕೆಲವರು ದೊಡ್ಡ ಹೊಟ್ಟೆಯ ಗಣಪನೋ ನೀರು ತುಂಬುವ ಅಂಡೆಯೋ ಆಗಿದ್ದರೆ ಅದು ಅವರವರ ಅಣೆಬರಹ. ಇವು ಮನುಷ್ಯರ ವಿಷಯವಾದರೆ ಇನ್ನು ಪ್ರಾಣಿಗಳಿಗೂ ಎನರ್ಜಿ ಬೂಸ್ಟ್ಗಳು ಬೇಕಾಗುತ್ತವೆ. ನಮ್ಮ ಮನೆಯಲ್ಲಿ ಬಿಸಿ ಆಕಳೊಂದು ಕರು ಹಾಕಿದ ಎರಡು ಮೂರು ದಿನವಾದ ಮೇಲೆ ಮಲಗಿದ ಆಕಳು ಏಳಲೇ ಇಲ್ಲ. ಹಿಂಡಿ ಹುಲ್ಲು ಯಾವುದನ್ನು ಮೂಸಿಯೂ ನೋಡಲಿಲ್ಲ. ಸಣ್ಣ ಪುಟ್ಟ ಹಳ್ಳಿ ಮದ್ದುಗಳು ಕೆಲಸ ಮಾಡದೆ ಕೊನೆಗೆ ಪಶುವೈದ್ಯರನ್ನೇ ಕರೆಸಬೇಕಾಯ್ತು. ವೈದ್ಯರು ಬಂದವರೇ ಆಕಳಿಗೆ ಗ್ಲುಕೋಸ್ ಹಚ್ಚಿ ಇಂಜೆಕ್ಷನ್ ಕೊಟ್ಟ ಮೇಲೆ ಎದ್ದು ನಿಂತಿದ್ದು. ಆಮೇಲೆ ವೈದ್ಯರು ಮೂರು ನಮೂನೆಯ ಪೌಡರ್ ಬರೆದು ಕೊಟ್ಟರು. ಇದ್ಯಾಕೆ ಸರ್ ಕೇಳಿದೆ. ಒಂದು ಎನರ್ಜಿ ಬರೋದಕ್ಕೆ, ಇನ್ನೊಂದು ಹಾಲು ಹೆಚ್ಚಿಸೋಕೆ, ಮತ್ತೊಂದು ಹಾಲಿನಲ್ಲಿ ಫ್ಯಾಟ್ ಜಾಸ್ತಿ ಆಗೋಕೆ. ನಾನು ನನ್ನ ಗಂಡ ಮುಖ ಮುಖ ನೋಡಿಕೊಂಡೆವು. ಇನ್ನು ನಮ್ಮ ಬೆಕ್ಕು ನಾಯಿಗಳು ಇದಕ್ಕಿಂತ ಹೊರತಾಗಿಲ್ಲ. ಈ ನಾಯಿ ಜಾತಿಗಳೇನೋ ದೋಸೆ, ಹಾಲು, ಅನ್ನ, ಮೀನು, ಮಾಂಸವೆಂದು

ತಿಂದಿದ್ದು ಸಾಕಾಗಿ ಬಿಡುತ್ತವೆ. ಆದರೆ ಈ ಜಾತಿ ನಾಯಿಗಳಿಗೆ ಇವಿಷ್ಟೇ ಕೊಟ್ಟರೆ ಸಾಲದು. ಪೆಡಿಗ್ರಿ, ಮೊಟ್ಟೆ, ಎಕ್ಸ್ಟ್ರಾ ಪೌಡರ್ಗಳು, ಜಂತು ಹುಳುಗಳಿಗೆ ಇಂಜೆಕ್ಷನ್ಗಳು ಎಂದು ಬರೆದಿರುತ್ತಾರೆ. ಅವಕ್ಕಾಗಿಯೇ ಬೇರೆ ಪಟ್ಟಿಯನ್ನೇ ಕೊಟ್ಟಿರುತ್ತಾರೆ. ಥೇಟ್ ಮನುಷ್ಯರಿಗೆ ಕೊಟ್ಟಂತೆ ನಾವು ಖರ್ಚು ಲೆಕ್ಕ ಮಾಡುವುದಕ್ಕೆ ಹೋದರೆ ಒಬ್ಬ ಮನುಷ್ಯನಿಗೆ ಬೇಕಾಗಕ್ಕಿಂತ ಹೆಚ್ಚು ಖರ್ಚು ಬಂದಾಗ ನಿಜವಾಗ್ಲೂ ಒಮ್ಮೆ ಹೊಟ್ಟೆ ಉರಿಯಾಗುವುದಂತೂ ಸತ್ಯ. ಮನುಷ್ಯರು ಪ್ರಾಣಿಗಳೆಲ್ಲ ಮುಗಿದ ಮೇಲೆ ಉಳಿದಿದ್ದು ಸಸ್ಯಗಳು. ನಮ್ಮ ತೋಟದಲ್ಲಿ ಬೆಳೆಯುವ ಅಡಿಕೆ, ತೆಂಗು, ಬಾಳೆ, ಕಾಫಿ, ಟೀ, ಆಹಾರದ ಬೆಳೆಗಳಾದ ಭತ್ತ, ರಾಗಿ, ಜೋಳ, ತೊಗರಿ ಇತ್ಯಾದಿಗಳಿಗೆ ಹಟ್ಟಿ ಗೊಬ್ಬರ ಜೊತೆ ಕೋಳಿ ಕುರಿ ಗೊಬ್ಬರಗಳನ್ನು ಕೊಟ್ಟಿದ್ದಲ್ಲದೆ ಇತ್ತೀಚೆಗೆ ಒಂದಿಷ್ಟು ಎಕ್ಸ್ಟ್ರಾ ಪೌಡರ್ಗಳು, ಲಿಕ್ವಿಡ್ಗಳು ಬರುತ್ತವೆ. ಇವನ್ನೆಲ್ಲ ತಯಾರು ಮಾಡುವ ಕಂಪನಿಯವರು ಮನೆ ಮನೆಗೆ ಬಂದು ನಮ್ಮ ರೈತರ ಮನವೊಲಿಸಲು ಇದ್ದ ಬಿದ್ದ ಬುದ್ಧಿಯನ್ನೆಲ್ಲ ಉಪಯೋಗಿಸಿ ಕೊನೆಗೂ ಗೆಲುವು ಸಾಧಿಸುತ್ತಾರೆ. ನಂತರ ಈ ರೈತರು ಎಷ್ಟು ಮಂದಿ ಬಂಪರ್ ಬೆಳೆ ಬೆಳೆಯುತ್ತಾರೋ, ಎಷ್ಟು ಮನೆಯ ಅಂಗಳದ ಮೂಲೆಯಲ್ಲಿ

0: ತಲೆ ಮೇಲೆ ಕೈ ಹೊತ್ತು ಕುಂತವರು ಹೆಚ್ಚಿದ್ದರೆ ಆಶ್ಚರ್ಯ ಪಡಬೇಕಿಲ್ಲ. ಇವಕ್ಕೆಲ್ಲ ಟಾನಿಕ್ಗಳು ಬಂದ ಮೇಲೆ ನಮ್ಮ ಹೂವು ತರಕಾರಿ ಹಣ್ಣುಗಳ ಸಸಿಗಳಿಗೆ ಬರದೇ ಇರದೆ ಇವುಗಳ ಬೆಲೆಯೂ ಜಾಸ್ತಿಯಾಗಿ ನೋಡುವುದಕ್ಕೆ ಚಂದವಾಗಿ ಕಣ್ಮನ ಸೂರೆಗೊಳ್ಳಬೇಕಲ್ವೇ. ಮೊನ್ನೆ ನಮ್ಮ ಪಕ್ಕದ ಮನೆಗೆ ಹೋಗಿದ್ದೆ. ಅಂಗಳದಲ್ಲೇ ಮೂಲಂಗಿ, ನವಿಲುಕೋಸು, ಬೆಂಡೆ, ಬೀನ್ಸು, ಪಲಕ್, ಮೆಂತ್ಯ ಎಂದು ಹತ್ತಾರು ಬಗೆಯ ತರಕಾರಿಗಳನ್ನು ಹಾಕಿದ್ದರು. ಹುಳ ಹಪ್ಪಡಿಗಳು ದಾಳಿ ಮಾಡದೆ ಹುಲುಸಾಗಿ ಬೆಳೆದು ಸಾಲಾಗಿ ನಿಂತ ಹಸಿರು ಗೊಂಬೆಗಳಂತೆ ಕಾಣುತ್ತಿದ್ದವು. ಬಂದವರ ಕಣ್ಣುಗಳು ಕುಕ್ಕುತ್ತಿದ್ದವು. ಅದಕ್ಕೆ ಅಲ್ಲಲ್ಲಿ ದೃಷ್ಟಿಗೊಂಬೆಗಳೂ ನಿಂತಿದ್ದವು. ಆದರೂ ಬಂದವರೆಲ್ಲ ಸಸಿಗಳ ಮೇಲೆ ದೃಷ್ಟಿ ಇಟ್ಟೇ ಹೋಗುತ್ತಿದ್ದರು. ಕೆಲವು ದಿವಸ ಪುನಃ ಅವರ ಮನೆಗೆ ಹೋದೆ. ಬೇಡವೆಂದರೂ ನನ್ನ ದೃಷ್ಟಿ ತರಕಾರಿಗಳ ಮೇಲೆ ಬಿತ್ತು. ಆದರೆ ಒಮ್ಮೆಲೆ ನನ್ನ ಎದೆ ಧಸಕ್ಕೆಂದಿತ್ತು. ತರಕಾರಿ ಹೂವಿನಗಳೆಲ್ಲ ನೆಲಸಮವಾಗಿದ್ದವು. ಇನ್ನೂ ಕೆಲವು ತಾವು ಅವರ ದಾರಿ ಹಿಡಿಯುತ್ತೇವೆಂದು ಗೊತ್ತಿದ್ದು ಸತ್ತವರಿಗೆ ಶೋಕಗೀತೆ ಹಾಡುತ್ತಿದ್ದವು. ನನಗೋ ಪಶ್ಚಾತ್ತಾಪದ ಕುತೂಹಲವೂ ಹುಟ್ಟಿ ಕಾರಣ ಕೇಳಿದೆ. ಆ ಮನೆಯವರು ಯಾರೋ ನೆಂಟರಿಷ್ಟರ ಮನೆಗೆ ಹೋದಾಗ ಈಗೆಲ್ಲ ಹೂವಿನ ಗಿಡ ತರಕಾರಿ ಗಿಡಗಳಿಗೆಲ್ಲ ಸೊಂಪಾಗಿ ಬೆಳೋಕೆ ಅಂತಾನೆ ಟಾನಿಕ್ಗಳು ಬಂದಿವೆ, ನಾವು ಅದನ್ನೇ ಹಾಕಿದ್ದೇವೆ, ನೀವೂ ಬೇಕಾದರೆ ಹಾಕಿ ನೋಡಿ ಎಂದರಂತೆ. ಇವರು ಆ ಟಾನಿಕ್ಕಿನ ಹೆಸರು, ಕುಲ, ಗೋತ್ರ ವಿಚಾರಿಸಿ ಅವರು ತಂದ ಅಂಗಡಿಯನ್ನೇ ಹುಡುಕಿ ಅಲ್ಲಿಂದ ತಂದು ತಮ್ಮ ಮನೆಯ ತರಕಾರಿ ಹೂವಿನ ಗಿಡಗಳಿಗೆ ಹಾಕಿದ್ದರು. ಪಾಪ ಇವರ ದುರಾದೃಷ್ಟಕ್ಕೆ ಮಾರನೇ ದಿವಸವೇ ಎಲ್ಲಾ ಗಿಡಗಳಿಗೂ ಬೂಸ್ಟ್ ಕೂಡಿದ ಎನರ್ಜಿ ಜಾಸ್ತಿಯಾಗಿ ದೇವರ ಪಾದ ಸೇರಿಕೊಂಡಿದ್ದವು. ಔಷಧಿ ಟಾನಿಕ್ಗಳ ಬಾಟಲೆ ಮೇಲೋ ಅಥವಾ ಅವುಗಳ ಬಾಕ್ಸ್ಗಳ ಮೇಲೋ ಅವುಗಳನ್ನು ಉಪಯೋಗಿಸುವ ರೀತಿ ಪ್ರಮಾಣಗಳ ಬಗ್ಗೆ ಬರೆದಿರ್ತಾರೆ. ಆದರೆ ನಮಗೆ ಅವನ್ನೆಲ್ಲ ಓದಿಕೊಳ್ಳುವಷ್ಟು ವ್ಯವಧಾನ ಇರಬೇಕಲ್ಲ. ಗಡಿಬಿಡಿ, ಎಷ್ಟೆಂದರೂ ನಾವು ಫಾಸ್ಟ್ ಯುಗದವರು. ಇವತ್ತು ನೆಟ್ಟು ಇವತ್ತೇ ಹೂವು ಕಾಯಿಗಳನ್ನು ನಿರೀಕ್ಷಿಸುತ್ತೇವೆ. ಅತಿಯಾದರೆ ಅಮೃತವೂ ವಿಷವೇ ಎನ್ನುವುದು ಮರೆತೇ ಬಿಡುತ್ತೇವೆ. ಪಾಪ ಆ ಗಿಡಗಳಿಗೂ ಮಾತು ಬಂದಿದ್ದರೆ ಏನಾದರೂ ಅನುಕೂಲ ಆಗ್ತಿತ್ತೇನು. ಒಟ್ಟಿನಲ್ಲಿ ಅವುಗಳಿಗೂ ಆಯುಷ್ಯ ತೀರುತ್ತಿರಬೇಕು. ಆದ್ರೆ ಗೊಂಬೆಯಂತೆ ಕಣ್ಮನ ಸೆಳೆದಿದ್ದ ಗಿಡಗಳೆಲ್ಲ ಹೀಗೆ ಶವಗಳಂತೆ ಬಿದ್ದೊಂಡ್ರೆ ಯಾರಿಗೆ ತಾನೇ ಸಂಕಟ ಆಗಲ್ಲ ಹೇಳಿ. ಪಾಪ ಅವರ ಮನೆಯವರು ನನ್ನ ಬಳಿ ಬಂದವರೇ ಬೇಸರದಿಂದ ನೀನು ಮಾತ್ರ ಈ ಟಾನಿಕ್ ಹಾಕುವುದಕ್ಕೆ ಹೋಗ್ಬೇಡ ಎಂದು ಕಿವಿಯಲ್ಲಿ ಅಂತರಂಗ ಮಾಡಿದಾಗ ನಾನು ಮನಸ್ಸಲ್ಲೇ ನಕ್ಕು, ನಮಗೆ ಮನೆಯಲ್ಲಿರೋ ದಡ್ಡಿ ಗೊಬ್ಬರವೇ ಸಾಕು, ಈ ಎಕ್ಸ್ಟ್ರಾ ಎನರ್ಜಿ ಬೂಸ್ಟ್ಗಳೇನು ಬೇಡ ಎಂಬಂತೆ ತಲೆ ಆಡಿಸಿದೆ.
1: ಎನರ್ಜಿ ಬೂಸ್ಟ್ ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ ಕೇಳಿದಿರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
3: ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ವಾಣಿಜ್ಯ ಪ್ರಕಟಣೆಗಳು.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
7: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.

ಈಗ ಕೆಲವು ಪ್ರಕಟಣೆಗಳು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರ ವತಿಯಿಂದ ಕರ್ನಾಟಕ ರಾಜ್ಯದಾದ್ಯಂತ ಜುಲೈ 11 ರಾಷ್ಟ್ರೀಯ ಲೋಕ ಅದಾಲತ್ ಆಯೋಜಿಸಲಾಗಿದೆ. ಸಾರ್ವಜನಿಕರು ತಮ್ಮ ವ್ಯಾಜ್ಯ ಪೂರ್ವ ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳಲ್ಲಿ ತಕ್ಷಣ ಪರಿಹಾರ ಪಡೆದುಕೊಳ್ಳಬಹುದಾಗಿದೆ. ಚೆಕ್ ಅಮಾನ್ಯದ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡುವ ಪ್ರಕರಣಗಳು, ವಿದ್ಯುತ್ ಹಾಗೂ ನೀರಿನ ಶುಲ್ಕ, ಇತರೆ ಪ್ರಕರಣಗಳು, ಜಿಲ್ಲಾ ಗ್ರಾಹಕರ ವೇದಿಕೆಯಲ್ಲಿನ ಪ್ರಕರಣ, ಸಾಲ ವಸೂಲಾತಿ ನ್ಯಾಯಾಧಿಕರಣದ ಪ್ರಕರಣ, ವೈವಾಹಿಕ ಪ್ರಕರಣ, ಭೂ ಸ್ವಾಧೀನ ಪ್ರಕರಣ, ಕಾರ್ಮಿಕ ವಿವಾದಗಳು, ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರ ಟ್ರೋಲ್ ಫ್ರೀ ಸಂಖ್ಯೆ 1800-425-9900. ಟ್ರೋಲ್ ಫ್ರೀ ಸಂಖ್ಯೆ ಮತ್ತೊಮ್ಮೆ 1800-425-9900. ರಾಜೀವ್ ಗಾಂಧಿ ವಸತಿ ನಿಗಮದ ಸೂಚನೆಯಂತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವಸತಿ ಸೌಲಭ್ಯ ಕಲ್ಪಿಸುವ ಸಲುವಾಗಿ ವಸತಿರಹಿತ ಹಾಗೂ ನಿವೇಶನರಹಿತರ ಸಮೀಕ್ಷೆ ನಡೆಸಿದ್ದು, ಅರ್ಜಿ ಸಲ್ಲಿಸಲು 30/6/2026 ಕೊನೆಯ ದಿನ, ಅಂದರೆ ಜೂನ್ 30 ಕೊನೆಯ ದಿನ. ಇದುವರೆಗೂ ಯಾವುದೇ ವಸತಿ ಯೋಜನೆಯಡಿ ಸೌಲಭ್ಯ ಪಡೆಯದೇ ಇರುವ ವಸತಿರಹಿತರು ಹಾಗೂ ನಿವೇಶನರಹಿತ ಮಹಿಳೆಯರು, ಹಿರಿಯ ನಾಗರಿಕರು, ವಿಧುರರು, ವಿಶೇಷ ಚೇತನರು ಹಾಗೂ ಮಾಜಿ ಸೈನಿಕರು ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಬೇಕಾದ ವೆಬ್ಸೈಟ್ ವಿಳಾಸ https://pmay.urban.gov.in. ಶ್ರೋತೃಗಳೇ, ಈಗ ಸಮಯ 12:35 ಇನ್ನು ಮುಂದೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿಯಲ್ಲಿ ಅಂತಾರಾಷ್ಟೀಯ ಯೋಗ ದಿನದ ಮಹತ್ವ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾ. ಲಕ್ಷ್ಮೀನಾರಾಯಣ ಶೆಣೈ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ.

0: ആകാശവാണി. ಇಂದಿನ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಈ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾ ಲಕ್ಷ್ಮೀನಾರಾಯಣ ಶಣೈ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಡಾ ಲಕ್ಷ್ಮೀನಾರಾಯಣ ಶಣೈ ಅವರೇ ನಮಸ್ಕಾರ.
2: ನಮಸ್ಕಾರ ಕೇಶವಮೂರ್ತಿ ಅವರಿಗೆ.
1: ಪ್ರತಿ ವರ್ಷ ಜೂನ್ 21ನೇ ತಾರೀಖನ್ನ ವಿಶ್ವ ಯೋಗ ದಿನಾಚರಣೆ ಅಂತ ಮಾಡಲಾಗುತ್ತೆ. ಯಾತಕ್ಕೆ ಯೋಗ ದಿನಾಚರಣೆಯನ್ನ ಜೂನ್ 21ನೇ ತಾರೀಖಿಗೆ ಮಾಡಲಾಗುತ್ತೆ ಶಣೈ?
2: ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಯೋಗ ಭಾರತೀಯ ಸಂಸ್ಕೃತಿಯ ಒಂದು ಅಂಗ, ಯೋಗ ಭಾರತೀಯ ಪರಂಪರೆಯ ಒಂದು ಅಂಗ, ಇದು ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ಜೀವನ ಶೈಲಿಯ ಒಂದು ಅಂಗವಾಗಿದೆ. ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು 2014ರಲ್ಲಿ ಭಾರತದ ಸನ್ಮಾನ್ಯ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಯಲ್ಲಿ ಒಂದು ನಿರ್ಣಯವನ್ನು ಇಟ್ಟರು. ಅಂತಂದ್ರೆ ಒಂದು ದಿವಸವನ್ನ ಇಡೀ ಪ್ರಪಂಚದಲ್ಲಿ ಒಂದು ದಿವಸವನ್ನ ವಿಶ್ವ ಯೋಗ ದಿನಾಚರಣೆ ಅಥವಾ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಮಾಡಬೇಕು ಅಂತ ಹೇಳುವಂತಹ ಒಂದು ನಿರ್ಣಯವನ್ನು ಇಟ್ಟಾಗ ಅದಕ್ಕೆ 174 ದೇಶಗಳು 2014 ಸೆಪ್ಟೆಂಬರ್ನಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡು ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸುವುದು ಅಂತೇಳಿ. ಯಾಕೆ ಅಂತಂದ್ರೆ ಯೋಗ ಅಂತಂದ್ರೆ ಬೆಳಕು. ಆ ಬೆಳಕು ನಮ್ಮ ಪ್ರಪಂಚದಲ್ಲಿ ಬೆಳಕನ್ನ

0: ಅತ್ಯಂತ ಚೆನ್ನಾಗಿ ನೀಡುವ ದಿವಸ ಅಂತ 21. 21 ಅತ್ಯಂತ ದೊಡ್ಡ ಹಗಲಿನ ದಿವಸ. ಆ ದಿವಸವನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡೋದು ಒಳ್ಳೆಯದು ಸೂಕ್ತ ಅಂತ ಹೇಳುವಂಥ ಒಂದು ಅಭಿಪ್ರಾಯವನ್ನು ವಿಶ್ವಸಂಸ್ಥೆ ವ್ಯಕ್ತಪಡಿಸಿದ್ರಿಂದ ಆ ವರ್ಷದಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜೂನ್ 21 ಮಾಡಲಾಯಿತು. ಜೂನ್ 21 2015 ಪ್ರಥಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ನವದೆಹಲಿಯಲ್ಲಿ ಸನ್ಮಾನ್ಯ ಪ್ರಧಾನಿಗಳು ಈ ಕಾರ್ಯಕ್ರಮವನ್ನು ಅವರೇ ಸ್ವತಃ ನಿಂತು ಉದ್ಘಾಟಿಸಿದ್ರು. ಅದರ ನಂತರ 12 ಕಾರ್ಯಕ್ರಮಗಳಾಗಿದ್ವು. ಇದು 12ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ.
1: ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯವನ್ನ ಇಡಲಾಗುತ್ತೆ. ಈ ಬಾರಿಯ ಘೋಷವಾಕ್ಯ ಏನು ಡಾಕ್ಟರ್ ಶಣ್ಣ?
0: ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯವನ್ನು ಇಡ್ತೀವಿ. ಅಂತಂದ್ರೆ ಪ್ರಪಂಚದಲ್ಲಿ ಆರೋಗ್ಯದ ಜಾಗೃತಿಗಾಗಿ ಯಾವ ವಿಚಾರಗಳು ಬಹಳ ಶ್ರೇಷ್ಠ ಇರ್ತದೋ ಆ ವಿಷಯವನ್ನೇ ಘೋಷವಾಕ್ಯವಾಗಿ ಇಟ್ಕೊಂಡಿದ್ದಾರೆ. ಈ ವರ್ಷ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ. ಅಂತಂದ್ರೆ ಇದು ಫೋಕಸ್ ಯಾರಿಗೆ ಅಂತಂದ್ರೆ ಸೀನಿಯರ್ ಸಿಟಿಸನ್ಗೆ. ಅಂತಂದ್ರೆ ಅತ್ಯುತ್ತಮ ವೃದ್ಧಾಪ್ಯವನ್ನ ಪಡ್ಕೊಳ್ಳಿಕ್ಕೆ ಯೋಗ ಸಹಕಾರಿ. ಅಂತಂದ್ರೆ ಪ್ರಿವೆಂಟಿವ್ ಆಸ್ಪೆಕ್ಟ್ ಅಲ್ಲಿ ಈ ಮಾತನ್ನು ಮಾತಾಡ್ತಾ ಇದ್ದೀವಿ. ಯೋಗ ಫಾರ್ ಹೆಲ್ದಿ ಏಜಿಂಗ್ ಈ ವರ್ಷದ ಘೋಷವಾಕ್ಯ.
1: ವಯಸ್ಸಾದ ಮೇಲೂ ಆರೋಗ್ಯವಾಗಿರಬೇಕು.
0: ಅಂತಂದ್ರೆ ಏಜಿಂಗ್ ಈಸ್ ನ್ಯಾಚುರಲ್ ಫಿನಾಮಿನ, ಏಜಿಂಗ್ ಈಸ್ ಫಿಸಿಯಾಲಜಿಕಲ್ ಫಿನಾಮಿನ. ಅಂತಂದ್ರೆ ಇದನ್ನ ಯಾರು ತಡೆಗಟ್ಟಲಿಕ್ಕೆ ಆಗುದಿಲ್ಲ. ಆದ್ರೆ ಏಜಿಂಗ್ ಅನ್ನ ತಡೆಗಟ್ಟುವ ಪ್ರಶ್ನೆ ಇಲ್ಲ. ಏಜಿಂಗ್ ಅನ್ನ ಅತ್ಯಂತ ಆರೋಗ್ಯಪೂರ್ಣವಾಗಿ ಮಾಡುವಂತಹ ಕೆಲಸವನ್ನ ಯೋಗ ಮಾಡುತ್ತೆ ಅಂತ ಹೇಳೋದನ್ನ ಸಾರ್ಲಿಕ್ಕೆ ಈ ಘೋಷವಾಕ್ಯ.
1: ಯೋಗಕ್ಕೂ ಮೈಸೂರಿಗೂ ಇರುವಂತಹ ಸಂಬಂಧವನ್ನ ಮೆಲುಕು ಹಾಕಿ ಡಾಕ್ಟರ್ ಶಣ್ಣ.
0: ಇದು ಯೋಗ ಅಂತಂದ್ರೆ ಮೈಸೂರು, ಇವೆರಡು ಕೂಡ ಪರ್ಯಾಯ ಶಬ್ದಗಳು. ಯಾಕೆ ಅಂತಂದ್ರೆ ನಮ್ಮ ಇಡೀ ಇಂಡಿಯಾದಲ್ಲಿ ಯೋಗ ಅಂತ ಮಾತಾಡಿದಾಗ ನಮ್ಮ ಹತ್ರ 3 ಬೇರೆ ಬೇರೆ ಪಟ್ಟಣಗಳಿದ್ದಾವೆ. ಒಂದು ಹರಿದ್ವಾರ ಸ್ಕೂಲ್ ಆಫ್ ಯೋಗ ಅಂತ ಹೇಳ್ತೀವಿ, ಕಾಶಿ ಹರಿದ್ವಾರ ಇವೆಲ್ಲ ಒಂದು ಸ್ಕೂಲ್ ಆಫ್ ಯೋಗ. ಆದ್ರೆ ಬಿಹಾರ್ ಸ್ಕೂಲ್ ಆಫ್ ಯೋಗ ಅಂತ ಒಂದಿದೆ. ಮೂರನೆಯದ್ದು ಮೈಸೂರು ಸ್ಕೂಲ್ ಆಫ್ ಯೋಗ. ಇದು ಮೈಸೂರಿನ ಮಹಾರಾಜರು ನಮ್ಮ ಮೈಸೂರಿಗೆ ನೀಡಿದ ಕೊಡುಗೆ. ನಿಮಗೆಲ್ಲ ನೆನಪಿರ್ಬೋದು, ಮುಂಬಡಿ ಕೃಷ್ಣರಾಜ ಒಡೆಯರು ಯೋಗದ ಮೇಲೆ ಒಂದು ಪುಸ್ತಕ ಬರೆದಿದ್ದು, ಶ್ರೀ ತತ್ವನಿಧಿ ಅಂತೇಳಿ. 36 ಆಸನಗಳ ಪುಸ್ತಕ ಅದು. ಇದು ಸ್ಟಾರ್ಟ್ ಆಗಿರೋದು ಮೈಸೂರಿಗೆ ಯೋಗ ಯಾಕೆ ಬಂತು ಅಂತ ಹೇಳೋದಕ್ಕೆ ಒಂದು ಸಣ್ಣ ಒಂದು ಕಥೆನೇ ಇದೆ. ಆ ಕಥೆಯನ್ನು ನೀವು ಅಪೇಕ್ಷೆ ಪಟ್ಟರೆ ನಾನು ಹೇಳ್ತೀನಿ. ಏನಾಯ್ತು ಅಂತಂದ್ರೆ, ಇದು 18ನೇ ಶತಮಾನದ್ದು. ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಬಂದಾಗ ಇಲ್ಲಿ ಮೈಸೂರಿನಲ್ಲಿ ಉಳ್ಕೊಂಡಿದ್ರು. ಅಂತ ಸಮಯದಲ್ಲಿ ಮೈಸೂರು ಮಹಾರಾಜನನ್ನು ಕಾಣಬೇಕು ಅಂತ ಹೇಳಿ ಅವರಿಗೆ ಒಂದು ಉತ್ಕಟವಾದಂತ ಒಂದು ಆಸೆ ಇತ್ತು. ಆ ಆಸೆಗೆ ಅವರು ದಿವಾನನ್ನು ಕೇಳಿದಾಗ ಒಂದು ದಿವಸ ಅವರಿಗೆ ಸ್ವಾಮಿ ವಿವೇಕಾನಂದರಿಗೆ ಅವಕಾಶ ಸಿಕ್ತು. ಅವಕಾಶ ಸಿಕ್ಕಿದಾಗ ಇವರು ಅತ್ಯಂತ ದೇಶಾಭಿಮಾನಿ ಮತ್ತೆ ಅತ್ಯಂತ ತತ್ವನಿಷ್ಠರು. ಇವ್ರ ಹತ್ರ ಮಹಾರಾಜರು ಕೇಳ್ತಾರೆ, ಈ ಮೈಸೂರು ಸಂಸ್ಥಾನದಲ್ಲಿ ಎಲ್ಲವೂ ಸುಭಿಕ್ಷವಾಗಿದೆ, ಆದರೆ ಮೈಸೂರಿನ ಪರಂಪರೆ, ಮೈಸೂರಿನ ಘನತೆಯನ್ನು ಅಥವಾ ಮತ್ತು ನಮ್ಮ ಪ್ರಾಚೀನ ಭಾರತೀಯ ಸಂಸ್ಕೃತಿಯನ್ನು ಯುವಕರು ಅದನ್ನು ಕರೆಕ್ಟಾಗಿ ಅನುಸರಿಸ್ತಾ ಇಲ್ಲ, ಇದನ್ನು ನಾವು ಏನು ಮಾಡಬಹುದು ಅಂತೇಳಿ ಹೇಳಿದಾಗ ಸ್ವಾಮೀಜಿಯವರು ನೀಡಿದಂಥ ಉತ್ತರ ಏನು ಅಂತಂದ್ರೆ, ನೀವು ಮೈಸೂರಿನಲ್ಲಿ ಯೋಗಾಭ್ಯಾಸ ಸ್ಟಾರ್ಟ್ ಮಾಡಿದ್ರೆ ಮೈಸೂರಿನ ಸಂಸ್ಕೃತಿಯ ಪುನರುಜ್ಜೀವನ ಆಗುತ್ತೆ ಅಂತ ಹೇಳ್ತಾರೆ. ಆಗ ಇಡೀ ಮೈಸೂರಿನಲ್ಲಿ ಯಾರು ಕೂಡ ಯೋಗ ಮಾಡೋರು ಇರಲಿಲ್ಲ. ಸ್ವಾಮಿ ಆಗ ಪ್ರಪ್ರಥಮ ಬಾರಿಗೆ ಮೈಸೂರು ಮಹಾರಾಜರು ಇದ ಯೋಗವನ್ನು ನಾವು ಕಲಿಬೇಕು ಅಂತೇಳಿ ಅರಮನೆಗೆ ಯೋಗವನ್ನ ಸ್ಟಾರ್ಟ್ ಮಾಡ್ತಾರೆ. ಆಗ ಕೃಷ್ಣಮಾಚಾರ್ಯರು ಮೈಸೂರಿಗೆ ಬರ್ತಾರೆ. ಕೃಷ್ಣಮಾಚಾರ್ಯರ ಪ್ರಣೀತವಾದಂತ ಯೋಗ, ಆ ಪರಂಪರೆಯನ್ನು ನಾವು ಮೈಸೂರು ಯೋಗ ಪರಂಪರೆ ಅಂತ ಹೇಳ್ತೀವಿ. ಈ ಪರಂಪರೆಯ ಮಹತ್ವ ಏನು ಅಂತಂದ್ರೆ, ಅಷ್ಟಾಂಗ ಯೋಗ ಬರೀ ಪತಂಜಲಿ ಯೋಗ ಸೂತ್ರದಲ್ಲಿ ಇತ್ತು. ಆ ಅಷ್ಟಾಂಗ ಯೋಗದ ಪರಿಕಲ್ಪನೆಯನ್ನ ಸಾಕಾರಗೊಳಿಸಿದ್ದು ಕೃಷ್ಣಮಾಚಾರ್ಯರು. ಅಂತಂದ್ರೆ ಅಷ್ಟಾಂಗ ಯೋಗದಲ್ಲಿ ನಾವು ಮಾತಾಡುವಾಗ ಯಮ, ನಿಯಮ, ಪ್ರಾಣಾಯಾಮ, ಆಸನ ಇವುಗಳೆಲ್ಲ ಪ್ರತ್ಯೇಕವಾಗಿ ನಾವು ಮಾತಾಡ್ತಾ ಇದ್ವಿ. ಆದ್ರೆ ಅದರಲ್ಲಿ ಎರಡು ವಿಚಾರಗಳನ್ನು, ಆಸನ ಮತ್ತು ಪ್ರಾಣಾಯಾಮ, ಇದು ನಮ್ಮ ಆರೋಗ್ಯಕ್ಕೆ ಮೂಲ ಉದ್ದೇಶ. ಇದನ್ನು ನಾವು ಸ್ಟಾರ್ಟ್ ಮಾಡಬೇಕು. ಡೈರೆಕ್ಟಾಗಿ ನಾವು ಸಮಾಧಿವರೆಗೆ ಹೋಗೋದು ಕಷ್ಟ ಆಗುತ್ತೆ ಅಂತ ತಿಳಿದಂಥ ಕೃಷ್ಣಮಾಚಾರ್ಯರು ಫಸ್ಟಿಗೆ ಯೋಗದಲ್ಲಿ ಪ್ರಾಣಾಯಾಮವನ್ನು ಮತ್ತು ಆಸನವನ್ನು ತೆಗೆದುಕೊಂಡು ಪ್ರಾಣಾಯಾಮದೊಂದಿಗೆ ಆಸನವನ್ನು ಸಮೀಕರಿಸಿ, ಅದರ ಅಲ್ಲಿವರೆಗೆ ಪ್ರಾಣಾಯಾಮನೇ ಬೇರೆ ಮಾಡ್ತಿದ್ರು, ಆಸನೇ ಬೇರೆ ಮಾಡ್ತಿದ್ರು. ಇವತ್ತಿನ ದಿವಸ ಮೈಸೂರಿನಲ್ಲಿ ಪ್ರಾಣಾಯಾಮ ಮತ್ತೆ ಆಸನವನ್ನ ಸಮೀಕರಣ ಮಾಡಿ, ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ವೃಕ್ಷಾಸನ ಮಾಡಿದಾಗ ನಾವೇನ್ ಮಾಡ್ತೀವಿ, ಪೂರಕ, ಕುಂಭಕ, ರೇಚಕ ಅಂತೇಳಿ ಅದನ್ನು ಹೇಳಿ ಮಾಡ್ತೀವಿ. ಅದಕ್ಕೊಂದು ಟೈಮ್ ಕೊಡ್ತೀವಿ, 5 ಸಂಖ್ಯೆವರೆಗೆ ನೀವು ಮಾಡಬೇಕು, ಆ ಆಸನದಲ್ಲಿ ಇರಬೇಕು ಅಂತೇಳಿ. ಸೊ ಈ ತರದ ಒಂದು ವಿಶೇಷ ಪರಿಕಲ್ಪನೆಯನ್ನು ಕೊಟ್ಟಿದ್ದು ಕೃಷ್ಣಮಾಚಾರ್ಯರು. ಆದ್ರಿಂದ ಮೈಸೂರು ಯೋಗ ಪರಂಪರೆ ಅಂತ ಬಂದಾಗ ಅದರ ವೈಶಿಷ್ಟ್ಯತೆ ಸಿಕ್ಕಾಬಿಟ್ಟು ಇದೆ. ಅದನ್ನು 2-3 ವಿಶೇಷತೆಗಳನ್ನು ನಾನು ಹೇಳ್ತೀನಿ. ಫಸ್ಟ್ ಸ್ಟಾರ್ಟ್ ಆಗಿದ್ದು, ಎರಡನೇದ್ದು ಅವರ ಶಿಷ್ಯರಾದಂತಹ ಪಟ್ಟಾಭಿ ಜೋಯಿಸ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಅಷ್ಟಾಂಗ ಯೋಗ ವಿನ್ಯಾಸ ಅಂತ ಮಾಡ್ತಾರೆ. ಅಂತಂದ್ರೆ ನಾನು ವೃಕ್ಷಾಸನ ಅಂತ ಮಾಡಿದಾಗ ಆ ವಿನ್ಯಾಸ ಕರೆಕ್ಟ್ ಇದ್ರೆ ಮಾತ್ರ ನನಗೆ ಫಲ ಬರುತ್ತೆ, ಅಲ್ಲಿದ ಫಲ ಬರಲ್ಲ. ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಇದು ಯಾವುದು ವಜ್ರಾಸನ ಅಂತಂದಾಗ ಆ ವಜ್ರಾಸನದ ವಿನ್ಯಾಸ ಕರೆಕ್ಟ್ ಇದೆಯಾ ಇಲ್ವಾ ಅಂತೇಳಿ. ಇವತ್ತಿನ ದಿವಸ ನಮ್ಮ 2022 ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೈಸೂರಿಗೆ ಬಂದಾಗ ಆ ವಿನ್ಯಾಸದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಯೂಸ್ ಮಾಡಿಕೊಂಡು ಒಂದು ಎಕ್ಸಿಬಿಷನ್ ಮಾಡಿದ್ರು. ಅಂತಂದ್ರೆ ಯಾರಾದ್ರೂ ವೃಕ್ಷಾಸನ ಮಾಡಿದಾಗ ವೃಕ್ಷದ ಲೆಕ್ಕದಲ್ಲಿ ಶೇಪ್ ಬರಲಿಲ್ಲ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳುತ್ತೆ ನಿನ್ನ ಎಡಗಾಲಲ್ಲಿ ತಪ್ಪಾಗಿದೆ, ಬಲಗಾಲಲ್ಲಿ ತಪ್ಪಾಗಿದೆ ಅಂತೇಳಿ. ಆ ಥರದ್ದು

0: ವಿನ್ಯಾಸವನ್ನು ಕೊಟ್ಟಿದ್ದು ಮೈಸೂರು ಯೋಗ ಪರಂಪರೆ. ಮೂರನೇದು ಏನು ಅಂತಂದ್ರೆ, ಯೋಗವನ್ನು ಕೂಡ ವೈದ್ಯಕೀಯ ಜೀವನದಲ್ಲಿ ಅಳವಡಿಸ್ಕೋಬಹುದು, ದಟ್ ಇಸ್ ಕಾಲ್ಡ್ ಥೆರಪೆಟಿಕ್ ಯೋಗ ಅಂತ. ಥೆರಪೆಟಿಕ್ ಯೋಗ ಅಂತ ಯೋಗದಲ್ಲಿ ಇರಲೇ ಇಲ್ಲ. ಆ ಥೆರಪೆಟಿಕ್ ಯೋಗದ ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ದು ಪದ್ಮವಿಭೂಷಣ ಬಿ ಕೆ ಎಸ್ ಅಯ್ಯಂಗಾರ್. ಇವೆಲ್ಲವೂ ಕೂಡ ಮೈಸೂರಿನ ಯೋಗ ಪರಂಪರೆ. ಆದ್ದರಿಂದ ಮೈಸೂರು ಯೋಗದ ರಾಜಧಾನಿ ಅಂತ. ಇವತ್ತು ಕೂಡ ಗೋಕುಲಮ್ಮು ಒಂಟಿಕೊಪ್ಪಲು ಈ ಪರಿಸರದಲ್ಲಿ ತಿಂಗಳಿಗೆ 20-25 ಸಾವಿರ ವಿದೇಶಿಯರು ಬಂದು ಯೋಗ ಕಲ್ತ್ಕೊಂಡು ಹೋಗ್ತಾರೆ. ಇದು ಯಾಕೆ ಅಂತಂದ್ರೆ, ಈ ಪರಂಪರೆ ಶ್ರೇಷ್ಠ, ಈ ಪರಂಪರೆ ಅವಿಚ್ಛಿನ್ನ, ಈ ಪರಂಪರೆ ಅವಿರತವಾದಂತಹ ಶ್ರೇಷ್ಠ ಪರಂಪರೆ.
1: ಬ್ರ್ಯಾಂಡ್ ಮೈಸೂರನ್ನ ಬಿಲ್ಡ್ ಮಾಡೋದಕ್ಕೆ ಬಹುಶಃ ಇದು ಸಹಕಾರಿ ಆಗಿರಬಹುದು.
0: ಮೈಸೂರು ಏನಾಗಿದೆ ಅಂತಂದ್ರೆ, 2017 ಮೈಸೂರಿನ ಎಲ್ಲ ಯೋಗ ಬಂಧುಗಳು ಸೇರಿ ಪ್ರಪ್ರಥಮ ಬಾರಿಗೆ ಯೋಗದಲ್ಲಿ ಗಿನ್ನೆಸ್ ರೆಕಾರ್ಡ್ ಮಾಡಬಹುದು ಅಂತ ಹೇಳುವಂತ, ಅಲ್ಲಿವರೆಗೆ ಯಾರಿಗೂ ಗೊತ್ತಿರಲಿಲ್ಲ. ಮೈಸೂರಿನಿಂದ ಸ್ಟಾರ್ಟ್ ಆಯಿತು. ಇವತ್ತು 52,000 ಸ್ಟಾರ್ಟ್ ಆಗಿದ್ದು ಹೋದ ವರ್ಷ ಅದು 3 ಲಕ್ಷಕ್ಕೆ ಏರಿದೆ. ಸೊ ಮೈಸೂರು ಅಂತಂದ್ರೆ, ಮೈಸೂರಲ್ಲಿ ಮೈಸೂರು ಪಾಕ ಹೇಗೆ ಹೇಳ್ತೀವೋ, ಮೈಸೂರಲ್ಲಿ KRS ಹೆಂಗೆ ಹೇಳ್ತೀವೋ, ಮೈಸೂರಲ್ಲಿ ಪ್ಯಾಲೇಸ್ ಅನ್ನು ಹೆಂಗೆ ಹೇಳ್ತೀವೋ, ಮೈಸೂರು ಕೂಡ ಅಂತಾರಾಷ್ಟ್ರೀಯ ಭೂಪಟದಲ್ಲಿ ಗುರುತಿಸಲ್ಪಟ್ಟಿರೋದು ಯೋಗದಲ್ಲಿ. ಸೊ ಆದ್ದರಿಂದ ಬ್ರ್ಯಾಂಡ್ ಯೋಗ ಆಗಿದೆ. ಇವತ್ತು ಮೈಸೂರಿನ ಪ್ರವಾಸೋದ್ಯಮ, ಮೈಸೂರಿನ ಆರ್ಥಿಕ ಸ್ಥಿತಿ ಉತ್ತಮ ಆಗಲಿಕ್ಕೆ ಒಂದು ಕಾರಣ ಮೈಸೂರಿಗೆ ಯೋಗ.
1: ಬಹುಶಃ ಸರ್ಕಾರಗಳು ಇವತ್ತು ಹೆಚ್ಚು ಯೋಗವನ್ನು ಉತ್ತೇಜನ ಮಾಡ್ತಾ ಇದ್ದಾವೆ.
0: ಹೌದು,
1: ಈಗ ಆಯುಷ್ ಇಲಾಖೆ ಇರಬಹುದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿರಬಹುದು, ಇವೆಲ್ಲವೂ ಕೂಡ ಯೋಗವನ್ನು ಉತ್ತೇಜನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ.
0: ಖಂಡಿತ.
1: ಏನೆಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಇದ್ದಾವೆ, ಮತ್ತೆ ವಿಶೇಷ ಕಾರ್ಯಕ್ರಮಗಳನ್ನೇನಾದ್ರೂ ಈ ಬಾರಿ ತಾವು ಮಾಡ್ತಾ ಇದ್ದೀರಾ?
0: ಯೋಗ ಅಂತಂದ ಕೂಡಲೇ ಕರ್ನಾಟಕಕ್ಕೆ ಅದರದೇ ಆದ ಒಂದು ಸ್ಥಾನ ಇದೆ. ಇಡೀ ವಿಶ್ವದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಯೋಗ ಯೂನಿವರ್ಸಿಟಿ ಇದೆ, ಬೆಂಗಳೂರಿನಲ್ಲಿ ಯಶವ್ಯಾಸ ಯೂನಿವರ್ಸಿಟಿ ಅಂತ. ಯೋಗಕ್ಕೆ ವೈದ್ಯಕೀಯ ಪದವಿ ಕಾಲೇಜನ್ನು ಸ್ಟಾರ್ಟ್ ಮಾಡಿದವರೇ ಕರ್ನಾಟಕದವರು. 1986 ಸನ್ಮಾನ್ಯ ವೀರೇಂದ್ರ ಹೆಗಡೆಯವರು ಈ ಒಂದು ಪರಿಕಲ್ಪನೆಯೊಂದಿಗೆ 5.5 ವರ್ಷದ ಒಂದು ಕೋರ್ಸ್ ಮಾಡಿದರು, ಯೋಗ ಮತ್ತು ನ್ಯಾಚುರೋಪತಿ ಕೋರ್ಸ್ ಉಜಿರೆಯಲ್ಲಿ. ಸೊ ಎಲ್ಲ ಪ್ರಥಮಗಳು ಇವನ್ನು ಸರ್ಕಾರಿ ಆಯುರ್ವೇದ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಮಹಾವಿದ್ಯಾಲಯ ಮೈಸೂರಿನಲ್ಲಿ ಆಗಿದೆ. ಇದು ಇಡೀ ಭಾರತದಲ್ಲಿ ಪ್ರಪ್ರಥಮ ಸರ್ಕಾರದಿಂದ ಆದಂಥ ಕಾಲೇಜು. ಇವೆಲ್ಲವೂ ಕೂಡ ಸರ್ಕಾರದ ಕಾರ್ಯಕ್ರಮ. 2015 ನಮ್ಮ ಪ್ರಥಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆದಾಗಿನಿಂದಲೂ ಇವತ್ತಿನವರೆಗೂ ಕೂಡ 100+ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ. ಆ ಹಳೆ ಕಾರ್ಯಕ್ರಮದ ಬಗ್ಗೆ ನಾನು ಜಾಸ್ತಿ ಮಾಹಿತಿ ಕೊಡೋದಿಲ್ಲ. ಈ ವರ್ಷದ ಕಾರ್ಯಕ್ರಮ ನೀವು ಕೇಳಿದಿರಿ, ಖಂಡಿತವಾಗಿ ಈ ವರ್ಷ ನಾವೇನು ಮಾಡಿದ್ವಿ ಅಂದರೆ 3 ಹಂತದಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಸಾಂಕೇತಿಕವಾಗಿ June 21 ಮಾಡ್ತಿದ್ವಿ. ಅದು ಸಾಂಕೇತಿಕ, ಅದಾದ ಮೇಲೆ ಎಲ್ಲರೂ ಯೋಗವನ್ನು ಮರೆತಿದ್ರು. ಆದರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಏನು ತೀರ್ಮಾನ ತಗೊಂಡಿದೆ ಅಂತಂದ್ರೆ, ಇದು ಒಂದು ದಿವಸದ ಕಾರ್ಯಕ್ರಮ ಆಗಬಾರ್ದು, ಇದು ನಿತ್ಯ ಯೋಗ ಆಗಬೇಕು. ಈ ವರ್ಷ ನಿತ್ಯ ಯೋಗ ಪರಿಕಲ್ಪನೆಯೊಂದಿಗೆ 365 24/7 ಕಾರ್ಯಕ್ರಮಗಳು ನಡಿಬೇಕು ಅಂತ ಹೇಳುವಂಥದ್ದು ನಿತ್ಯ ಯೋಗ ಪರಿಕಲ್ಪನೆ. ಇಡೀ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಕರ್ನಾಟಕ ಈ ಸಲ ನಿತ್ಯ ಯೋಗ ಪರಿಕಲ್ಪನೆಯನ್ನು ಮಾಡಿಕೊಂಡಿದೆ. ಅದೇ ಥರ June 21 ಎಲ್ಲ ಯೋಗ ಬಂಧುಗಳ ಸಹಕಾರದೊಂದಿಗೆ, ಎಲ್ಲ ಸಂಘ ಸಂಸ್ಥೆಗಳೊಂದಿಗೆ ರಾಜ್ಯ ಮಟ್ಟದ ಕಾರ್ಯಕ್ರಮ ವಿಧಾನಸೌಧ ಎದುರುಗಡೆ ನಡೀತದೆ. ಸನ್ಮಾನ್ಯ ರಾಜ್ಯಪಾಲರು ತಾವರ್ಚಂದ್ ಗೆಹ್ಲೋಟ್ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ. ಅದೇ ಥರ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸ್ಪೀಕರು, ಅದೇ ಥರ ವಿಧಾನ ಪರಿಷತ್ತಿನ ಅಧ್ಯಕ್ಷರು, ವಿಧಾನಸಭೆಯ ಅಧ್ಯಕ್ಷರು, ಆಮೇಲೆ ಎಲ್ಲ ಸಚಿವರು ಈ ಕಾರ್ಯಕ್ರಮದಲ್ಲಿ ಸುಮಾರು 20-25 ಸಾವಿರ ಪಾಲ್ಗೊಳ್ಳುತ್ತಾರೆ. ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ. ಅದೇ ರೀತಿ ಅದೇ ದಿವಸ ಬೆಳಿಗ್ಗೆ 7:45 ಇಡೀ ಕರ್ನಾಟಕ ಮತ್ತು ಭಾರತದಲ್ಲಿ 7:45 IDY ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಅದು 45 ಒಂದು ಪ್ರೋಟೋಕಾಲ್ ಇದೆ. ಅದು ಗೌರ್ಮೆಂಟ್ ಆಫ್ ಇಂಡಿಯಾ, ಆಯುಷ್ ಮಂತ್ರಾಲಯ ಮಾಡಿದ ಪ್ರೋಟೋಕಾಲು. ಆ ಪ್ರೋಟೋಕಾಲು ಎಲ್ಲ ಕಡೆ ಏಕಕಾಲದಲ್ಲಿ ನಡೀತದೆ. ಹೆಚ್ಚು ಕಮ್ಮಿ ಸುಮಾರು 6-7 ಕೋಟಿ ಇದರಲ್ಲಿ ಭಾಗವಹಿಸ್ತಾರೆ ಇಡೀ ಇಂಡಿಯಾದಲ್ಲಿ. ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ 1-1.5 ಕೋಟಿ ಇದರಲ್ಲಿ ಭಾಗವಹಿಸ್ತಾರೆ. ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇದೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಮಟ್ಟದ ಕಾರ್ಯಕ್ರಮ ಇದೆ ಪ್ರತಿ ತಾಲೂಕು ಕೇಂದ್ರದಲ್ಲಿ, ಹಾಗೆಯೇ ಗ್ರಾಮ ಮಟ್ಟದಲ್ಲೂ ಕೂಡ ಗ್ರಾಮೀಣ ಕಾರ್ಯಕ್ರಮಗಳನ್ನು ಕೂಡ ಈ ಸಲ ಆಯೋಜಿಸ್ತಾ ಇದ್ದೀವಿ. ಇವೆಲ್ಲವೂ ಕೂಡ June 21. ಇದು ಬಿಟ್ಟು ಪ್ರತಿದಿನ ಯೋಗ ಆಗಬೇಕು. ಅದು ಏನು ಅಂತಂದರೆ, ಘೋಷಣೆ ಏನು ಅಂತಂದರೆ, ಪ್ರತಿ ಮನೆ ಮನೆಗಳಲ್ಲಿ ಯೋಗ, ಪ್ರತಿ ಮನೆ ಮನಗಳಲ್ಲಿ ಯೋಗ ಅಂತೇಳಿ, ಹರ್ ಘರ್ ಹರ್ ದಿನ್ ಯೋಗ ಅಂತ ಹೇಳುವಂಥ ಕಾನ್ಸೆಪ್ಟು. ಪ್ರತಿ ಮನೆ ಪ್ರತಿದಿನ ಯೋಗ ಆಗಬೇಕು ಅಂತೇಳಿ ಯೋಗದ ಒಂದು ಈ ಪರಿಕಲ್ಪನೆಯೊಂದಿಗೆ ನಿತ್ಯ ಯೋಗ ಒಂದು ಕಾನ್ಸೆಪ್ಟಲ್ಲಿ ಇದು ಮಾಡಿದ್ದೇವೆ. ಆಕಾಶವಾಣಿಯವರು ಕೂಡ ಇದಕ್ಕೆ ಸಹಕರಿಸಿದ್ದಾರೆ. ಅವರು ಈಗಾಗಲೇ ನಮಗೆ ಹೇಳಿದ್ದಾರೆ, 1 ವರ್ಷದ ಕಾಲ ನಾವು ಕೂಡ ನಿಮ್ಮೊಂದಿಗೆ ಇದ್ದೀವಿ ಅಂತ. ನಿಮಗೆ ಅದಕ್ಕೂ ಕೂಡ ನಿಮಗೆ ನಾವು ಅಭಿನಂದನೆಗಳು.
1: ಈಗಾಗಲೇ ತಾವು ಪ್ರಸ್ತಾಪ ಮಾಡಿದಿರಿ, ಇವತ್ತು ತಂತ್ರಜ್ಞಾನ ಯುಗ, ಹಾಗಾಗಿ ಯೋಗದಲ್ಲಿ ತಂತ್ರಜ್ಞಾನವನ್ನ ಹೇಗೆ ಅಳವಡಿಸ್ಕೋಬಹುದು, ಈ ಬಗ್ಗೆನೂ ಕೂಡ ತಾವು ಆಲೋಚನೆ ಮಾಡಿದಿರಾ?
0: ಇದು ಕೇವಲ ಯೋಗ ಕೆಲವೇ ಕೆಲವು ಫೋಕಸ್ಡ್ ಗ್ರೂಪಿಗೆ ಮಾತ್ರ ಹೋಗ್ತಾ ಇತ್ತು. ಇದನ್ನ ಎಲ್ಲರೂ ಮಾಡಲಿಕ್ಕೆ ಒಂದು ಅವಕಾಶ ಕೊಡಬೇಕು, ಮತ್ತು ಇದರ ಒಂದು ಜಾಗೃತಿ, ಯೋಗ ಜಾಗೃತಿ ಪ್ರತಿಯೊಬ್ಬರಲ್ಲೂ ಸೇರಬೇಕು ಅಂತೇಳಿ ಕೆಲವು ಫೋಕಸ್ಡ್ ಗ್ರೂಪಿಗೆ, ಅಂತಂದರೆ ಟೆಕ್ನಾಲಜಿ ಆಧಾರಿತ, AI ಆಧಾರಿತ, ಸೋಷಿಯಲ್ ಮೀಡಿಯಾ ಆಧಾರಿತ

0: ಕಾರ್ಯಕ್ರಮಗಳನ್ನ ನಾವು ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದಿಂದ ಕರ್ನಾಟಕ ಸರ್ಕಾರ ಆಯುಷ್ ಇಲಾಖೆ ಬೆಂಬಲದೊಂದಿಗೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಇಲ್ಲಿ ಟ್ರಾನ್ಸ್ಪರೆನ್ಸಿ ಇದೆ, ಬಯಾಸ್ ಇರೋದಿಲ್ಲ, ಯಾರೋ ಜಜ್ಮೆಂಟ್ ಅನ್ನ ಜಜ್ಗಳು ಕೊಡಲ್ಲ, ಲೈಕ್ಸ್ ಮೂಲಕ ಕೊಡ್ತಾ ಇದ್ದೀವಿ. ಜೂನ್ 18 4 ಗಂಟೆ ಒಳಗೆ GARC ಮೈಸೂರು, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, GARC ಮೈಸೂರು, MYSOR ಈ ಒಂದು ಇನ್ಸ್ಟಾಗ್ರಾಮ್ ಪೇಜಿಗೆ 12 ಕಾರ್ಯಕ್ರಮಗಳನ್ನು, 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭ ಸಂದರ್ಭದಲ್ಲಿ 12 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇವೆಲ್ಲ ಯುವಕರಿಗೆ ಮತ್ತು ಮಕ್ಕಳಿಗೆ ಆಧಾರಿತ ಕಾರ್ಯಕ್ರಮಗಳು. ಇದರಲ್ಲಿ ನಾವು ಮೀಮ್ ಯೋಗ ಮಾಡ್ತಾ ಇದ್ದೀವಿ, ರೀಲ್ ಯೋಗ ಮಾಡ್ತಾ ಇದ್ದೀವಿ, ಯೋಗ ನೃತ್ಯ ಮಾಡ್ತಾ ಇದ್ದೀವಿ, ಯೋಗ ಪೋಸ್ಟರ್ ಮಾಡ್ತಾ ಇದ್ದೀವಿ, ಎಲ್ಲ ಈ ಥರದ್ದು ಸೋಷಿಯಲ್ ಮೀಡಿಯಾ ಸಾಮಾಜಿಕ ಮಾಧ್ಯಮಗಳ ಮೂಲಕ ಆಗುವಂಥ ಕಾರ್ಯಕ್ರಮಗಳು. ಇದು ಲೈಕ್ಸ್ ಮೂಲಕ ಆಗುತ್ತೆ, ಆದ್ದರಿಂದ ಇಲ್ಲಿ ಯಾರು ಜಡ್ಜಸ್ ಇರೋದಿಲ್ಲ, ನೀವೇ ನಿಮಗೆ ಪ್ರೈಸ್ ಸಿಗ್ತದೆ ಅಂತ ನೋಡ್ಬೋದು. ಯೋಗ ರಂಗೋಲಿ ಇದೆ, ಯೋಗ ನೃತ್ಯ ರೂಪಕಗಳಿದೆ, ಎಲ್ಲವೂ ಕೂಡ ಆನ್ಲೈನಲ್ಲಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಲಾಸ್ಟ್ ಇಯರ್ ಫಸ್ಟ್ ಪ್ರೈಸ್ ಬಂದಿದ್ದು ಮೇಮಿಗೆ 184,000 ಲೈಕ್ಸ್ ಬಂದಿತ್ತು. ಈ ವರ್ಷ ನನಗೆ ಕಾಣುತ್ತೆ ನಿಮ್ಮೆಲ್ಲರ ಸಹಕಾರದಿಂದ 10 ಲಕ್ಷ ಲೈಕ್ಸ್ ಬರ್ಬೋದು ಅಂತೇಳಿ. ಇದಕ್ಕೆ ನಿಮ್ಮ ಸಹಕಾರಕ್ಕಾಗಿ ನಾನು ಆಭಾರಿ ಮತ್ತು ಚಿರಋಣಿ.
1: ಓಕೆ, ಅಂದ್ರೆ ಈಗ ತಾವು ಹೆಚ್ಚು ಹೆಚ್ಚು ಯುವಕರನ್ನ ಯೋಗದತ್ತ ಸೆಳಿಬೇಕು ಅನ್ನುವಂತಹ ಉದ್ದೇಶ.
0: ಕರೆಕ್ಟ್.
1: ಈಗ ಮಕ್ಕಳಿಂದ ನಂತರ ಕಾಲೇಜು ವಿದ್ಯಾರ್ಥಿಗಳು, ನಂತರ ಡಿಗ್ರಿ ಕಾಲೇಜು, ಹೀಗೆ ಯುವ ಸಮೂಹ ಏನಿದೆ, ನಾವೇನಿವತ್ತು ಜೆನ್ ಜಿ ಜಗತ್ತು ಅಂತೀವಲ್ಲ, ಅವರನ್ನ ಯೋಗದತ್ತ ಸೆಳೆಯೋದಕ್ಕೆ ವಿಶೇಷವಾದ ಕಾರ್ಯಕ್ರಮಗಳನ್ನ ಏನಾದ್ರೂ ತಗೊಂಡ್ಬರ್ತಾ
0: ಇದ್ದೀರಾ? ಖಂಡಿತವಾಗಿ. ಸಾಮಾಜಿಕ ಮಾಧ್ಯಮದ ಕಾರ್ಯಕ್ರಮಗಳಲ್ಲದೆ ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ 100 ಶಾಲೆ 100 ಕಾಲೇಜುಗಳಲ್ಲಿ ಈ ತಿಂಗಳು ಪೂರ್ತಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಅಂತಂದ್ರೆ ಕಾಲೇಜಲ್ಲಿ ಹೋಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಮಾಡ್ತಾ ಇದ್ದೀವಿ ಅಂತ, ಅವರಿಗೆ ಇಷ್ಟವಾದ ಸ್ಪರ್ಧೆಗಳು. ಯೋಗ ರಂಗೋಲಿ ಇದೆ, ಯೋಗ ಕ್ವಿಜ್ ಇದೆ, ಯೋಗ ವಾಕ್ಯ ಅಂತೇಳಿ, ಅಂತಂದ್ರೆ ಒಂದು ವಾಕ್ಯ ಬರೆದುಕೊಡೋದು ನಮಗೆ ಯೋಗದ ಮೇಲೆ. ಅದೇ ತರ ಯೋಗ ಪೇಂಟಿಂಗು, ನಿಮ್ಗೆ ಯಾವುದು ಆ ಕಾಲೇಜ್ನವ್ರು ಯಾವ್ದು ಹೇಳ್ತಾರೋ ಅಂತ ಸ್ಪರ್ಧೆಗಳನ್ನು ಮಾಡಿ ಕರ್ನಾಟಕ ಸರ್ಕಾರದ ಮೂಲಕ ಅವರಿಗೆ ನಾವು ಸರ್ಟಿಫಿಕೇಟ್ ಅನ್ನು ಕೊಡೋದು, ಹಾಗೆ ಪ್ರೈಸ್ ಅನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಆನ್ಲೈನ್ ಕಾರ್ಯಕ್ರಮಗಳು ಏನು ಹೇಳಿದೀನಿ ಅದಕ್ಕೆ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ವಿ. 3,000 ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸ್ 2,000, ಹಾಗೆ ಥರ್ಡ್ ಪ್ರೈಸ್ 1,000, ಈ ತರ ಕ್ಯಾಶ್ ಪ್ರೈಸ್ ಕೊಡುವುದರ ಮೂಲಕ ಅದೇ ತರ ವಿದ್ಯಾರ್ಥಿಗಳನ್ನ ಭಾಗವಹಿಸಲಿಕ್ಕೆ ಅಂತ ನಮ್ಗೆ ಎಲ್ಲದಕ್ಕಿಂತ ಮುಖ್ಯ. ಯಾಕೆಂತಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ನಾವು ಲೈಕ್ಸ್ ಹೇಳ್ತಾ ಇದೀವಿ. ಯಾಕಂದ್ರೆ 10 ಲಕ್ಷ ಜನ ಲೈಕ್ಸ್ ಹಾಕಿದ್ರೆ 10 ಲಕ್ಷ ಜನರಿಗೆ ಯೋಗದ ಬಗ್ಗೆ ಅವೇರ್ನೆಸ್ ಬಂತು. ಸೊ ಹೀಗೆ ಅವೇರ್ನೆಸ್ ಅನ್ನ ಕೇವಲ ಸಮೂಹದಲ್ಲಿ ಕೊಡಬೇಕು, ಅದನ್ನ ಇಡೀ ಜಗತ್ತಿಗೆ ವ್ಯಾಪಿಸಬೇಕು ಅಂತ ಹೇಳುವಂತ ಕನಸು. ಯಾಕೆಂತಂದ್ರೆ ನಮ್ಮ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಕನಸು ಏನಂತಂದ್ರೆ ಹರ್ ಘರ್ ಹರ್ ದಿನ ಯೋಗ ಅಂತೇಳಿ. ಈ ಕಾರ್ಯಕ್ರಮ ಅಂದ್ರೆ ಪ್ರತಿದಿನ ಪ್ರತಿ ಮನೆಯಲ್ಲೂ ಯೋಗಮಯವಾಗಬೇಕು. ಕೇವಲ ಮೈಸೂರು ಮಾತ್ರ ಯೋಗ ಹಬ್ಬ ಆಗೋದಲ್ಲ, ಇಡೀ ಜಗತ್ತೇ ಯೋಗ ಹಬ್ಬ ಆಗಬೇಕು ಅಂತ ಹೇಳೋ ಒಂದು ಪರಿಕಲ್ಪನೆಯೊಂದಿಗೆ ಈ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನ ಈ ಮೂಲಕ ಆಕಾಶವಾಣಿ ಮೂಲಕ ನಾನು ಕೋರ್ಕೊಳ್ತಾ ಇದ್ದೀನಿ.
1: ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈಯವರೇ, ಈಗ ಯೋಗ ಅಂದ್ರೆ ಅದನ್ನ ಒಂದು ವೈಜ್ಞಾನಿಕವಾಗಿ ಮಾಡಬೇಕು ಅಲ್ವೇ? ಅಂದ್ರೆ ಆ ಆಸನವನ್ನ ಆ ಲೆಕ್ಕಕ್ಕೆ ಸರಿಯಾಗಿ ಉಸಿರಾಟದ ಸಮೇತ ಹಾಕಿದಾಗಷ್ಟೇ ಅದರ ಪ್ರಯೋಗ, ಅದರ ಉಪಯೋಗ ಆಸನವನ್ನ ಮಾಡೋ ವ್ಯಕ್ತಿಗೆ ಆಗತ್ತೆ. ಈಗ ಇದಕ್ಕೆ ಬಹಳ ಪೂರಕವಾಗಿ ಬೇಕಾಗಿರುವಂಥದ್ದು ಯೋಗವನ್ನು ಟೀಚ್ ಮಾಡುವಂಥ ಶಿಕ್ಷಕರು. ಅಂದರೆ ಈಗ ಶಾಲಾ ಕಾಲೇಜುಗಳಿಗೆ ಹೋಗಿ ಯೋಗ ಕಲಿಸೋದು ಅಥವಾ ಯೋಗ ಕ್ಲಾಸಸ್ಸನ್ನು ಮಾಡುವಂಥದ್ದು, ಈ ತರಹ ಏನು ಯೋಗ ಶಿಕ್ಷಕರ ಒಂದು ಪರಂಪರೆ ಹಿಂದಿತ್ತು, ಅದನ್ನು ಮುಂದುವರಿಸೋ ನಿಟ್ಟಿನಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಾ? ಯೋಗ ಶಿಕ್ಷಕರಿಗೆ ವಿಶೇಷವಾದ ತರಬೇತಿ ಕಾರ್ಯಕ್ರಮಗಳೇನಾದರೂ
0: ಆಯುಷ್ ಇಲಾಖೆಯಿಂದ 2009 ಈ ಕಾರ್ಯಕ್ರಮಗಳು ಮಾಡಿದ್ದೀವಿ. ಇಡೀ ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಯಾರ್ಯಾರು ಆಸಕ್ತ PT ಟೀಚರ್ಸ್ ಇದ್ದಾರೋ ಅವರಿಗೆ ಈಗಾಗಲೇ 1 ವಾರ 15 ದಿವಸ 1 ತಿಂಗಳ ತರಬೇತಿಗಳನ್ನು ನೀಡಿ, ಅವರಿಗೆ ಆ ತರಬೇತಿ ನೀಡಿದ ಮೇಲೆ ಅವರಿಗೆ ಸರ್ಟಿಫಿಕೇಶನ್ ಅನ್ನು ಕೊಟ್ಟು, ಆ ಸರ್ಟಿಫಿಕೇಶನ್ ಮೂಲಕ ಅವರು ಇಡೀ ಅವರವರ ಸಂಸ್ಥೆಗಳಲ್ಲಿ PT ಟೀಚರ್ಸ್ಗೆ ಬೇರೆ ಮಾಡಿದ್ದೀವಿ. ಅದೇ ಥರ 2012 ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರಿಗೆ ನಾವು ಸುಮಾರು 1,000 ಮುಖ್ಯೋಪಾಧ್ಯಾಯರಿಗೆ ಆಲ್ ಓವರ್ ಕರ್ನಾಟಕ 7 ದಿವಸ ಯೋಗದ ಒಂದು ತರಬೇತಿಯನ್ನು ನೀಡಿದ್ದೀವಿ. ಅದು ಮಾತ್ರ ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು. ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇದು 51 ದಿವಸ ಲೈಫ್ ಸ್ಟೈಲ್ ಡಿಸೀಸ್ ಜಾಸ್ತಿ ಆಗ್ತಾ ಇದೆ. ಇದನ್ನ ತಡೆಗಟ್ಟಲಿಕ್ಕೆ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ 350 ಆಯುಷ್ಮಾನ್ ಗ್ರಾಮೀಣ ಭಾಗದಲ್ಲಿ ಆಯುಷ್ಮಾನ್ ಯೋಗ ಕೇಂದ್ರ ಇದೆ,
1: ಆರೋಗ್ಯ
0: ಕೇಂದ್ರ ಇದೆ. ಅಲ್ಲಿ 2 ಜನ, ಒಬ್ರು ಜೆಂಟ್ಸ್ ಒಬ್ರು ಲೇಡೀಸು, ದಿನ ಅಲ್ಲಿ 1 ಗಂಟೆಗಳ ಕಾಲ ಬೆಳಿಗ್ಗೆ, 1 ಗಂಟೆಗಳ ಕಾಲ ಸಾಯಂಕಾಲ, ನಿರಂತರವಾಗಿ ಸುಮಾರು 2018 ಈ ಕಾರ್ಯಕ್ರಮಗಳು ನಡೀತಾ ಇದೆ. ಇದಕ್ಕೆ 300 ಕೇಂದ್ರಗಳಲ್ಲಾಗಿದೆ. ಇದು ಮುಂದಿನ ದಿವಸಗಳಲ್ಲಿ ಎಲ್ಲ ಹೆಚ್ಚು ಕಮ್ಮಿ 10,000 ಕೇಂದ್ರಗಳಲ್ಲಿ ಆಗ್ತದೆ.

0: ಮಾತ್ರವಲ್ಲದೆ ಮೈಸೂರು ನಮ್ಮ ಸರ್ಕಾರಿ ಆಯುರ್ವೇದ ಕಾಲೇಜುಗಳಿರ್ಬೋದು, ಸರ್ಕಾರಿ ಯೋಗ ಕಾಲೇಜ್ ಇರ್ಬೋದು, ಹಾಗೆ ಆಯುಷ್ ಕಾಲೇಜುಗಳಿರ್ಬೋದು, ಖಾಸಗಿ ಕಾಲೇಜುಗಳಲ್ಲಿ ಉಚಿತವಾಗಿ ಪ್ರತಿದಿನ ಯೋಗದ ತರಗತಿಗಳು ನಡೀತಾ ಇದ್ದಾವೆ. ಮೈಸೂರಿನಲ್ಲೂ ನಡೀತಾ ಇದೆ, ಸಾಯಂಕಾಲ 4-5 ನಡೀತದೆ, ಬೆಳಿಗ್ಗೆ 7-8 ನಡೀತದೆ. ಅಕಸ್ಮಾತ್ ಸಾರ್ವಜನಿಕರು ಆಸಕ್ತಿ ಇದ್ದರೆ ಅವರು ಹೇಳಿದ ಟೈಮಿಗೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅದು ಮಾತ್ರ ಅಲ್ಲದೆ ಕಲಿಬೇಕು ಅಂತಿದ್ದವರಿಗೆ ಸರ್ಕಾರಿ ಆಯುರ್ವೇದ ಕಾಲೇಜು ಮೈಸೂರಿನಲ್ಲಿ ಹಾಗೆ ಯೋಗ ಕಾಲೇಜಿನಲ್ಲಿ ಥೆರಪೆಟಿಕ್ ಯೋಗ ಅಂತೇಳಿ ಒಂದು ಓಪಿಡಿಯನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಆ ಓಪಿಡಿಯಲ್ಲಿ ಯಾವ್ಯಾವರಿಗೆ ಡಿಸಿಸಿ ಏನಿದೆ ಆ ಡಿಸಿಸಿ ಕರೆಕ್ಟಾಗಿ ಯೋಗದ ಅಭ್ಯಾಸಗಳನ್ನು ಮಾಡುವಂಥ ಪರಿಕಲ್ಪನೆಯೊಂದಿಗೆ ಒಂದು ಚಿಕಿತ್ಸಾ ಪದ್ಧತಿಯನ್ನೇ ಕೂಡ ಅಳವಡಿಸಿಕೊಂಡಿದ್ದೀವಿ. ಇದರ ಸಹಕಾರವನ್ನು ಎಲ್ಲರೂ ಪಡೆಯಬಹುದು ಅಂತ ನನಗೆ ಅನಿಸಿಕೆ.
1: ಕರ್ನಾಟಕ ರಾಜ್ಯ ಸರ್ಕಾರದ ಆಯುರ್ವೇದ ಸಂಶೋಧನಾ ಸಂಸ್ಥೆ ಏನಿದೆಯಲ್ಲ ಅದು ಮೈಸೂರಿನಲ್ಲಿದೆ, ಅದಕ್ಕೆ ತಾವೇ ಸಹಾಯಕ ನಿರ್ದೇಶಕರಾಗಿದ್ದೀರಿ. ಈಗ ಇಡೀ ರಾಜ್ಯಕ್ಕೆ ಇದು ಒಂದೇ ಸಂಸ್ಥೆ ಇರೋದು. ನಿಮ್ಮ ಸಂಸ್ಥೆ ವತಿಯಿಂದ ಯೋಗವನ್ನು ಉತ್ತೇಜನ ಮಾಡೋದಕ್ಕೆ ವಿಶೇಷವಾದ ಏನಾದ್ರು ಕಾರ್ಯಕ್ರಮ
0: ವಿಶೇಷವಾಗಿ ಮಾಡಿದ್ದೀವಿ. ಈ ಸಲ ಕರ್ನಾಟಕ ಸರ್ಕಾರ ನಮಗೆ ಇದನ್ನು ಕೊಟ್ಟಿದೆ. ಇಡೀ ರಾಷ್ಟ್ರದಾದ್ಯಂತ 12 ನ್ಯಾಷನಲ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಸಾಮಾಜಿಕ ಮಾಧ್ಯಮ ಆಧಾರಿತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಯೂಸ್ ಮಾಡಿಕೊಂಡು ನಾವು ಮಾಡ್ತಾ ಇದ್ದೀವಿ. ಇದಲ್ಲದೆ ಪಾಲಿಸಿ ಲೆವೆಲಲ್ಲಿ, ಯಾಕಂದ್ರೆ ರಿಸರ್ಚ್ ಮಾತಾಡುವಾಗ ನಾವು ಪಾಲಿಸಿ ಲೆವೆಲಲ್ಲಿ ಮಾತಾಡಬೇಕಾಗತ್ತೆ. ಪಾಲಿಸಿ ಲೆವೆಲಲ್ಲಿ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ನಾವು ಕಾರ್ಡಿಯೋ ಯೋಗ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹೃದ್ರೋಗದಲ್ಲಿ ಯಾವ ಥರ ಅಂತಂದರೆ ಸುಮಾರು 300-400 ವೈದ್ಯರಲ್ಲಿ ಭಾಗವಹಿಸಿ ಅದೊಂದು ಚರ್ಚಾ ರೀತಿಯಲ್ಲಿ ಒಂದು ದಿವಸದ ಕಾರ್ಯಕ್ರಮ ಆಗುತ್ತೆ. ಇದು 3ನೇ ಕಾರ್ಯಕ್ರಮ, ಹೋದ ವರ್ಷನೂ ಮಾಡಿದ್ವಿ, ಅದರ ಹೋದ ವರ್ಷನೂ ಮಾಡಿದ್ವಿ. ಅದಾದ್ಮೇಲೆ ಜಯದೇವ ಇನ್ಸ್ಟಿಟ್ಯೂಟ್ನಲ್ಲಿ ಯೋಗದ ಹಲವು ರಿಸರ್ಚ್ಗಳು ನಡೀತಾ ಇದ್ದವು. ಎರಡನೇದ್ದು ಕ್ಯಾನ್ಸರ್ನಲ್ಲಿ ಮತ್ತು ಯೋಗ, ಇದರ ಬಗ್ಗೆ ನಾವು ಒಂದು ವಿಶೇಷ ಕಾರ್ಯಕ್ರಮವನ್ನು ಹಾಕಿದ್ವಿ. ಅದು ಕಿದ್ವಾ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ಕ್ಯಾನ್ಸರ್ ಮತ್ತು ಯೋಗ. ಅಂದರೆ ಕ್ಯಾನ್ಸರ್ನಲ್ಲಿ ಯೋಗ ಮಾಡಿದ ಕೂಡಲೇ ಕ್ಯಾನ್ಸರ್ ಗುಣಮುಖ ಆಗುತ್ತೆ ಅಂತಲ್ಲ, ವೇದನವನ್ನು ಕಮ್ಮಿ ಮಾಡುವಂಥದ್ದು. ಮಾರ್ಫಿನ್ ಕೊಟ್ಟರು ಕೂಡ ಇವತ್ತಿನ ದಿವಸ ನೋವು ಕಮ್ಮಿ ಆಗಲ್ಲ. ನೋವಿನ ಉಪಶಮನಕ್ಕಾಗಿ ಯೋಗ ಧ್ಯಾನಗಳನ್ನು ಹೇಗೆ ಮಾಡಬಹುದು ಅಂತ ಹೇಳೋದಕ್ಕೆ ಕಾರ್ಸಿನ ಯೋಗ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗೆ ಅದು ಕಿದ್ವಾಯಿಯಲ್ಲಿ, ಬೆಂಗಳೂರಿನಲ್ಲಿ. ಅದೇ ಥರ ಯೋಗದ ವೈಜ್ಞಾನಿಕ ಹಿನ್ನೆಲೆಯನ್ನು ಅರ್ಥಕೊಳ್ಳಲಿಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಿನಲ್ಲಿ ವಿಜ್ಞಾನ ಯೋಗ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗೆ ಮನಸ್ಸು ಮತ್ತು ಯೋಗದ ಬಗ್ಗೆ ವಿಚಾರಗಳನ್ನು ವಿಮರ್ಶೆ ಮಾಡಲಿಕ್ಕೆ ಮಾನಸ ಯೋಗ ಅಂತ ಕಾರ್ಯಕ್ರಮವನ್ನು ಹೋದ ವರ್ಷ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮಾಡಿದ್ವಿ. ಈ ವರ್ಷ ಕೂಡ ಅದನ್ನು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮಾಡುವರಿದ್ದೇವೆ. ಅದು ಮಾತ್ರ ಅಲ್ಲ, ಯುವಜನರನ್ನ ಸೆಳಿಬೇಕು ಅಂತ ಹೇಳುವಂತಹ ವಿಷಯದಿಂದ ಮೈಸೂರು ವಿಶ್ವವಿದ್ಯಾನಿಲಯದೊಟ್ಟಿಗೆ ನಾವು ಯುವ ಯೋಗ ಮಹೋತ್ಸವ ಅಂತೇಳಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ತರ ಪ್ರತಿಯೊಂದು ಆಯಾಮಗಳಲ್ಲೂ, ಪ್ರತಿಯೊಂದು ಮಜಲುಗಳಲ್ಲೂ ಕೂಡ ಪ್ರತಿಯೊಬ್ಬರನ್ನು ಸೇರಿಸ್ಕೋಬೇಕು ಅಂತ ಹೇಳುವಂತ ಒಂದು ವಿಶೇಷ ಆಸೆ ಹಾಗೂ ವಿಶೇಷ ಉದ್ದೇಶದೊಂದಿಗೆ ಈ ಸಲದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತ್ಯಂತ ಅಭೂತಪೂರ್ವ ರೀತಿಯಲ್ಲಿ ಔಟ್ಕಮ್ ಓರಿಯೆಂಟೆಡ್ ಇದು ನಮ್ಗೆ ಇಂಪಾರ್ಟೆಂಟ್.
1: ಅದೇ ಪ್ರಶ್ನೆ ನಾನು ತಮ್ಮನ್ನು ಕೇಳೋಣ ಅನ್ಕೊಂಡಿದ್ದೆ. ಈಗ ತಾವು ಹೇಳ್ತಾ ಇದ್ದೀರಿ ಯೋಗ ಬಾಲಕರಿಂದ ಹಿಡಿದು, ಅಂದ್ರೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಇದು ಪ್ರತಿನಿತ್ಯ ಪ್ರತಿಯೊಬ್ಬರು ಮಾಡಬೇಕಾದಂತಹ ಒಂದು ಕ್ರಿಯೆ ಅಂತ ನಾವು ಹೇಳ್ತೀವಿ ಅಲ್ವಾ. ಈಗ ಅದು ಮಾಡೋದ್ರಿಂದ ಆಗುವಂತಹ ಪರಿಣಾಮಗಳಿದೆಯಲ್ಲ, ವೈಯಕ್ತಿಕವಾಗಿ ಅವನಿಗೆ ಫೀಲ್ ಆಗಬಹುದು ಇಲ್ಲ ಅಂತಲ್ಲ, ಆದ್ರೆ ಅದನ್ನ ಅಸೆಸ್ ಮಾಡೋದಕ್ಕೆ ಏನಾದರೂ
0: ಆಗ್ತಾ ಇದೆ. ಈಗ ಮೈಸೂರಿನ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ಇವತ್ತು ಹಾರ್ಟ್ ಫೇಲ್ಯೂರ್ ಮೇಲೆ ಯೋಗ ಹೆಂಗೆ ಕೆಲಸ ಮಾಡುತ್ತೆ ಅಂತೇಳಿ ಸುಮಾರು 3 ವರ್ಷದಿಂದ ಇಲ್ಲಿ ಕೆಲಸ ಆಗ್ತಾ ಇದೆ. ಅದೇ ಥರ ನಿಮ್ಮಾನ್ಸ್ನಲ್ಲೂ ಕೂಡ ಕೆಲಸ ಆಗ್ತಾ ಇದೆ. ಹಾಗೆ ನಮ್ಮ ಆಯುರ್ವೇದ ರಿಸರ್ಚ್ ಸೆಂಟರಿಂದ ವಿದ್ಯಾರ್ಥಿಗಳಲ್ಲಿ ಯೋಗದ ಮಹತ್ವ ಮತ್ತು ಯೋಗದ ಆರೋಗ್ಯದ ಮೇಲೆ ಯಾವ ಥರ ಪರಿಣಾಮ ಆಗುತ್ತೆ ಅಂತ ಹೇಳೋದ್ರ ಬಗ್ಗೆಯೂ ಕೂಡ ಒಂದು ವರ್ಷದ ಸ್ಟಡಿ ಆಗಿದೆ. ಈ ಥರ ಹಲವು ಸ್ಟಡಿಗಳನ್ನು ನಾವು ಆಯುರ್ವೇದ ರಿಸರ್ಚ್ ಸೆಂಟರಿಂದ ಎತ್ಕೊಂಡಿದ್ದೀವಿ. ಅದೇ ಥರ ದೇಶದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಈ ಹಾರ್ಟ್ ಫೇಲ್ಯೂರ್ ಮತ್ತು ಯೋಗದ್ದು ಇಡೀ ರಾಷ್ಟ್ರದ 12 ಪ್ರತಿಷ್ಠಿತ ಸಂಸ್ಥೆಗಳು ಮೈಸೂರಿನಲ್ಲಿ JSS ಮೆಡಿಕಲ್ ಕಾಲೇಜಲ್ಲೂ ಆಗ್ತಾ ಇದೆ, ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ಆಗ್ತಾ ಇದೆ. ಈ ಥರದ ಹಲವು ಕಾರ್ಯಕ್ರಮಗಳು ರಿಸರ್ಚ್ ಇದಾಗ್ತಾ ಇದೆ, ಪಬ್ಲಿಕೇಶನ್ಗಳು ಆಗಿದ್ದಾವೆ. ಹೆಚ್ಚು ಕಮ್ಮಿ ಒಂದು 600 ಪಬ್ಲಿಕೇಶನ್ಗಳು ಈಗ ಆಲ್ರೆಡಿ ರಿಸರ್ಚ್ ಆಗಿರೋದು ಇದೆ. ಇದನ್ನು ಮಾಡಲಿಕ್ಕೆ ನಾವು ಪಾಲಿಸಿ ಲೆವೆಲಲ್ಲಿ ಕಾನ್ಫರೆನ್ಸ್ಗಳನ್ನು ಮಾಡ್ತಾ ಇದ್ದೀವಿ. ಕಾರ್ಡಿಯೋಗ ಪಾಲಿಸಿ ಲೆವೆಲ್ ಕಾನ್ಫರೆನ್ಸ್, ಮಾನಸ ಯೋಗ ಪಾಲಿಸಿ ಲೆವೆಲ್ ಕಾನ್ಫರೆನ್ಸ್, ಅದೇ ಥರ ಯುವಯೋಗ ಮಹೋತ್ಸವ ಕೂಡ ಪಾಲಿಸಿ ಲೆವೆಲ್ ಕಾನ್ಫರೆನ್ಸ್. ಇದರಲ್ಲಿ ಏನು ಔಟ್ಕಮ್ ಬರುತ್ತೆ ಇದನ್ನು ಒಂದು ಮ್ಯಾಗಝಿನ್ ಮಾಡಿ ಅದರದ್ದು ಪಾಲಿಸಿಯನ್ನು ಭಾರತ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಕಳಿಸುವ ಎಲ್ಲ ಪ್ರಯತ್ನಗಳನ್ನು ಆಯುರ್ವೇದ ಸಂಶೋಧನಾ ಕೇಂದ್ರ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆಯ ಅಡಿಯಲ್ಲಿ ನಾವು ಮಾಡ್ತಾ ಇದ್ದೀವಿ.
1: ಯೋಗ ಸಾಗರದ ರೀತಿಯಲ್ಲಿ ಹರಿತಾ ಇರಬೇಕಾದ್ರೆ ಅಕ್ಕಪಕ್ಕದಲ್ಲಿರೋ ಎಲ್ಲ ಸಂಸ್ಥೆಗಳನ್ನು ತಾವು ಸೇರಿಸ್ಕೊಂಡು ಮುನ್ನಡಿಬೇಕು ಅಲ್ವೇ. ಈಗ ಬಹಳ ವಿಶೇಷವಾಗಿ ಮಠ ಮಾನ್ಯಗಳು ಸಾಕಷ್ಟು ನಮ್ಮ ಭಾಗದಲ್ಲಿದ್ದಾವೆ, ಅದಕ್ಕೆ ಅದರದ್ದೇ ಆದಂತಹ ಭಕ್ತರಿದ್ದಾರೆ. ಎಷ್ಟೋ ಜನ ಸ್ವಾಮೀಜಿಗಳು, ವಿಶೇಷವಾಗಿ ನಮ್ಮ ಮಲ್ನಾಡಿಹಳ್ಳಿ ಸ್ವಾಮೀಜಿಯವರನ್ನ ನಾವಿಲ್ಲಿ ಉಲ್ಲೇಖಿಸಬೇಕು, ಯಾಕೆಂದ್ರೆ ಯೋಗವನ್ನು ತುಂಬಾ ಪ್ರಖ್ಯಾತಿಗೊಳಿಸುವಲ್ಲಿ ಅವರ ಪಾತ್ರವೂ ಕೂಡ ಇದೆ. ಹಾಗಾಗಿ ಈ ತರಹ ಯಾವ್ಯಾವ ಸಂಸ್ಥೆಗಳನ್ನು ತಾವು ಇದಕ್ಕೆ ಒಳಗೊಂಡಂತೆ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀರಿ?

0: ಇನ್ನೇನೆಲ್ಲ ಹೊಸ ವಿಚಾರಗಳನ್ನು ನಾವು ಮುಂದಿನ ದಿನದಲ್ಲಿ ನಿರೀಕ್ಷೆ ಮಾಡಬಹುದು.
1: ಅದೇ ಈ ವರ್ಷದ್ದು ಪರಿಕಲ್ಪನೆ ನಿತ್ಯ ಯೋಗ ಅಂತೇಳಿ. ನಿತ್ಯ ಯೋಗ ಕೇವಲ ನಾವು ನಮ್ದು ಸ್ಪ್ರೆಡ್ ಅಥವಾ ನಮ್ದು ರೀಚ್ ಲಿಮಿಟೆಡ್, ಯಾಕಂದ್ರೆ ನಮ್ಮ ಹತ್ರ ಇರೋದೇ ಒಂದು 700 GADಗಳು, ಅಂದರೆ ಗೌರ್ಮೆಂಟ್ ಆಯುರ್ವೇದ ರಿಸರ್ಚ್ ಗೌರ್ಮೆಂಟ್ ಆಯುರ್ವೇದ ಆಸ್ಪತ್ರೆ, ಅದಾದಮೇಲೆ ಹೆಚ್ಚು ಕಮ್ಮಿ ಒಂದು 150 ತಾಲೂಕು ಹಾಸ್ಪಿಟ್ಲ್ಗಳು, ಆಮೇಲೆ ಒಂದು 22 23 ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗಳು, ಆಮೇಲೆ ಒಂದು 7 ಆಯುಷ್ ಕಾಲೇಜ್ಗಳು. ಇಲ್ಲಿ ನಿತ್ಯ ಯೋಗ ಡೈಲಿ ನಡೀತದೆ. ಆದರೆ ನಾವು ರೀಚ್ ಮಾಡಬೇಕಾದ 7 ಕೋಟಿ ಜನ. ಇದು ಕೇವಲ ಸರ್ಕಾರದಿಂದ ಸಾಧ್ಯ ಇಲ್ಲ. ನಮ್ಮಲ್ಲಿ ಯೋಗ ಬಂಧುಗಳಿದ್ದಾರೆ, ಮೈಸೂರಿನಲ್ಲಿ ಎಲ್ಲ ಯೋಗ ಸಂಸ್ಥೆಗಳು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾವೆ. ಅವರು ನಮಗಿಂತಲೂ ಉತ್ತಮವಾಗಿ ಈ ಯೋಗದ ಸ್ಪ್ರೆಡ್ ಮಾಡೋದ್ರಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಅಭಿನಂದನೆಗಳು. ಮೈಸೂರಿನಲ್ಲಿ ಆಗಬಹುದು, ಅದೇ ಥರ ಮೈಸೂರು ಬಿಟ್ಟು ಇಡೀ ಕರ್ನಾಟಕದಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಯೋಗ ಬಂಧುಗಳು, ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಶಾಲಾ ಕಾಲೇಜುಗಳು ಕೂಡ ಕೈ ಜೋಡಿಸಿದ್ದಾರೆ. ಅದು ಮಾತ್ರವಲ್ಲದೆ ಕರ್ನಾಟಕ ಸರ್ಕಾರದಿಂದ, ಆಯುಷ್ ಇಲಾಖೆಯಿಂದ ಈಗಾಗಲೇ ನಮ್ಮ ಆಯುಕ್ತರು ಎಲ್ಲ ಇಲಾಖೆಗಳಿಗೂ ಪತ್ರ ಮುಖೇನ ತಿಳಿಸಿದ್ದಾರೆ. ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಪತ್ರ ಮುಖೇನ ಕೋರಿಕೆಯನ್ನು ಕೊಟ್ಟಿದ್ದಾರೆ. ನೀವೆಲ್ಲ ನಮ್ಮೊಂದಿಗೆ ಕೈ ಜೋಡಿಸಬೇಕು, ನಿತ್ಯ ಯೋಗ ಕಾರ್ಯಕ್ರಮದ ಮೂಲಕ 7 ಕೋಟಿ ಜನರನ್ನು ಸೇರುವಂಥ ಒಂದು ವಿಶೇಷ ಅವಕಾಶ ನಮಗಿದೆ. ಇದನ್ನು ಬಳಸ್ಕೋಬೇಕು ಅಂತಂದರೆ ಕೇವಲ ಆಯುಷ್ ಇಲಾಖೆ ಮಾಡೋಕ್ಕಾಗೋದಿಲ್ಲ, ಎಲ್ಲ ಇಲಾಖೆಗಳು, ಯೋಗ ಬಂಧುಗಳು. ಈ ಕಾರ್ಯಕ್ರಮ ನೆಪ ಮಾತ್ರಕ್ಕೆ ಮಾತ್ರ ಆಯುಷ್ ಡಿಪಾರ್ಟ್ಮೆಂಟು, ಇದು ನಿಮ್ಮ ಕಾರ್ಯಕ್ರಮ, ಜನರ ಕಾರ್ಯಕ್ರಮ, ಜನರಿಂದ ಜನರಿಗಾಗಿರುವಂಥ ಕಾರ್ಯಕ್ರಮ. ಆದ್ದರಿಂದ ಜನರು ಮತ್ತು ಎಲ್ಲ ಯೋಗ ಬಂಧುಗಳು, ಯೋಗ ಸಂಸ್ಥೆಗಳು ನಮ್ಮೊಟ್ಟಿಗೆ ಕೈ ಜೋಡಿಸಿದರೆ ನಿಜವಾಗೂ ಕೂಡ ಗರ್ಗರ್ ಯೋಗ ಹರ್ಗರ್ ಯೋಗ ಪರಿಕಲ್ಪನೆ ಸಾಕಾರ ಆಗೋದರಲ್ಲಿ ಸಂಶಯವೇ ಇಲ್ಲ ಅಂತ ನನಗೆ ಕಾಣುತ್ತೆ.
0: 12ನೇ ವಿಶ್ವ ಯೋಗ ದಿನಾಚರಣೆ ಕುರಿತಂತೆ ಅಂತಿಮವಾಗಿ ತಮ್ಮ ಸಂದೇಶ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರು.
1: ನಮ್ಮ ಗುರಿ ಎಲ್ರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ. ಅದು ಆಯುರ್ವೇದದಿಂದ ಆಗಿರ್ಬೋದು, ಯೋಗದಿಂದ ಆಗಿರ್ಬೋದು. ಆದರೆ ಯೋಗದಿಂದ ಮಾಡಲಿಕ್ಕೆ ನಾವು ಯಾಕೆ ಉತ್ಸಾಹಕರಾಗಿದ್ದೀವಿ ಅಂತಂದರೆ ಇದು ಡ್ರಗ್ಲೆಸ್ ಥೆರಪಿ, ಇದಕ್ಕೆ ಖರ್ಚಿಲ್ಲ. ಆಮೇಲೆ ಯಾರೂ ಕೂಡ ಯಾವಾಗ ಬೇಕಾದರೂ ಯಾವ ಜಾಗದಲ್ಲಾದರೂ ಮಾಡ್ಬೋದು. ಸೊ ಯೋಗದ ಮೂಲಕ ಮಾಡುವಂಥ ಒಂದು ವಿಶೇಷ ಪರಿಕಲ್ಪನೆ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗಿದೆ. ಇದರ ಮೂಲಕ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂದೇಶ ಏನಿದೆ, ಎಲ್ಲೆಡೆಯೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ ಅಂತ ಹೇಳೋದು. ಹಾಗೆಯೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಿಂಬಿತವಾದಂಥ ಶ್ಲೋಕ, ಸರ್ವೇ ಜನಾ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಅಂತ ಏನು ಹೇಳ್ತೀವಿ, ಇದನ್ನು ರೀಚ್ ಮಾಡಲಿಕ್ಕೆ ಯೋಗ ನಮಗೊಂದು ರಹದಾರಿ ಆಗುತ್ತೆ ಅಂತ ನನ್ನ ಭಾವನೆ ಮತ್ತು ನನ್ನ ಸ್ಪಷ್ಟ ಸಂದೇಶ.
0: ಒಳ್ಳೆಯದು ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರ, ಇದುವರೆಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಯೋಗದ ಮಹತ್ವ ಈ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ಚಿಂತನೆಗಳನ್ನು ಹಂಚಿಕೊಂಡಿದ್ದೀರಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ವಿಯಾಗಲಿ. ವಂದನೆಗಳು, ನಮಸ್ಕಾರ.
1: ಆಕಾಶವಾಣಿ ಶ್ರೋತೃಗಳಿಗೆ ಮತ್ತು ನಮಗೆ ಅವಕಾಶ ಕೊಟ್ಟಂಥ ಮೈಸೂರು ಆಕಾಶವಾಣಿಯ ಕೇಶವಮೂರ್ತಿ ಹಾಗೂ ತಂಡದವರಿಗೆ ನಮ್ಮ ವಿಶೇಷ ಅಭಿನಂದನೆಗಳು. ಧನ್ಯವಾದ. ಯೋಗ ನಮನ ಎಲ್ಲರಿಗೂ.
2: ಇದುವರೆಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಈ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
5: ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಕುರಿತು ಮಾತನಾಡುತ್ತಾರೆ ವಿವೇಕ್ ಆದಿತ್ಯ ಕಣಿಯಾಲ್.
6: ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾಗಿದೆ. ಗ್ರಾಮಗಳ ಮಧ್ಯೆ ಸೂಕ್ತ ರಸ್ತೆ ಸಂಪರ್ಕ ಕಲ್ಪಿಸುವುದರ ಜೊತೆಯಲ್ಲಿ ಬಡತನ ನಿವಾರಣೆ ಹಾಗೂ ಗ್ರಾಮಗಳನ್ನು ಶಹರಗಳೊಂದಿಗೆ ಜೋಡಿಸುವುದರ ಮೂಲಕ ಗ್ರಾಮೀಣ ಭಾಗದ ಜನರ ಆರ್ಥಿಕ ಅಭ್ಯುದಯ ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. 2000 ಇಸವಿಯಲ್ಲಿ ಅಂದಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಆರಂಭಿಸಿದ ಮಹತ್ವಪೂರ್ಣ ಯೋಜನೆ ಇದಾಗಿದೆ. ಈ ಯೋಜನೆಯ ಮೂಲಕ ದೇಶದ 1,07,000 ಹಳ್ಳಿಗಳ ಜನವಸತಿ ಪ್ರದೇಶಗಳು ಜೋಡಿಸಲ್ಪಟ್ಟಿವೆ. ದೇಶದ ವಿವಿಧ ರಾಜ್ಯಗಳು ಸೇರಿದಂತೆ ಈಶಾನ್ಯ ಭಾರತದ ಹಳ್ಳಿಗಳು ಇದರಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡೆದಿವೆ. ಮಣಿಪುರ ರಾಜ್ಯದ ಹಿಂದುಳಿದ ಹಳ್ಳಿ ದುರ್ಗಮ ಪ್ರದೇಶಗಳು ಈ ಯೋಜನೆಯ ಮೂಲಕ ಸೂಕ್ತ ರಸ್ತೆ ಸಂಪರ್ಕ ಪಡೆದು ಆರ್ಥಿಕ ಅಭಿವೃದ್ಧಿಯತ್ತ ಹೆಜ್ಜೆ ಇರಿಸಿವೆ. ಸಂಪೂರ್ಣ ಕೇಂದ್ರ ಸರ್ಕಾರದ ಅನುದಾನದ ಮೂಲಕ ಮುನ್ನಡೆಯುತ್ತಿದ್ದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯು 2015 14ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ಕೇಂದ್ರ ಸರ್ಕಾರದ 60 ಹಾಗೂ ರಾಜ್ಯ

ಸರ್ಕಾರಗಳ 40:40 ಹಾಗೂ ಅನುದಾನದ ಮೂಲಕ ಮುನ್ನಡೆದು ಯಶಸ್ವಿಯಾಗಿದೆ. ನಮ್ಮ ರಾಜ್ಯದಲ್ಲೂ ರಸ್ತೆ ಸಂಪರ್ಕವೇ ಇಲ್ಲದಿದ್ದ ಹಳ್ಳಿಗಳು ಈ ಯೋಜನೆಯ ಮೂಲಕ ಸೂಕ್ತ ಡಾಂಬರೀಕೃತ ರಸ್ತೆ ಸೌಕರ್ಯ ಹೊಂದಿ ಅಭಿವೃದ್ಧಿ ದಿಶೆಯಲ್ಲಿ ದಾಪುಗಾಲು ಇರಿಸಿವೆ. ಹಳ್ಳಿಗಳಿಗೆ ಅಗತ್ಯವಾದ ಸರಕು ಸರಂಜಾಮುಗಳನ್ನು ಪೂರೈಕೆ ಮಾಡಲು ಹಳ್ಳಿಗಳಲ್ಲಿ ರೈತರು ಬೆಳೆದ ಆಹಾರ ಹಾಗೂ ವಾಣಿಜ್ಯ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತಲುಪಿಸಲು ಈ ರಸ್ತೆಗಳು ಸಂಪರ್ಕ ಸೇತುವಾಗಿವೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಮೂಲಕ ಕಳೆದ 25 ವರ್ಷಗಳಲ್ಲಿ ರಾಜ್ಯ ಹಾಗೂ ದೇಶದ ಗ್ರಾಮಗಳು ಶಹರಗಳೊಂದಿಗೆ ಸೂಕ್ತ ರಸ್ತೆ ಸಂಪರ್ಕ ಹೊಂದಿದ ಪರಿಣಾಮ ಗ್ರಾಮಗಳ ಆರ್ಥಿಕತೆ ಪ್ರಗತಿಯ ಜೊತೆಯಲ್ಲಿ ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕೂ ಸಹಕಾರಿಯಾಗಿದೆ. ಗ್ರಾಮ ಸಡಕ್ ಯೋಜನೆ ಮೂಲಕ ಹೊಸ ರಸ್ತೆಗಳ ನಿರ್ಮಾಣ ಒಂದೆಡೆಯಾದರೆ ಈ ತನಕವಿದ್ದ ಮಣ್ಣಿನ ರಸ್ತೆಗಳು ಡಾಂಬರೀಕರಣಗೊಂಡು ಸುಲಭ ಹಾಗೂ ಸುಸ್ಥಿರ ಪ್ರಯಾಣ ಸಾಧ್ಯವಾಗಿದೆ. 2024ನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ 4ನೇ ಹಂತ ಘೋಷಣೆಯಾಯಿತು. ಇದರಲ್ಲಿ ಒಟ್ಟು 24,000 ಗ್ರಾಮೀಣ ಜನವಾಸ ಪ್ರದೇಶಗಳನ್ನು ಸಂಪರ್ಕಿಸುವ ಯೋಜನೆ ರೂಪಿಸಲಾಯಿತು. ರಸ್ತೆ, ನೀರು, ವಿದ್ಯುತ್, ವಸತಿ ಇವು ಜನರ ಮೂಲಭೂತ ಅಗತ್ಯತೆಗಳಲ್ಲಿ ಪ್ರಮುಖವಾಗಿವೆ. PMGSY ಮೂಲಕ ಗುಣಮಟ್ಟದ ಸಕಲ ಹವಾಮಾನ ತಾಳಿಕೆಯ ರಸ್ತೆ ಸಂಪರ್ಕ ಸಾಧ್ಯವಾಗಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ 4ನೇ ಹಂತವು ದೇಶದಲ್ಲಿ ಪ್ರಸ್ತುತ ಜಾರಿಯಲ್ಲಿದೆ. ಇದು 2023-24ರಿಂದ ಆರಂಭಗೊಂಡು 2028-29ರ ತನಕ ಚಾಲ್ತಿಯಲ್ಲಿರಲಿದೆ. ಅಂತಾರಾಷ್ಟ್ರೀಯ ಉತ್ಕೃಷ್ಟತೆಯ ರಸ್ತೆಗಳು 25,000 ಹೊಸ ಹಳ್ಳಿಗಳನ್ನು ಜೋಡಿಸಲಿವೆ. ಪಿಎಂ ಗತಿಶಕ್ತಿ ಯೋಜನೆಯ ಉದ್ದೇಶವನ್ನು ಕೂಡ ಈ ರಸ್ತೆಗಳು ಸಾಕಾರಗೊಳಿಸಲಿವೆ. 4ನೇ ಹಂತದಲ್ಲಿ ಒಟ್ಟು 62,500 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣ ಸಾಧ್ಯವಾಗಲಿದೆ ಹಾಗೂ ಇದಕ್ಕಾಗಿ 70,125 ಕೋಟಿ ರೂಪಾಯಿ ಬಳಸಲಾಗುತ್ತದೆ. ಈ ತನಕ ಗ್ರಾಮ ಸಡಕ್ ಯೋಜನೆಯಡಿ ದೇಶದಲ್ಲಿನ ಒಟ್ಟು 8,34,716 ಕಿಲೋಮೀಟರ್ ಉದ್ದದ ರಸ್ತೆ ಯೋಜನೆಯಲ್ಲಿ 7,71,641 ಕಿಲೋಮೀಟರ್ ರಸ್ತೆ ನಿರ್ಮಾಣ ಪೂರ್ಣಗೊಂಡಿದೆ. ನಕ್ಸಲ್ ಬಾಧಿತ ಪ್ರದೇಶಗಳಲ್ಲೂ ಯಶಸ್ವಿಯಾಗಿ ಗ್ರಾಮ ಸಡಕ್ ರಸ್ತೆಗಳನ್ನು ಪೂರ್ಣಗೊಳಿಸಿದ ಹಿರಿಮೆ ಕೇಂದ್ರ ಹಾಗೂ ಆಯಾ ರಾಜ್ಯ ಸರ್ಕಾರಗಳಿಗೆ ಸಲ್ಲುತ್ತದೆ. ಕರ್ನಾಟಕದ ಹಲವು ಗ್ರಾಮೀಣ ರಸ್ತೆಗಳು ಈ ಯೋಜನೆಯ ಮೂಲಕ ಜೋಡಿಸಲ್ಪಟ್ಟಿವೆ. ಆರಂಭದ 20 ವರ್ಷಗಳಲ್ಲಿ ಗ್ರಾಮ ಸಡಕ್ ಯೋಜನೆಯ ಮೂಲಕ ಕರ್ನಾಟಕದ 5,612 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣ ಹೊಂದಿ ಮೇಲ್ದರ್ಜೆಗೇರಿವೆ. 2022-23ನೇ ಸಾಲಿನಲ್ಲಿ ಒಟ್ಟು 1,629 ಕಿಲೋಮೀಟರ್ ರಸ್ತೆ ನಿರ್ಮಾಣ ಹೊಂದಿದ್ದು 2023-24ರಲ್ಲಿ 457 ಕಿಲೋಮೀಟರ್ ಪೂರ್ಣಗೊಂಡಿದೆ. ಉತ್ತರ ಕರ್ನಾಟಕ ಭಾಗದ ಬಹುತೇಕ ಹಳ್ಳಿಗಳು ಈ ಯೋಜನೆಯ ಪ್ರಯೋಜನ ಪಡೆದಿವೆ. ಇತ್ತೀಚೆಗೆ ಕಲಬುರಗಿಯಲ್ಲಿ ಉದ್ಘಾಟನೆ ಕಂಡ ಕಲ್ಯಾಣ ಪಥ ರಸ್ತೆ ನಿರ್ಮಾಣ ಯೋಜನೆಗೂ ಗ್ರಾಮ ಸಡಕ್ ಯೋಜನೆಯು ಮಾದರಿಯಾಗಿದೆ. ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಹಳ್ಳಿಗಳ ಜನರ ಜೀವನಮಟ್ಟ ಸುಧಾರಣೆಗೂ ಈ ರಸ್ತೆ ಯೋಜನೆಯ ಬಹುದೊಡ್ಡ ಕೊಡುಗೆ ಇದೆ. ಕಳೆದ 2.5 ದಶಕದಲ್ಲಿ ಈ ರಸ್ತೆಗಳು ಗ್ರಾಮೀಣ ಜನರ ಬದುಕಿನ ಆಶಾಕಿರಣವಾಗಿ, ಆರ್ಥಿಕ ಪ್ರಗತಿಯ ದ್ಯೋತಕವಾಗಿ, ಸುಲಭ ಸಂಪರ್ಕದ ಸೇತುವಾಗಿ ಮಾರ್ಪಟ್ಟಿವೆ. ಈ ಮೂಲಕ 25 ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ದೂರದೃಷ್ಟಿ, ಕರ್ತವ್ಯಪರತೆ ರಸ್ತೆ ಸಂಪರ್ಕದ ಮೂಲಕ ಗ್ರಾಮ ವಿಕಾಸದಲ್ಲೂ ಪ್ರತಿಫಲಿಸಿದೆ ಎಂದು ಹೇಳಬಹುದು. ಗ್ರಾಮ ಸಡಕ್ ಯೋಜನೆಯ ಪ್ರಮುಖ ಗುರಿ ಬಡತನ ನಿರ್ಮೂಲನೆ. ಒಂದು ರಸ್ತೆಯ ಮೂಲಕ ಬಡತನ ನಿರ್ಮೂಲನೆ ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಹಲವರಿಗೆ ಕಾಡಬಹುದು. ಇದಕ್ಕೆ ಉತ್ತರ ಅಷ್ಟೇ ಸರಳವಾಗಿದೆ. ರಸ್ತೆ ಸಂಪರ್ಕವೇ ಇಲ್ಲದ, ಕೇವಲ ನಡಿಗೆಯ ಮೂಲಕ, ನದಿಯಲ್ಲಿ ದೋಣಿ ಮೂಲಕ, ಬೆಟ್ಟ ಗುಡ್ಡಗಳನ್ನು ಏರುವ ಮೂಲಕ ತಮ್ಮ ಗ್ರಾಮಗಳಿಗೆ ಸಾಗುತ್ತಿದ್ದ ಜನರು ತಮ್ಮೂರಿಗೆ ಸೂಕ್ತ ರಸ್ತೆ, ನದಿಗೆ ಮೇಲ್ಸೇತುವೆ ನಿರ್ಮಾಣವಾದ ಬಳಿಕ ನಡಿಗೆಯ ಮೂಲಕ ವ್ಯಯಿಸುತ್ತಿದ್ದ ಸಮಯ ಉಳಿಯಿತು. ತಲೆಹೊರೆ ಮೂಲಕ ತಮ್ಮೂರಿಗೆ ದುಬಾರಿ ವೆಚ್ಚದಲ್ಲಿ ಸಾಗಿಸುತ್ತಿದ್ದ ಸರಕುಗಳು ಕಡಿಮೆ ಬೆಲೆಯಲ್ಲಿ ತಮ್ಮ ಮನೆ ಬಾಗಿಲಿಗೆ ಹೊಸ ರಸ್ತೆ ಸಂಪರ್ಕದ ಮೂಲಕ ಬಂದಿಳಿದವು. ಇಲ್ಲಿಗೆ ಜನರ ಸಮಯ, ಶ್ರಮ ಹಾಗೂ ಹಣವು ಉಳಿತಾಯವಾಗತೊಡಗಿತು. ಇದರ ಜೊತೆಯಲ್ಲಿ ಗ್ರಾಮಗಳಲ್ಲಿ ಬೆಳೆದ ಆಹಾರ ಧಾನ್ಯಗಳು, ತರಕಾರಿ ಖಾದ್ಯಗಳು, ಹಣ್ಣು ಹಂಪಲುಗಳು ಕಡಿಮೆ ಸಮಯದಲ್ಲಿ ಹಾಗೂ
ಕಡಿಮೆ ಖರ್ಚಿನಲ್ಲಿ ಮಾರುಕಟ್ಟೆ ತಲುಪಲು ಸಾಧ್ಯವಾಯಿತು. ಸಾಗಣೆ ವೆಚ್ಚವೂ ಕಡಿಮೆಯಾಗಿ ಇಲ್ಲಿಯೂ ಹಣದ ಉಳಿತಾಯವಾಯಿತು. ಗ್ರಾಮ ಸಡಕ್ ರಸ್ತೆ ಸಂಪರ್ಕದ ಮೂಲಕ ಗ್ರಾಮದ ವಿದ್ಯುದೀಕರಣ, ಗ್ರಾಮೀಣ ಶಾಲೆಗಳ ನಿರ್ಮಾಣ, ಪುನರ್ ನಿರ್ಮಾಣದ ಕಾರ್ಯಗಳಿಗೆ ವೇಗ ದೊರೆಯಿತು. ರಸ್ತೆಗಳು ಗ್ರಾಮದ ಮಕ್ಕಳ ಉನ್ನತ ವಿದ್ಯಾಭ್ಯಾಸದ ಕನಸನ್ನು ನನಸಾಗಿಸಿದವು. ಗ್ರಾಮದ ಆರೋಗ್ಯ ವ್ಯವಸ್ಥೆ ಸುಧಾರಣೆ ಕಂಡಿತು. ಹೀಗೆ

0: ಮಹಾತ್ಮ ಗಾಂಧಿ ಕಂಡಿದ್ದ ಗ್ರಾಮ ವಿಕಾಸ, ಸ್ವರಾಜ್ಯದ ಕನಸು ಈ ಮೂಲಕ ನನಸಾಗತೊಡಗಿತು. ಜಮ್ಮು ಕಾಶ್ಮೀರದ ದುರ್ಗಮ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿನ ಹಳ್ಳಿಗಳನ್ನು ಕೂಡ ಗ್ರಾಮ ಸಡಕ್ ಯೋಜನೆಯ ಮೂಲಕ ಸಂಪರ್ಕಿಸಲಾಗಿದೆ. ಲಡಾಖ್ ಕೇಂದ್ರಾಡಳಿತ ಪ್ರದೇಶದ ಹಳ್ಳಿಗಳು ಕೂಡ ಗ್ರಾಮ ಸಡಕ್ ಯೋಜನೆಯಿಂದ ಸಾಕಷ್ಟು ಧನಾತ್ಮಕ ಬದಲಾವಣೆಯನ್ನು ಕಂಡಿವೆ. ವಿಕಸಿತ ಭಾರತ ಸಂಕಲ್ಪವು ರಸ್ತೆಗಳ ಅಭಿವೃದ್ಧಿ ಹಾಗೂ ಸಂಪರ್ಕದ ಮೂಲಕ ಸಾಧ್ಯ ಎನ್ನುತ್ತಾರೆ ಕೇಂದ್ರ ಹೆದ್ದಾರಿ ಖಾತೆ ಸಚಿವರಾದ ನಿತಿನ್ ಗಡ್ಕರಿ ಅವರು. ಗ್ರಾಮ ಸಡಕ್ ಯೋಜನೆಯ ಮೂಲಕ ಸಂಪರ್ಕ ಹಾಗೂ ಹೂಡಿಕೆಯ ಹೊಸ ಅವಕಾಶಗಳು ಸೃಷ್ಟಿಯಾಗುತ್ತಿವೆ. ಗ್ರಾಮೀಣ ಭಾಗದ ಶಿಕ್ಷಣ, ಕೃಷಿ, ಮೂಲಸೌಕರ್ಯ ಸಹಿತ ಆರೋಗ್ಯ ಕ್ಷೇತ್ರದ ಪ್ರಗತಿಗೆ ಈ ರಸ್ತೆಗಳು ಸಾಕ್ಷಿಯಾಗಿವೆ. ದೇಶದ ಕ್ರೀಡಾ ಕ್ಷೇತ್ರಕ್ಕೆ ಅಭೂತಪೂರ್ವ ಕೊಡುಗೆ ನೀಡಿದ ವ್ಯಕ್ತಿಯ ಉದಾಹರಣೆಯೊಂದು ಇಲ್ಲಿದೆ. ಆಕೆಯ ಹೆಸರು ಮೀರಾಬಾಯಿ ಚಾನು. ಭಾರತದ ಹೆಸರಾಂತ ವೇಟ್ ಲಿಫ್ಟರ್, ಮಾತ್ರವಲ್ಲ ಒಲಿಂಪಿಕ್ ಪದಕ ವಿಜೇತೆ. ಈಕೆಯ ಊರು ಮಣಿಪುರದ ಒಂದು ಕುಗ್ರಾಮ. ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಉರುವಲಿಗೆ ಅಗತ್ಯವಾದ ಭಾರದ ಕಟ್ಟಿಗೆಗಳನ್ನು ಆಕೆ ಹೊರುತ್ತಿದ್ದಳು. ಈಕೆಯ ಸಾಮರ್ಥ್ಯವನ್ನು ಗಮನಿಸಿದ ಈಕೆಯ ಸಹೋದರ ಕ್ರೀಡಾ ಕ್ಷೇತ್ರದತ್ತ ಆಕರ್ಷಿತವಾಗುವಂತೆ ಮಾಡುತ್ತಾನೆ. ನಂತರ ಈಕೆ ತನ್ನ ದೈನಂದಿನ ವೇಟ್ ಲಿಫ್ಟಿಂಗ್ ಕ್ರೀಡಾಭ್ಯಾಸಕ್ಕೆ ಸುಮಾರು 50 ಕಿಲೋಮೀಟರ್ ದೂರ ಸಂಚರಿಸಬೇಕಾಗುತ್ತದೆ. ಹಳ್ಳಿಯಿಂದ ತನಗೆ ಅಗತ್ಯವಿರುವೆಡೆ ಸರಿಯಾದ ಸಮಯಕ್ಕೆ ಹೋಗಿ ಬರುವಂತಾಗಲು ಈಕೆಗೆ ಸಹಕಾರಿಯಾಗಿದ್ದು ಗ್ರಾಮ ಸಡಕ್ ರಸ್ತೆ. ಇಂದು ಈ ರಸ್ತೆ ಕೇವಲ ರಸ್ತೆಯಾಗಿಲ್ಲ, ಗ್ರಾಮ ವಿಕಾಸದ ರಹದಾರಿಯಾಗಿದೆ. ಹಲವು ಗ್ರಾಮೀಣ ಪ್ರತಿಭೆಗಳ ಉಗಮಕ್ಕೆ, ಜನರ ಆರ್ಥಿಕ ಸುದೃಢತೆಗೆ ವಿಶೇಷ ಕಾಣಿಕೆ ಹಾಗೂ ಕೊಡುಗೆ ನೀಡಿದೆ.
1: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಈ ಕುರಿತು ಮಾತನಾಡಿದವರು ವಿವೇಕ್ ಆದಿತ್ಯ ಕಣಿಯಾಲ್.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಟಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಆಕಾಶವಾಣಿ, ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
6: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಇದೇ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದ, ಹಾರ್ಮೋಜ್ ಜಲಸಂಧಿ ಶೀಘ್ರ ಸಂಚಾರಕ್ಕೆ ಮುಕ್ತ. ಸ್ಲೋವಾಕಿಯಾದ ಪ್ರಧಾನಿಯೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶದಲ್ಲಿ ರಸಗೊಬ್ಬರಗಳ ಕೊರತೆ ಇಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಹೆಚ್ ಗುಂಪಿನ ಪಂದ್ಯದಲ್ಲಿಂದು ಸ್ಪೇನ್ ಕ್ಯಾಬೋ ವರ್ಡೆ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಅಮೆರಿಕ ಮತ್ತು ಇರಾನ್ ತಮ್ಮ 107 ದಿನಗಳ ಯುದ್ದವನ್ನು ಕೊನೆಗೊಳಿಸಲು ಮತ್ತು ಜಾಗತಿಕ ತೈಲ ಪೂರೈಕೆಯ 1/5 ಭಾಗವನ್ನು ಸಾಗಿಸಲು ಬಳಸಲಾಗುತ್ತಿದ್ದ ಕಿರಿದಾದ ಜಲಮಾರ್ಗವಾದ ಹಾರ್ಮೋಜ್ ಜಲಸಂಧಿಯನ್ನು ತೆರೆಯಲು ಒಪ್ಪಂದವನ್ನು ಅಂತಿಮಗೊಳಿಸಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಕುರಿತು ಘೋಷಣೆ ಮಾಡಿದ್ದು ಇರಾನಿನ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನವನ್ನು ಅಮೆರಿಕ ಕೊನೆಗೊಳಿಸಲಿದೆ ಎಂದು ಹೇಳಿದ್ದಾರೆ. June 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗುವುದು. ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಿದ ನಂತರ ಶುಕ್ರವಾರ ಹಾರ್ಮೋಜ್ ಜಲಸಂಧಿ ತೆರೆಯಲಾಗುವುದು. ಈ ಒಪ್ಪಂದವು ಇಡೀ ಪ್ರದೇಶಕ್ಕೆ ಶಾಂತಿ ಮತ್ತು ಭದ್ರತೆಯನ್ನು ತರುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಲೆಬನಾನ್ನಲ್ಲಿ ಸೇರಿದಂತೆ ಎಲ್ಲಾ ಸಂಘಟನೆಗಳು ಮತ್ತು ಪ್ರದೇಶಗಳಲ್ಲಿ ಯುದ್ಧ ಮತ್ತು ಮಿಲಿಟರಿ ಕಾರ್ಯಾಚರಣೆಗಳು ಇಂದು ರಾತ್ರಿಯಿಂದ ಶಾಶ್ವತವಾಗಿ ಕೊನೆಗೊಳ್ಳುತ್ತವೆ ಎಂದು ಇರಾನ್ನ ಉನ್ನತ ರಾಷ್ಟೀಯ

0: ಭದ್ರತಾ ಮಂಡಳಿ ಹೇಳಿದೆ. ಈ ಸುದ್ದಿಯ ಬೆನ್ನಲ್ಲೇ ತೈಲ ಬೆಲೆಗಳು ಕುಸಿದಿವೆ. ಬ್ರೆಂಟ್ ಕಚ್ಚಾ ತೈಲ ಇಂದು ಆರಂಭಿಕ ವಹಿವಾಟಿನಲ್ಲಿ ಶೇಕಡಾ 4ರಷ್ಟು ಕುಸಿದರೆ ಯುಎಸ್ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಶೇಕಡಾ 4.6ಕ್ಕಿಂತ ಹೆಚ್ಚು ಕುಸಿದಿದೆ. ಏಷ್ಯಾದಲ್ಲಿ ಷೇರು ಮಾರುಕಟ್ಟೆಗಳು ಜಿಗಿದಿವೆ. ಅಮೆರಿಕ ಮತ್ತು ಇರಾನ್ ಶಾಂತಿ ಒಪ್ಪಂದಕ್ಕೆ ಒಪ್ಪಿಕೊಂಡಿರುವ ವಿಚಾರವನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಸ್ವಾಗತಿಸಿದ್ದಾರೆ. ಇದು ತಕ್ಷಣದ ಮತ್ತು ಶಾಶ್ವತ ಕದನ ವಿರಾಮ, ಹಾರ್ಮೋನ್ ಜಲಸಂಧಿಯನ್ನು ಪುನಃ ತೆರೆಯುವುದು ಮತ್ತು ಮುಂದಿನ ಮಾತುಕತೆಗಳಿಗೆ ಅನುವು ಮಾಡಿಕೊಡುತ್ತದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕ ಇರಾನ್ ಅಂತಿಮ ಶಾಂತಿ ಒಪ್ಪಂದದ ಘೋಷಣೆ ಬೆನ್ನಲ್ಲೇ ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 1113 ಅಂಕಗಳ ಏರಿಕೆಯೊಂದಿಗೆ 76,649 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 336 ಅಂಕ ಏರಿಕೆಯ ನಂತರ 23,956 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 58 ಪೈಸೆ ಏರಿಕೆಯೊಂದಿಗೆ 94.60 ರೂಪಾಯಿಯಷ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸ್ಲೊವಾಕಿಯಾದ ರಾಜಧಾನಿ ಬ್ರಾಟಿಸ್ಲವಾದಲ್ಲಿ ಸ್ಲೊವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೊವಾಕಿಯಾದ ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಈ ಭೇಟಿಯು ಭಾರತ ಸ್ಲೊವಾಕಿಯಾ ಸಂಬಂಧಗಳನ್ನು ಗಾಢವಾಗಿಸಲು ಮತ್ತು ಎರಡೂ ದೇಶಗಳ ನಡುವಿನ ಸಹಕಾರದ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಅವಕಾಶವನ್ನು ಒದಗಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸ್ಲೊವಾಕಿಯಾದ ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಮತ್ತು ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಉತ್ಪಾದಕ ಸಭೆಗಳನ್ನು ಎದುರು ನೋಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. 1993 ಸ್ಲೊವಾಕಿಯಾದ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಭೇಟಿ ನೀಡುತ್ತಿರುವುದು ಇದೇ ಮೊದಲು. ವ್ಯಾಪಾರ, ಹೂಡಿಕೆ, ಆಟೋಮೊಬೈಲ್ ಮತ್ತು ರೈಲ್ವೆ ಉತ್ಪಾದನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸ್ಲೊವಾಕಿಯಾದೊಂದಿಗೆ ದ್ವಿಪಕ್ಷೀಯ ಸಂಬಂಧವನ್ನು ಬಲಪಡಿಸುವ ಕಡೆಗೆ ಭಾರತದ ಬದ್ಧತೆಯನ್ನು ಈ ಭೇಟಿ ಪುನರುಚ್ಚರಿಸುತ್ತದೆ. 52ನೇ G7 ಶೃಂಗಸಭೆ ಇಂದು ಫ್ರಾನ್ಸ್ನ ಏವಿಯನ್ಸ್ನಲ್ಲಿ ಆರಂಭವಾಗಲಿದೆ. 3 ದಿನಗಳ ಈ ಶೃಂಗಸಭೆಯಲ್ಲಿ G7 ಸದಸ್ಯ ರಾಷ್ಟಗಳಾದ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ, ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಭಾಗವಹಿಸುತ್ತವೆ. ಸದಸ್ಯರ ಜೊತೆಗೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನ್ಯಾ, ದಕ್ಷಿಣ ಕೊರಿಯಾ, ಕತಾರ್, ಸೌದಿ ಅರೇಬಿಯಾ, ಸಿರಿಯಾ, ಯುಎಇ ಮತ್ತು ಉಕ್ರೇನ್ ಅನ್ನು ಔಟ್ರೀಚ್ ಪಾಲುದಾರ ರಾಷ್ಟಗಳು ಎಂದು ಫ್ರಾನ್ಸ್ ಆಹ್ವಾನಿಸಿದೆ. ಭಾರತ ಪಾಲುದಾರ ರಾಷ್ಟವಾಗಿ G7 ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿರುವುದು ಇದು 13ನೇ ಬಾರಿ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಔಟ್ರೀಚ್ ಅಧಿವೇಶನಗಳಲ್ಲಿ ಭಾಗವಹಿಸಲಿದ್ದಾರೆ. G7 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸುವುದು ಜಾಗತಿಕ ಭೌಗೋಳಿಕ ರಾಜಕೀಯದಲ್ಲಿ ಭಾರತದ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತದೆ. ಭಾರತ ಪ್ರಮುಖ ಆರ್ಥಿಕ ಶಕ್ತಿ ಕೇಂದ್ರವಾಗಿ, ಅಭಿವೃದ್ಧಿಶೀಲ ರಾಷ್ಟಗಳಿಗೆ ರಾಜತಾಂತ್ರಿಕ ಸೇತುವೆಯಾಗಿ ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಕಾರ್ಯತಂತ್ರದ ಆಧಾರವಾಗಿ G7 ಒಕ್ಕೂಟಕ್ಕೆ ಮುಖ್ಯವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ ಸಾಕಷ್ಟು ಆಹಾರ ಧಾನ್ಯಗಳ ಸಂಗ್ರಹವಿದೆ. ಎಲ್ ನಿನೋ ಪರಿಸ್ಥಿತಿಗಳ ಪ್ರಭಾವದ ಹೊರತಾಗಿಯೂ ಯಾವುದೇ ಆಹಾರ ಕೊರತೆ ಇರುವುದಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಮೈಂಡ್ ಮೈಂಡ್ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ವರ್ಷ ನೈಋತ್ಯ ಮುಂಗಾರು ಮಳೆ ಸಾಮಾನ್ಯಕ್ಕಿಂತ ಕಡಿಮೆ ಇರಲಿದೆ ಎಂದು ನಿರೀಕ್ಷಿಸಲಾಗಿದೆ. ಮುಂಗಾರು ಮಳೆ ಋತುವಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರಗಳು ಲಭ್ಯವಿದೆ ಎಂದು ತಿಳಿಸಿದರು. ಮುಂಬರುವ ಹಿಂಗಾರು ಋತುವಿಗೆ ರಸಗೊಬ್ಬರಗಳ ಪೂರೈಕೆ ಈ ವರ್ಷದ ನವೆಂಬರ್ನಿಂದ ಪ್ರಾರಂಭವಾಗಲಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾಹಿತಿ ನೀಡಿದರು. ಕಳೆದ 12 ವರ್ಷಗಳಲ್ಲಿ ಭಾರತದ ಮಧ್ಯಮ ವರ್ಗವನ್ನು ಆರ್ಥಿಕ ಭದ್ರತೆ ಮತ್ತು ಉತ್ತಮ ಸೌಲಭ್ಯ ಮತ್ತು ಹೊಸ ಅವಕಾಶಗಳೊಂದಿಗೆ ಸಬಲೀಕರಣಗೊಳಿಸಲು ಸರ್ಕಾರ ಸಮಗ್ರ ಬದಲಾವಣೆಗಳನ್ನು ಮಾಡಿದೆ ಎಂದು ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ಹೇಳಿದ್ದಾರೆ.

0: ಸಾಮಾಜಿಕ ಜಾಲತಾಣದಲ್ಲಿ ಅವರು ಆದಾಯ ತೆರಿಗೆ ಸುಧಾರಣೆಗಳ ಮೂಲಕ ತೆರಿಗೆ ವಿನಾಯಿತಿ ಮತ್ತು ಜಿಎಸ್ಟಿ ಮೂಲಕ ತೆರಿಗೆ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಸೇರಿದಂತೆ ಸರ್ಕಾರ ಕೈಗೊಂಡ ಹಲವಾರು ನೀತಿಗಳು ಇದಕ್ಕೆ ಸಾಕ್ಷಿಯಾಗಿದೆ ಎಂದರು. ಉಜ್ವಲ ಯೋಜನೆ, ಜಲಜೀವನ್ ಮಿಷನ್, ಸ್ವಚ್ಛ ಭಾರತ್ನಂತಹ ಉಪಕ್ರಮಗಳು ನಾಗರಿಕರಿಗೆ ಮೂಲಭೂತ ಜೀವನ ಸೌಲಭ್ಯವನ್ನು ಪ್ರವೇಶಿಸುವಂತೆ ಮಾಡಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಂತಹ ಯೋಜನೆಗಳು ಹಾಗೂ ಆಯುಷ್ಮಾನ್ ಭಾರತ್ ಯೋಜನೆಯು ಕ್ರಮವಾಗಿ ಮನೆ ಮತ್ತು ಆರೋಗ್ಯ ಭದ್ರತೆಯನ್ನು ಹೊಂದುವ ಜನರ ಕನಸನ್ನು ನನಸಾಗಿಸಲು ಅವಕಾಶ ಮಾಡಿಕೊಟ್ಟಿವೆ ಎಂದು ಅವರು ಹೇಳಿದರು. ಇಂತಹ ಉಪಕ್ರಮಗಳ ಮೂಲಕ ಕೇಂದ್ರ ಸರ್ಕಾರ ಮಧ್ಯಮ ವರ್ಗದ ಜನರನ್ನು ಸಬಲೀಕರಣಗೊಳಿಸಿದೆ. ಇದು ಭಾರತದ ಆರ್ಥಿಕತೆಯಲ್ಲಿ ಪ್ರಮುಖ ಶಕ್ತಿಯಾಗಿದೆ. ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತಕ್ಕಾಗಿ ಸಂಕಲ್ಪವನ್ನು ವೇಗಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ನಿತಿನ್ ನಭಿನ್ ಅಭಿಪ್ರಾಯಪಟ್ಟರು. ಇದೇ ವೇಳೆ ಕಳೆದ 12 ವರ್ಷಗಳಲ್ಲಿ ಭಾರತದ ಸಮಗ್ರ ಅಭಿವೃದ್ದಿಗಾಗಿ ಎನ್ಡಿಎ ಸರ್ಕಾರ ಕೈಗೊಂಡ ಕ್ರಮಗಳ ಕುರಿತು ವಿಶೇಷ ವರದಿ ಇದೀಗ ಮೂಡಿಬರಲಿದೆ.
1: ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತ ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಎನ್ಡಿಎ ಸರ್ಕಾರ ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಹಾಗೂ ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಕೈಗೊಂಡಿದೆ. ವಿಶ್ವದರ್ಜೆಯ ಮೂಲಸೌಕರ್ಯದ ಅಡಿಪಾಯದ ಮೇಲೆ ಬಲವಾದ ಮತ್ತು ಆಧುನಿಕ ರಾಷ್ಟವನ್ನು ನಿರ್ಮಿಸಲಾಗಿದೆ. ಮೂಲಸೌಕರ್ಯಕ್ಕಾಗಿ ಸರ್ಕಾರಿ ವೆಚ್ಚದಲ್ಲಿ 6 ಪಟ್ಟು ಹೆಚ್ಚಳವಾಗಿದೆ. 2014-15 2,00,000 ಕೋಟಿ ರೂಪಾಯಿಗಳಿಂದ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 12.2 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಕಳೆದ 12 ವರ್ಷಗಳಲ್ಲಿ ದೇಶದ ನಗರ ಸಾರಿಗೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಯಾಗಿದೆ. ಭಾರತದ ಮೆಟ್ರೋ ರೈಲು ಜಾಲ ಸುಮಾರು 5 ಪಟ್ಟು ವಿಸ್ತರಿಸಿದೆ. ಇದೇ ವೇಳೆ ಭಾರತ ಇಂದು ವಿಶ್ವದ 2ನೇ ಅತಿದೊಡ್ಡ ರಸ್ತೆ ಜಾಲವನ್ನು ಹೊಂದಿದೆ. 2014 91,000 ಕಿಲೋಮೀಟರ್ ಇದ್ದ ರಾಷ್ಟೀಯ ಹೆದ್ದಾರಿ ಜಾಲ 2026 1,46,000 ಕಿಲೋಮೀಟರ್ಗಳಿಗೆ ವಿಸ್ತರಿಸಿದೆ. ಭಾರತೀಯ ರೈಲ್ವೆಗೆ ಬಜೆಟ್ ಅನುದಾನ 9 ಪಟ್ಟು ಹೆಚ್ಚಾಗಿದೆ. 2014-15 32,000 ಕೋಟಿ ರೂಪಾಯಿಗಳಿಂದ ಪ್ರಸ್ತುತ 2.78 ಲಕ್ಷ ಕೋಟಿ ರೂಪಾಯಿಗಳಿಗೆ ಅನುದಾನ ಏರಿಕೆಯಾಗಿದೆ. ಈ ಹೂಡಿಕೆಯು ಭಾರತೀಯ ರೈಲ್ವೆಯ ಆಧುನೀಕರಣಕ್ಕೆ ಶಕ್ತಿ ತುಂಬಿದೆ ಮತ್ತು ಪ್ರಯಾಣಿಕರ ಅನುಭವವನ್ನು ಸುಧಾರಿಸಿದೆ. ಪ್ರಸ್ತುತ 162 ವಂದೇ ಭಾರತ್ ರೈಲುಗಳು ಕಾರ್ಯನಿರ್ವಹಿಸುತ್ತಿದ್ದು ಇದು ಪ್ರಯಾಣದ ಸಮಯವನ್ನು ಶೇಕಡಾ 45ರಷ್ಟು ಕಡಿಮೆ ಮಾಡಿದೆ. ಒಟ್ಟಾರೆ ಈ ಸಾಧನೆಗಳು 2047ರ ವೇಳೆಗೆ ವಿಕಸಿತ ಭಾರತಕ್ಕೆ ಅಡಿಪಾಯ ಹಾಕುವ ಮೂಲಕ ವೇಗವಾದ, ಹೆಚ್ಚು ಸಂಪರ್ಕಿತ ಮತ್ತು ಹೆಚ್ಚು ಸಮೃದ್ದ ಭಾರತವನ್ನು ನಿರ್ಮಿಸುತ್ತಿದೆ.
0: ಫಿಲಡೆಲ್ಫಿಯಾದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಈ ಗುಂಪಿನ ಪಂದ್ಯದಲ್ಲಿ ಐವರಿ ಕೋಸ್ಟ್ ತಂಡ ಈಕ್ವೆಡಾರ್ ವಿರುದ್ದ 1-0 ಗೋಲುಗಳಿಂದ ಜಯ ಗಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದ. ಹಾರ್ಮೋಟ್ ಜಲಸಂಧಿ ಶೀಘ್ರ ಸಂಚಾರಕ್ಕೆ ಮುಕ್ತ. ಸ್ಲೊವಾಕಿಯಾದ ಪ್ರಧಾನಿಯೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶದಲ್ಲಿ ರಸಗೊಬ್ಬರಗಳ ಕೊರತೆ ಇಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಹೆಚ್ ಗುಂಪಿನ ಪಂದ್ಯದಲ್ಲಿಂದು ಸ್ಪೇನ್ ಕ್ಯಾಬೋ ವರ್ಡೆ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
2: ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 1:20:30. ಈಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲನೇ ಗೀತೆಯ ರಚನೆ ಕುವೆಂಪು ಅವರದ್ದು.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 1:37 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಆತ್ಮೀಯ ಶ್ರೋತೃಗಳಿಗೆಲ್ಲ ಇಂದಿನ ಪ್ರಚಲಿತ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಿಮ್ಮ ಬಾನುಲಿ ಗೆಳತಿ ಚಿತ್ರ ಸುಜನ್. ಶ್ರೋತೃಗಳೇ, ಇವತ್ತಿನ ಪ್ರಚಲಿತ ಕಾರ್ಯಕ್ರಮದಲ್ಲಿ ಹಲವಷ್ಟು ವಿಷಯಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಮುಖ್ಯವಾಗಿ ನೋಡೋದಾದ್ರೆ ಇವತ್ತು ವಿಶ್ವ ಹಿರಿಯರ ನಿಂದನೆ ಜಾಗೃತಿ ದಿನ, ಅಂದ್ರೆ ವರ್ಲ್ಡ್ ಎಲ್ಡರ್ ಅಬ್ಯೂಸ್ ಅವೇರ್ನೆಸ್ ಡೇ. ಪ್ರತಿ ವರ್ಷ ಜೂನ್ 15 ವಿಶ್ವ ಹಿರಿಯರ ನಿಂದನೆ ಜಾಗೃತಿ ದಿನವನ್ನ ಆಚರಿಸಲಾಗುತ್ತೆ. ಹಿರಿಯರನ್ನು ಗೌರವಿಸೋಣ, ಸುರಕ್ಷಿತ ಮತ್ತು ಗೌರವಯುತ ಬದುಕಿಗೆ ಕೈಜೋಡಿಸೋಣ ಎಂಬ ಸಂದೇಶವನ್ನು ಸಾರುವ ಈ ದಿನದಂದು ಹಿರಿಯ ನಾಗರಿಕರ ಮೇಲೆ ನಡೆಯುವ ನಿಂದನೆ ಮತ್ತು ನಿರ್ಲಕ್ಷ್ಯದ ಬಗ್ಗೆ ಸಮಾಜದಲ್ಲಿ

0: ಅರಿವನ್ನು ಮೂಡಿಸಲಾಗುತ್ತೆ. ಇನ್ನು ನಿಂದನೆಯಲ್ಲಿ ಹಲವಾರು ವಿಧಗಳನ್ನು ಕಾಣಬಹುದು. ದೈಹಿಕ ನಿಂದನೆ ಎಂದರೆ ಹೊಡೆಯುವುದು, ದೈಹಿಕವಾಗಿ ಹಿಂಸೆ ಮಾಡುವುದು. ಮಾನಸಿಕ ಅಥವಾ ಭಾವನಾತ್ಮಕ ನಿಂದನೆ ಅಂದರೆ ಅವಮಾನ ಮಾಡೋದು, ಬೆದರಿಕೆ ಹಾಕುವುದು, ನಿರ್ಲಕ್ಷ್ಯವನ್ನು ಮಾಡೋದು. ಆರ್ಥಿಕವಾಗಿ ಹಿರಿಯರನ್ನು ಶೋಷಣೆ ಮಾಡುವುದು ಕೂಡ ಒಂದು ರೀತಿಯ ನಿಂದನೆಯೇ. ಇದರಲ್ಲಿ ಹಣ ಅಥವಾ ಹಿರಿಯರ ಆಸ್ತಿಯನ್ನು ದುರುಪಯೋಗಪಡಿಸಿಕೊಳ್ಳೋದು ಕೂಡ ಸೇರಿದೆ. ಸಾಮಾಜಿಕ ನಿರ್ಲಕ್ಷ್ಯ ಅಂದರೆ ಹಿರಿಯರನ್ನು ಒಂಟಿತನಕ್ಕೆ ತಳ್ಳುವುದು. ಆರೈಕೆಯ ಕೊರತೆ ಅಂದರೆ ಹಿರಿಯರಿಗೆ ಬೇಕಾದಂತಹ ಆಹಾರ, ಔಷಧಿ, ಅಗತ್ಯ ಸಹಾಯವನ್ನು ನೀಡದೇ ಇರೋದು.
1: ಹಿರಿಯರ ಜೀವ ಪ್ರತಿ ಕುಟುಂಬಗಳಲ್ಲಿ ಆಸ್ತಿ ಇದ್ದಂತೆ. ಅವರ ರಕ್ಷಣೆಗೆ ಕಿರಿಯರು ಸದಾ ಮುಂದಾಗಬೇಕು. ಜಾಗ್ರತೆ ವಹಿಸದಿದ್ದರೆ ಕಿರಿಯರ ಅಮೂಲ್ಯ ಸಮಯ ಆಸ್ಪತ್ರೆಗಳಲ್ಲಿ ಕಳೆಯಬೇಕಾಗಬಹುದು. ಹಿರಿಯರ ಬಗ್ಗೆ ಕಾಳಜಿ ವಹಿಸೋಣ. ಹಿರಿಯರು ಕುಟುಂಬದ ಆಸ್ತಿ. ಅವರ ಕಿವಿ ಮಾತು ಕಿರಿಯರಿಗೆ ಮಾರ್ಗದರ್ಶನ.

ಶ್ರೋತೃಗಳೇ, ಇನ್ನು ವಿಶ್ವ ಹಿರಿಯರ ನಿಂದನೆ ಜಾಗೃತಿ ದಿನದ ಮಹತ್ವವನ್ನು ನೋಡೋದಾದರೆ, ಗೌರವಯುತ ಬದುಕಿಗೆ ಪ್ರೋತ್ಸಾಹ ನೀಡುವುದು, ಹಿರಿಯರ ಹಕ್ಕುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು, ಕುಟುಂಬ ಮತ್ತು ಸಮಾಜದಲ್ಲಿ ಹಿರಿಯರ ಸ್ಥಾನವನ್ನು ಬಲಪಡಿಸೋದಾಗಿದೆ. ಹಿರಿಯರಿಗೆ ಸುರಕ್ಷಿತ ಮತ್ತು ಕಾಳಜಿಯುತ ವಾತಾವರಣ ನಿರ್ಮಿಸೋಕೆ ನಾವು ಏನು ಮಾಡಬೇಕು ಅಂದರೆ, ಹಿರಿಯರೊಂದಿಗೆ ಸಮಯವನ್ನು ಹೆಚ್ಚಾಗಿ ಕಳೆಯಬೇಕು, ಅವರ ಅಭಿಪ್ರಾಯ ಭಾವನೆಗಳಿಗೆ ಗೌರವವನ್ನು ಕೊಡಬೇಕು, ಆರೋಗ್ಯ ಮತ್ತು ಭದ್ರತೆಗೆ ಗಮನವನ್ನು ಕೊಡಬೇಕು, ಸಮಾಜದಲ್ಲಿ ಹಿರಿಯರ ಬಗ್ಗೆ ಸಕಾರಾತ್ಮಕ ಮನೋಭಾವ ಬೆಳೆಸಬೇಕು. ಹಿರಿಯರನ್ನು ಗೌರವಿಸೋಣ, ಅವರ ಅನುಭವವನ್ನು ಸಮಾಜದ ಶಕ್ತಿಯಾಗಿಸೋಣ, ಹಿರಿಯರ ನಿಂದನೆ ತಡೆಯೋಣ, ಗೌರವದಿಂದ ಬದುಕಲು ಅವಕಾಶ ನೀಡೋಣ ಅಂತ ಹೇಳ್ತಾ ಈಗ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಒಂದಾಗೋಣ ಬಾ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಮತ್ತು ಸಂಗೀತ ಹಂಸಲೇಖಾ.

ಶ್ರೋತೃಗಳೇ, ವಿಶ್ವ ಹಿರಿಯರ ನಿಂದನೆ ಜಾಗೃತಿ ದಿನದ ಬಗ್ಗೆ ಕೆಲವಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ ಅಲ್ವಾ? ಇನ್ನು ಇವತ್ತು ವಿಶ್ವ ಗಾಳಿ ದಿನ, ಅಂದ್ರೆ ವಿಶ್ವ ಪವನ ದಿನ. ಪ್ರತಿ ವರ್ಷ ಜೂನ್ 15ರಿಂದ ವಿಶ್ವ ಪವನ ದಿನವನ್ನ ಆಚರಿಸಲಾಗುತ್ತೆ. ಜಾಗತಿಕ ತಾಪಮಾನ ಏರಿಕೆ, ಇಂಗಾಲದ ಹೊರಸೂಸುವಿಕೆ ಮತ್ತು ಹಸಿರುಮನೆ ಅನಿಲಗಳ ದುಷ್ಪರಿಣಾಮಗಳೊಂದಿಗೆ ನಾವು ಇಂದು ಜೀವನವನ್ನ ಸಾಗಿಸ್ತಾ ಇದ್ದೀವಿ. ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಶುದ್ಧ ಇಂಧನವನ್ನ ಉತ್ತೇಜಿಸಲು ಪ್ರತಿ ವರ್ಷ ಜೂನ್ 15ರಂದು ವಿಶ್ವ ಪವನ ದಿನವನ್ನ ಜಾಗತಿಕವಾಗಿ ಆಚರಿಸಲಾಗುತ್ತೆ. ಇನ್ನು ಇದರ ಇತಿಹಾಸವನ್ನ ನೋಡೋದಾದ್ರೆ, 2007ರಲ್ಲಿ ವಿಂಡ್ ಡೇ ಅನ್ನ ಮೊದಲ ಬಾರಿಗೆ ಯುರೋಪಿಯನ್ ವಿಂಡ್ ಎನರ್ಜಿ ಅಸೋಸಿಯೇಷನ್ ಆರಂಭಿಸಿತು. ಬಳಿಕ 2 ವರ್ಷಗಳ ನಂತರ, ಅಂದರೆ 2009ರಲ್ಲಿ ಇಡಬ್ಲ್ಯೂಇಎ ಗ್ಲೋಬಲ್ ವಿಂಡ್ ಎನರ್ಜಿ ಕೌನ್ಸಿಲ್ನೊಂದಿಗೆ ಕೈಜೋಡಿಸಿತ್ತು. ಆ ಬಳಿಕ ಮತ್ತೆ ವಿಶ್ವ ಗಾಳಿ ದಿನ ಅಥವಾ ಜಾಗತಿಕ ಗಾಳಿ ದಿನವೆಂದು ಮರುನಾಮಕರಣ ಮಾಡಿ ಈ ದಿನವನ್ನ ಆಚರಣೆಗೆ ತಂದಿತು. ಗಾಳಿಯ ಬಗ್ಗೆ ವಿಶ್ವದಾದ್ಯಂತ ಜಾಗೃತಿ ಮೂಡಿಸೋದು ಇದರ ಮುಖ್ಯ ಉದ್ದೇಶವಾಗಿದೆ. ಈಗ ಕೇಳೋಣ ಚೇತನ್ ಅವರ ಧ್ವನಿಯಲ್ಲಿ ಗೌಡ್ರು ಚಿತ್ರದ ಗೀತೆ. ಸಾಹಿತ್ಯ ರಚನೆ ಮತ್ತು ಸಂಗೀತ ಹಂಸಲೇಖಾ.

ಶ್ರೋತೃಗಳೇ, ಕಳೆದ 12 ವರ್ಷಗಳಲ್ಲಿ ಭಾರತವು ಆರ್ಥಿಕತೆ, ಮೂಲಸೌಕರ್ಯ, ಡಿಜಿಟಲ್ ತಂತ್ರಜ್ಞಾನ, ಕೃಷಿ, ಆರೋಗ್ಯ, ಮಹಿಳಾ ಸಬಲೀಕರಣ ಮತ್ತು ಸಾಮಾಜಿಕ ಕಲ್ಯಾಣ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ. ಅಭಿವೃದ್ಧಿ, ಪಾರದರ್ಶಕತೆ ಮತ್ತು ಜನಸಾಮಾನ್ಯರ ಸಬಲೀಕರಣವನ್ನು ಕೇಂದ್ರ ಬಿಂದುವಾಗಿಟ್ಟುಕೊಂಡು ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದೆ. ಆರ್ಥಿಕ ಅಭಿವೃದ್ಧಿ ಕ್ಷೇತ್ರದಲ್ಲಿ ಭಾರತವು ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಡಿಜಿಟಲ್ ಪಾವತಿ ವ್ಯವಸ್ಥೆ, UPI, GST, ಸ್ಟಾರ್ಟ್ಅಪ್ಗಳಿಗೆ ಉತ್ತೇಜನ ಹಾಗೂ ಉತ್ಪಾದನಾ ಕ್ಷೇತ್ರದ ಅಭಿವೃದ್ಧಿಗೆ ಕೈಗೊಂಡ ಕ್ರಮಗಳು ಆರ್ಥಿಕ ಬೆಳವಣಿಗೆಗೆ ನೆರವಾಗಿದೆ. ಡಿಜಿಟಲ್ ಇಂಡಿಯಾ ಅಭಿಯಾನದ ಮೂಲಕ ಸರ್ಕಾರಿ ಸೇವೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆ ಮಾಡಿದೆ. UPI ಪಾವತಿ ವ್ಯವಸ್ಥೆ, ಡಿಜಿಟಲ್ ಬ್ಯಾಂಕಿಂಗ್, ಆಧಾರ್ ಆಧಾರಿತ ಸೇವೆಗಳು ಹಾಗೂ ಆನ್ಲೈನ್ ಆಡಳಿತ ವ್ಯವಸ್ಥೆಗಳು ಭಾರತವನ್ನು ಡಿಜಿಟಲ್ ಕ್ರಾಂತಿಯತ್ತ ಕೊಂಡೊಯ್ದಿದೆ. ಕೃಷಿ ಮತ್ತು ರೈತರ ಕಲ್ಯಾಣಕ್ಕಾಗಿ PM ಕಿಸಾನ್ ಯೋಜನೆಯಡಿ ರೈತರಿಗೆ ನೇರ ಆರ್ಥಿಕ ನೆರವು ನೀಡಲಾಗಿದೆ. MSP ಖರೀದಿ ಪ್ರಮಾಣ ಹೆಚ್ಚಳ, ಡಿಜಿಟಲ್ ಮಾರುಕಟ್ಟೆ, ಮಣ್ಣಿನ ಆರೋಗ್ಯ ಕಾರ್ಡ್ಗಳು, ಬೆಳೆ ವಿಮೆ ಯೋಜನೆಗಳು ಹಾಗೂ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಗಳು ಕೃಷಿ ಕ್ಷೇತ್ರದ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಬೇಟಿ ಬಚಾವೋ ಬೇಟಿ ಪಡಾವೋ, ಸುಕನ್ಯಾ ಸಮೃದ್ಧಿ ಯೋಜನೆ, ಉಜ್ವಲ ಯೋಜನೆ ಮತ್ತು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ನೀಡಿದ ಬೆಂಬಲ ಮಹಿಳೆಯರ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣಕ್ಕೆ ನೆರವಾಗಿದೆ. ಇನ್ನು ಆರೋಗ್ಯ ಕ್ಷೇತ್ರದಲ್ಲಿ ನೋಡುವುದಾದರೆ ಆಯುಷ್ಮಾನ್ ಭಾರತ್, ಜನೌಷಧಿ ಕೇಂದ್ರಗಳು ಹಾಗೂ ಆರೋಗ್ಯ ಮೂಲ ಸೌಕರ್ಯ ವಿಸ್ತರಣೆಯ ಮೂಲಕ ಕಡಿಮೆ ವೆಚ್ಚದಲ್ಲಿ ಆರೋಗ್ಯ ಸೇವೆ ಒದಗಿಸಲು ಕ್ರಮವನ್ನು ಕೈಗೊಳ್ಳಲಾಗಿದೆ. COVID-19 ಸಂದರ್ಭದಲ್ಲಿ ಲಸಿಕೆ ಅಭಿಯಾನವು ವಿಶ್ವದ ಅತಿದೊಡ್ಡ ಸಾರ್ವಜನಿಕ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಕೂಡ ಒಂದಾಗಿದೆ. ಈಗ ಕೇಳೋಣ ಚಿತ್ರ ಅವರ ಧ್ವನಿಯಲ್ಲಿ ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆ. ಸಾಹಿತ್ಯ ರಚನೆ ಮತ್ತು ಸಂಗೀತ KKಲ್ಯಾಣ್.

0: ಒಂಟಿಯತ್ ಬರಕ್ ಹೇಳ್ಲೆ ಬೇಕ್ ಹೇಳು.
1: ಇವತ್ತೇನು ಹೊಟ್ಟೆ ದಿನ ಅಲ್ವಾ, ನನ್ನಿಂದಲೇನೇನು ಮೊದಲನೇ ಶುಭಾಶಯ ತಗೋ. ಈ ಪುಟ್ಟ ಕಾಣಿಕೆ ನನ್ನ ಒಳಗಿರೋ ನಿನ್ ಉಸಿರನ್ನ ಪೋಣಿಸಿ ನಿನಗೋಸ್ಕರನೇ ಕಟ್ಟಿರೋ ಕಾಮನ ಬಿಲ್ಲು. ಇದರಲ್ಲಿರೋ ಏಳು ಬಣ್ಣಗಳು ನಮ್ಮ ಏಳು ಏಳು ಜನ್ಮದ ಪ್ರೀತಿಯ

ಶ್ರೋತೃಗಳೇ, ರಾಷ್ಟ್ರೀಯ ಹೆದ್ದಾರಿಗಳು, ಎಕ್ಸ್ಪ್ರೆಸ್ ವೇಗಳು, ವಂದೇ ಭಾರತ್ ರೈಲುಗಳು, ವಿಮಾನ ನಿಲ್ದಾಣಗಳ ವಿಸ್ತರಣೆ, ಬಂದರುಗಳ ಅಭಿವೃದ್ಧಿ ಮತ್ತು ಗ್ರಾಮೀಣ ರಸ್ತೆ ಸಂಪರ್ಕದಲ್ಲಿ ಕೇಂದ್ರ ಮಹತ್ತರ ಸಾಧನೆಯನ್ನು ಮಾಡಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಸ್ವಚ್ಛ ಭಾರತ್ ಅಭಿಯಾನ, ಜಲ್ ಜೀವನ್ ಮಿಷನ್, ಉಜ್ವಲ ಯೋಜನೆ ಹಾಗೂ ಜನ್ಧನ್ ಯೋಜನೆಗಳ ಮೂಲಕ ಲಕ್ಷಾಂತರ ಕುಟುಂಬಗಳ ಜೀವನ ಮಟ್ಟ ಸುಧಾರಿಸಿದೆ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಇಳಯರಾಜ ಹಾಗೂ ನಂದಿತಾ ಅವರ ಧ್ವನಿಯಲ್ಲಿ ಆ ದಿನಗಳು ಚಿತ್ರದ ಗೀತೆ. ಸಾಹಿತ್ಯ ರಚನೆ ಕೆ ಕಲ್ಯಾಣ ಅವರದ್ದು, ಸಂಗೀತ ಇಳಯರಾಜ.

ಇದುವರೆಗೆ ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಇದೀಗ ನಿಧನ ಸುದ್ದಿ. ಅರಮೇರಿ ಗ್ರಾಮದ ನಿವಾಸಿ ಎಸಿ ಲಕ್ಷ್ಮಣರಾಜು ಅವರು ಇಂದು ಬೆಳಗ್ಗೆ ನಿಧನರಾದರು. 67 ವರ್ಷ ಪ್ರಾಯದ ಎಸಿ ಲಕ್ಷ್ಮಣರಾಜು ಅವರ ಅಂತ್ಯಕ್ರಿಯೆ ಇಂದು ಸಂಜೆ 5 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮೂಲತಃ ಹುದಿಕೇರಿ ಕಾರಳನ ಮೈಸೂರು ಲುವಾಸೈಂಜ ಬಲ್ಯಮಡ ಪೂವಯ್ಯ ಚಿಪ್ಪಾಯಿಂಗ ಇಂದು ಮರಣಪಟ್ಟಿತು. 90 ವಯತ್ರ ಬಲ್ಯಮಡ ಪೂವಯ್ಯ ಚಿಪ್ಪಾಯಿಂಡ ಆಕಿರಿ ಕಾರ್ಯ ಇಂದೇ 5:05 ಗಂಟೆಗೆ ಮೈಸೂರು ಚಾಮುಂಡಿ ಹಿಲ್ಸ್ ಕ್ರಿಮಿಟೋರಿಯಂಲು ನಡಪಾ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕರ್ತವ್ಯ ತಂತ್ರಜ್ಞಾನದ ಮೂಲಕ ರಾಜ್ಯದಲ್ಲಿ ಡಿಜಿಟಲ್ ಆಡಳಿತ ಸುಧಾರಣೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಭಿಮತ. ಕೊಡಗು ಜಿಲ್ಲೆಯಲ್ಲಿ ಕ್ಷೀಣಿಸಿದ ಮುಂಗಾರು ಮಳೆ, ಕೃಷಿಕರಲ್ಲಿ ಆತಂಕ. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇಡೀ ದೇಶಕ್ಕೆ ಮಾದರಿ ಎಂದು ಹೇಳಿದ್ದಾರೆ. ಹಲವೆಡೆ ಗ್ಯಾರಂಟಿ ಯೋಜನೆಯಾದ ಗೃಹಲಕ್ಷ್ಮಿ ಹಣವನ್ನು ದುರುಪಯೋಗವಾಗುತ್ತಿರುವುದು ಬೆಳಕಿಗೆ ಬಂದಿದೆ. ಮಹಿಳೆಯರು ಈ ಹಣವನ್ನು ನಕಲಿ ಹಣಕಾಸು ಸಂಸ್ಥೆಗಳಿಗೆ ಬಳಸುತ್ತಿದ್ದು ದುರುಪಯೋಗವಾಗುತ್ತಿದೆ. ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ ಹಾಕಲಾಗುವುದೆಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ಕುರಿತಂತೆ ಪ್ರತಿಕ್ರಿಯಿಸಿರುವ ಅವರು, ಈಗಾಗಲೇ ಮಹಾರಾಷ್ಟದಲ್ಲಿ 90,000 ಎಕರೆ ಪ್ರದೇಶದಲ್ಲಿ ಹಾಗೂ ತೆಲಂಗಾಣದಲ್ಲಿ 40,000 ಎಕರೆ ಪ್ರದೇಶದಲ್ಲಿ ಟೌನ್ಶಿಪ್ ಮಾಡಲಾಗುತ್ತಿದೆ. ಬಿಡದಿ ಯೋಜನೆಗೆ ಅಧಿಸೂಚನೆ ಹೊರಡಿಸಿದ್ದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಎಂದು ತಿಳಿಸಿದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರ ಈ ಜಾಗದಲ್ಲಿ 1,000 ಎಕರೆಯನ್ನು ಕೆಐಎಡಿಬಿಗೆ ಸ್ವಾಧೀನಪಡಿಸಿಕೊಂಡಾಗ ಏಕೆ ಸುಮ್ಮನಿದ್ದರು ಎಂದು ಪ್ರತಿಪಕ್ಷಗಳನ್ನು ಮುಖ್ಯಮಂತ್ರಿ ಪ್ರಶ್ನಿಸಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ನಿಲ್ಲಿಸುವುದಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಯೋಜನೆಗಳ ಅನುಷ್ಠಾನದಲ್ಲಿ ಕಂಡುಬಂದಿರುವ ದೋಷಗಳನ್ನು ಸರಿಪಡಿಸಲಾಗುತ್ತಿದೆ. ಈ ಯೋಜನೆಗಳು ಫಲಾನುಭವಿಗಳು ಪ್ರತಿಪಕ್ಷಗಳ ಅಪಪ್ರಚಾರಕ್ಕೆ ಕಿವಿಗೊಟ್ಟು ಆತಂಕಕ್ಕೆ ಒಳಪಡಬೇಕಾಗಿಲ್ಲ ಎಂದು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆ ಜಾರಿ ಬಳಿಕ ರಾಜ್ಯದ ತಲಾ ಆದಾಯ ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ. ಜಿಎಸ್ಟಿ ಸಂಗ್ರಹದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದ್ದು, ಖಜಾನೆ ಖಾಲಿಯಾಗಿದ್ದರೆ, ಸರ್ಕಾರ ದಿವಾಳಿ ಸ್ಥಿತಿಯಲ್ಲಿದ್ದರೆ ಈ ಸಾಧನೆ ಸಾಧ್ಯವೇ ಎಂದು ಪ್ರಶ್ನಿಸಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಿಜವಾದ ಅರ್ಹರಿಗೆ ಸಿಗಬೇಕು ಎಂದು ಪ್ರತಿಪಾದಿಸಿದ್ದಾರೆ. ಸಾರ್ವಜನಿಕ ಆಡಳಿತದಲ್ಲಿ ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ಕರ್ನಾಟಕ ಸರ್ಕಾರವು ಕರ್ತವ್ಯ ಎಂಬ ನೂತನ ಮುಂದುವರಿದ ಹಾಜರಾತಿ ನಿರ್ವಹಣಾ ತಂತ್ರಜ್ಞಾನವನ್ನು ಜಾರಿಗೆ ತಂದಿದೆ. ಈ ಹಿಂದೆ ಜಾರಿಯಲ್ಲಿದ್ದ ಬಯೋಮೆಟ್ರಿಕ್ ವ್ಯವಸ್ಥೆಯಲ್ಲಿ ಉದ್ಯೋಗಿಗಳು

0: ಕೇವಲ ಡಿಜಿಟಲ್ ಸಹಿ ಮಾಡಿ ಕಚೇರಿಯಿಂದ ಗೈರಾಗುವ ಸಾಧ್ಯತೆಗಳಿದ್ದವು. ಈ ದೋಷವನ್ನು ನಿವಾರಿಸಲು ಉದ್ಯೋಗಿಗಳ ಭೌತಿಕ ಉಪಸ್ಥಿತಿ ಮತ್ತು ಕಚೇರಿಯ ಭೌಗೋಳಿಕ ಸ್ಥಳವನ್ನು ನಿಖರವಾಗಿ ಪತ್ತೆ ಹಚ್ಚುವ ಈ ಹೊಸ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ಯಾವುದೇ ಬಾಹ್ಯ ಖಾಸಗಿ ತಂತ್ರಜ್ಞಾನ ಸಂಸ್ಥೆಗಳ ನೆರವಿಲ್ಲದೆ ಸಂಪೂರ್ಣವಾಗಿ ಸರ್ಕಾರದ ಪರಿಸರ ವ್ಯವಸ್ಥೆಯಲ್ಲೇ ಕರ್ತವ್ಯ ಸಾಫ್ಟ್ವೇರ್ ಅನ್ನು ವಿನ್ಯಾಸಗೊಳಿಸಿ ಅಭಿವೃದ್ದಿಪಡಿಸಲಾಗಿದೆ. ಕರ್ತವ್ಯದಲ್ಲಿ ಆಂಡ್ರಾಯ್ಡ್ ಮತ್ತು ಐಒಎಸ್ ಆಪ್ಗಳ ಮೂಲಕ ಹಾಜರಾತಿ ಮತ್ತು ರಜೆ ಮತ್ತು ಅಧಿಕೃತ ಹೊರಗಿನ ಕೆಲಸದ ವಿವರಗಳನ್ನು ದಾಖಲಿಸುವ ಸೌಲಭ್ಯ ಒದಗಿಸಲಾಗಿದೆ. ಈ ಮೂಲಕವೂ ಕರ್ನಾಟಕ ಡಿಜಿಟಲ್ ಆಡಳಿತ ಮತ್ತು ನಾಗರಿಕ ಕೇಂದ್ರಿತ ಸುಧಾರಣೆಯಲ್ಲಿ ದೇಶದಲ್ಲಿ ಮುಂಚೂಣಿ ರಾಜ್ಯವಾಗಿ ಹೊರಹೊಮ್ಮಿದೆ ಎಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪುನರುಚ್ಚರಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಯನ್ನು ಅವರು ಸಮರ್ಥಿಸಿಕೊಂಡಿದ್ದಾರೆ. ಧರ್ಮಸ್ಥಳ ಪ್ರಕರಣವನ್ನು ಎಸ್ಐಟಿ ತನಿಖೆ ನಡೆಸುತ್ತಿದ್ದು ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿ ಇರುವುದರಿಂದ ಪ್ರತಿಕ್ರಿಯಿಸಲು ಅವರು ನಿರಾಕರಿಸಿದ್ದಾರೆ. ಇದೇ ವೇಳೆ ಬೆಂಗಳೂರಿನಲ್ಲಿ ಬಾಂಗ್ಲಾದೇಶಿಯರು ನೆಲೆಸಿರುವುದರ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಈಗಾಗಲೇ 300 ಬಾಂಗ್ಲಾದೇಶಿಯರನ್ನು ಗಡಿಪಾರು ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ಯಾವುದೇ ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿಲ್ಲ ಎಂದು ತಿಳಿಸಿದ ಸಚಿವರು, ಬಾಂಗ್ಲಾದೇಶಿಯರು ಆಗಮಿಸಲು ಕೇಂದ್ರ ಸರ್ಕಾರದ ವೈಫಲ್ಯವೇ ಕಾರಣ ಎಂದು ಆರೋಪಿಸಿದ್ದಾರೆ. ರಾಮನಗರ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ ಅನಾರೋಗ್ಯದ ಕಾರಣದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಬಳಿಕ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇಕ್ಬಾಲ್ ಹುಸೇನ್ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದಿದ್ದು ಕ್ಷೇತ್ರದ ಜನತೆ ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಕ್ಷೀಣಗೊಂಡಿದೆ. ಈ ವೇಳೆಗಾಗಲೇ ಮಳೆಗಾಲ ಪ್ರಾರಂಭವಾಗಿ ಮಳೆಯ ವಾತಾವರಣ ಕಂಡುಬರಬೇಕಾಗಿದ್ದ ಕೊಡಗು ಜಿಲ್ಲೆಯಲ್ಲಿ ಈಗ ಬಿಸಿಲಿನ ವಾತಾವರಣ ಕಂಡುಬಂದಿದೆ. ಕಳೆದ ವರ್ಷ May 24 ಪ್ರಾರಂಭವಾಗಿದ್ದ ಮುಂಗಾರು ಈ ಬಾರಿ June 15 ಆದರೂ ಆರಂಭವಾಗದೇ ಇರುವುದು ಮುಂಗಾರನ್ನೇ ನಂಬಿಕೊಂಡಿರುವ ಕೃಷಿಕರಲ್ಲಿ ಆತಂಕ ಸೃಷ್ಟಿಸಿದೆ. ಕೊಡಗು ಜಿಲ್ಲೆಯಲ್ಲಿ ಜನವರಿಯಿಂದ ಇಲ್ಲಿಯವರೆಗೂ 259.90 mm ಮಳೆಯಾಗಿದ್ದು, ಕಳೆದ ವರ್ಷ ಇದೇ ಅವಧಿಯಲ್ಲಿ 865.04 mm ಮಳೆಯಾಗಿತ್ತು. ಹೋಲಿಕೆಯಲ್ಲಿ ಕಳೆದ ವರ್ಷಕ್ಕಿಂತ 606 mm ಕಡಿಮೆ ಮಳೆಯಾಗಿದೆ. 2859 ಅಡಿ ಗರಿಷ್ಠ ಸಂಗ್ರಹಣಾ ಸಾಮರ್ಥ್ಯದ ಹಾರಂಗಿ ಜಲಾಶಯದಲ್ಲಿ ಇಂದಿನ ನೀರಿನ ಮಟ್ಟ 2824.93 ಅಡಿಗಳು. ಕಳೆದ ವರ್ಷ ಇದೇ ದಿನ 2851.73 ಅಡಿಗಳಷ್ಟಿತ್ತು. ಪೆಟ್ರೋಲ್ ಡೀಸೆಲ್ಗೆ ಪರ್ಯಾಯವಾಗಿ 100% ಎಥೆನಾಲ್ ಬಳಕೆಗೆ ಕೇಂದ್ರ ಸರ್ಕಾರದ ಆದೇಶ ಸ್ವಾಗತಾರ್ಹ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಕಬ್ಬಿನಿಂದ ಹಾಗೂ ಕೃಷಿ ಉತ್ಪನ್ನಗಳಿಂದ ಉತ್ಪಾದಿಸುವ ಎಥೆನಾಲ್ಗೆ 100% ಪೆಟ್ರೋಲ್ ಡೀಸೆಲ್ಗೆ ಪರ್ಯಾಯವಾಗಿ ಬಳಸಲು ಅನುಮತಿ ನೀಡಿರುವುದು ರೈತರಿಗೆ ಖುಷಿಯ ವಿಚಾರ ಎಂದು ಹೇಳಿದ್ದಾರೆ. ಇದರಿಂದ ಕಾರ್ಖಾನೆಗಳು ರೈತರಿಗೆ ಸ್ಪರ್ಧಾತ್ಮಕ ಕಬ್ಬಿನ ಬೆಲೆ ನೀಡಲು ಸಹಾಯಕವಾಗಲಿದೆ ಎಂದು ಪತ್ರಿಕಾ ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಪತ್ರಕರ್ತ ಸಾಹಿತಿ ದಿವಂಗತ ಪಿ ಲಂಕೇಶ್ ಅವರ ಪತ್ನಿ ಇಂದಿರಾ ಲಂಕೇಶ್ ಇಂದು ನಿಧನ ಹೊಂದಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಹಿತ್ಯ, ಮಾಧ್ಯಮ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಲಂಕೇಶ್ ಮಾಡಿರುವ ಸಾಧನೆಯಲ್ಲಿ ಅವರಿಗೆ ಬೆಂಬಲವಾಗಿ ನಿಂತಿದ್ದ ಇಂದಿರಾ ಲಂಕೇಶ್ ಅವರ ಬಹುದೊಡ್ಡ ಕೊಡುಗೆ ಇದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಜಾಲತಾಣದಲ್ಲಿ ಸಂತಾಪ ಸೂಚಿಸಿದ್ದು, ಇಂದಿರಾ ಲಂಕೇಶ್ ಎಲ್ಲಾ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿದ್ದರು ಎಂದು ಹೇಳಿದ್ದಾರೆ. ಇಂದು ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನ. ಹಿರಿಯರ ಮೇಲಿನ ದೈಹಿಕ, ಮಾನಸಿಕ, ಆರ್ಥಿಕ ಮತ್ತು ಭಾವನಾತ್ಮಕ ದೌರ್ಜನ್ಯಗಳ ವಿರುದ್ದ ಧ್ವನಿ ಎತ್ತಲು ಮತ್ತು ಅವರ

0: ಹಕ್ಕುಗಳನ್ನು ರಕ್ಷಿಸಲು ಜಾಗೃತಿ ಮೂಡಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ಜಾಗೃತಿ ಮೀರಿ ಹಿರಿಯರ ಮೇಲಿನ ದೌರ್ಜನ್ಯ ತಡೆಗಟ್ಟುವ ಕೆಲಸ ಮಾಡುವುದು ಎಂಬ ಧ್ಯೇಯದೊಂದಿಗೆ ಈ ವರ್ಷ ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನವನ್ನು ಆಚರಿಸಲಾಗುತ್ತಿದೆ. ಹಾವೇರಿ ಜಿಲ್ಲೆಯಲ್ಲಿ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಹಕಾರದೊಂದಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ವಯೋವೃದ್ಧರ ಅನುಕೂಲಕ್ಕಾಗಿ ಸಹಾಯವಾಣಿ 1090 ಆರಂಭಿಸಲಾಗಿದೆ ಎಂದು ಜಿಲ್ಲಾ ಹಿರಿಯ ನಾಗರಿಕರ ಕಲ್ಯಾಣ ಅಧಿಕಾರಿ ಅಶೋನದಾಫ್ ಮಾಹಿತಿ ನೀಡಿದ್ದಾರೆ.
1: ಪ್ರತಿ ವರ್ಷ ಜೂನ್ 15 ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನ ಎಂದು ಆಚರಿಸಲಾಗುತ್ತಿದೆ. ಈ ದಿನ ವೃದ್ಧರ ಮೇಲಿನ ದೌರ್ಜನ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ನಮ್ಮ ಹಿರಿಯ ನಾಗರಿಕರು ದೌರ್ಜನ್ಯಕ್ಕೊಳಗಾದಲ್ಲಿ ರಾಜ್ಯ ಮಟ್ಟದಲ್ಲಿ ಹಿರಿಯ ನಾಗರಿಕರ ಸಹಾಯವಾಣಿ 1090 ಮತ್ತು ರಾಷ್ಟ್ರ ಮಟ್ಟದಲ್ಲಿ 1456 ಕರೆ ಮಾಡಿ ಅವಶ್ಯಕತೆ ಇರೋರು ಸಹಾಯ ಪಡೆಯಬಹುದಾಗಿದೆ.
0: ಪ್ರಧಾನಿ ನರೇಂದ್ರ ಮೋದಿ ಅವರ 12 ಆಡಳಿತದಲ್ಲಿ ಭಾರತವನ್ನು ವಿಶ್ವದಲ್ಲಿಯೇ ಅಭಿವೃದ್ದಿ ಕ್ಷೇತ್ರದಲ್ಲಿ 4 ಸ್ಥಾನಕ್ಕೆ ತರಲಾಗಿದೆ ಎಂದು ಬಿಜೆಪಿ ಮುಖಂಡ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿದ್ದಾರೆ. ಬಳ್ಳಾರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎನ್ಡಿಎ 12 ಆಡಳಿತದಲ್ಲಿ ಶೌಚಾಲಯಗಳ ನಿರ್ಮಾಣ, ಜನ್ಧನ್ ಮೂಲಕ 32 ಬ್ಯಾಂಕ್ ಖಾತೆ ತೆರೆದು ಸರ್ಕಾರದ ಹಣ ನೇರವಾಗಿ ಜನರಿಗೆ ತಲುಪುವಂತೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕರ್ತವ್ಯ ತಂತ್ರಜ್ಞಾನದ ಮೂಲಕ ರಾಜ್ಯದಲ್ಲಿ ಡಿಜಿಟಲ್ ಆಡಳಿತ ಸುಧಾರಣೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಭಿಮತ. ಕೊಡಗು ಜಿಲ್ಲೆಯಲ್ಲಿ ಕ್ಷೀಣಿಸಿದ ಮುಂಗಾರು ಮಳೆ, ಕೃಷಿಕರಲ್ಲಿ ಆತಂಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಸಂಧ್ಯಾ ಜೌಳಿ.
1: ನಮಸ್ತೆ ಗುರುಗಳೇ.
2: ನಮಸ್ತೆ ಅಧ್ಯಾಪಿಕಾಜಿ.
3: ನಮಸ್ತೆ, ಆಯೇ ಬೈಠಿಯೇ. ಬಚ್ಚೋ, ಆಜ್ ಕಿಸ್ ಬಾತ್ ಕೋ ಲೇಕರ್ ಇತ್ನಿ ಚರ್ಚಾ ಹೋ ರಹಿ ಹೈ?
1: ನಮ್ಮ ಶಾಲೆಯಲ್ಲಿ ಡಿಬೇಟ್ ಇದೆ ಗುರುಗಳೇ.
2: ನಮಗೆ ಜಾಸ್ತಿ ಪಾಯಿಂಟ್ಸ್ ನೇ ಸಿಗ್ತಾ ಇಲ್ಲ.
3: ಟಾಪಿಕ್ ಏನ್ ಕೊಟ್ಟಿದ್ದಾರೆ, ಯಾಕೆ ಪಾಯಿಂಟ್ ಸಿಗ್ತಾ ಇಲ್ಲ?
1: ಟಾಪಿಕ್ ಇದೆ ಇವತ್ತಿನ ವಿದ್ಯಾರ್ಥಿ ಮೇಲೆ ಬದಲಾಗುತ್ತಿರುವ ಪರಿಸ್ಥಿತಿಯ ಪರಿಣಾಮ.
2: ಆಜ್ ಕೆ ಪರಿವೇಶ್ ಮೇ ವಿದ್ಯಾರ್ಥಿ.
3: ಅಚ್ಛಾ, ಐಸಾ ಕುಚ್ ಕಿ ಬದಲ್ತೆ ಪರಿವೇಶ್ ಮೇ ವಿದ್ಯಾರ್ಥಿ.
1: ಹಾಂ ಹಾಂ, ಯಹಿ ವಿಷಯ ಹೈ.
2: ಹಮೇ ಕುಚ್ ಪಾಯಿಂಟ್ಸ್ ಮಿಲೆ ಹೈ.
3: ಜೈಸೆ ಕಿ
1: ಬದಲಾರ್ದ ವಿದ್ಯಾರ್ಥಿಯಲ್ಲಿ ಕಂಪ್ಯೂಟರ್ ಶಿಕ್ಷಣ,
2: ಜಾಸ್ತಿ ಆಗ್ತಾ ಇರುವ ಆರ್ಥಿಕ ಸಮಸ್ಯೆ, ಪಾಠ್ಯ ಪುಸ್ತಕ ಮತ್ತು ವಿಷಯಗಳು.
3: ದೇಖೋ ಬಚ್ಚೋ, ಆಪ್ಕೋ ಯಹ ಡಿಬೇಟ್ ಯಾನಿ ವಾದ್ ವಿವಾದ ಸ್ಪರ್ಧಾ ಹಿಂದಿ ಮೇ ಕರ್ನಿ ಹೈ ನಾ?
1: ಹೌದು ಗುರುಗಳೇ.
3: ಆದ್ರೆ ನೀವು ಕನ್ನಡ ಇಂಗ್ಲಿಷ್ ನಲ್ಲಿ ಚರ್ಚೆ ಮಾಡ್ತಾ ಇದ್ದೀರಾ, ಶಬ್ದ ಜ್ಞಾನ ಬೆಳೆಯೋದಕ್ಕೆ ಹಿಂದಿನಲ್ಲಿನೇ ಚರ್ಚೆ ಮಾಡಿ.
2: ಹೌದು ನಿಜ.
3: ಔರ್ ಏಕ್ ಬಾತ್, ಆಪ್ ಲೋಗ್ ವಿದ್ಯಾರ್ಥಿ ಹೋ, ಆಜ್ಕಲ್ ಕಾ ಪರಿವೇಶ್ ಕೈಸೆ ತೇಜಿ ಸೆ ಬದಲ್ ರಹಾ ಹೈ ಜಾನ್ತೆ ಹೋ, ತೋ ಏಕ್ ಏಕ್ ಪಾಯಿಂಟ್ ಯಾನಿ ಮುದ್ದೆ ಕೋ ಲೇಕರ್ ಉಸೆ ಬಢಾತೆ ಜಾಓ.
2: ಹಾ, ಸಮಜ್ ಮೇ ಆಯಾ. ಏಕ್ ಏಕ್ ಪಾಯಿಂಟ್ ಯಾನಿ ಪಾಲಿಟಿಕ್ಸ್ ಕೆ ಕಾರಣ ವಿದ್ಯಾರ್ಥಿ ಜೀವನ ಮೇ ಬದಲ್ ಯಾ ವೆಸ್ಟರ್ನ್ ಕಲ್ಚರ್ ಕೆ ಕಾರಣ.
1: ಹಾ, ಯಹ ಸಹಿ ರಹೇಗಾ.
3: ಏಕ್ದಮ್ ಠೀಕ್. ಲೇಕಿನ್ ಐಸೆ ಹಿ ಔರ್ ಮುದ್ದೋ ಪರ್ ಸೋಚೋ. ಪಾಶ್ಚಾತ್ಯ ಪ್ರಭಾವ ಠೀಕ್ ಹೈ, ಲೇಕಿನ್ ರಾಜನೀತಿ ಕೋ ಅಂತ ಮೇ ರಖೇಂಗೆ.
1: ಠೀಕ್ ಹೈ, ತೋ ಸಬ್ಸೆ ಪಹಲೆ ಹಮ್ ದೇಖೇಂಗೆ
3: ಶಿಕ್ಷಾ ಕೆ ಪ್ರತಿ ಲೋಗೋಂ ಕಿ ಜಾಗರೂಕತಾ.
2: ಜಾಗರೂಕತಾ ಯಾನಿ?
3: ಜಾಗರೂಕತಾ ಯಾನಿ ಅವೇರ್ನೆಸ್. ಆಜ್ ಹರ್ ಕೋಯಿ, ಸ್ತ್ರೀ ಪುರುಷ್, ಶಹರ್ ವಾಲೆ, ಗಾಂವ್ ವಾಲೆ,

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ ಸರಿಯಾಗಿ 4 ಗಂಟೆ. ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಸಂತೋಷ್ ಕೆಎನ್. ಕೇಳುಗರೆ, ಈ ಸಂಜೆ 5 ಗಂಟೆಗೆ ಪ್ರಸಾರವಾಗಲಿದೆ ಮಹಿಳಾ ಲೋಕ, ಪತ್ರಕಾರಂಜಿ, ಕೇಳುಗರ ಪತ್ರಾಧಾರಿತ ಕಾರ್ಯಕ್ರಮ. ವಿಷಯ, ಮಳೆಗಾಲ ಅಂದಾಗ ನಿಮ್ಮ ಮನದಲ್ಲಿ ಮೂಡುವ ಭಾವನೆ ಎಂತಹದ್ದು. ಸಂಜೆ 6:51 ಕೃಷಿ ರಂಗದಲ್ಲಿ ಕಾಫಿ ಬೆಳೆಯಲ್ಲಿ ನೆರಳು ನಿರ್ವಹಣೆ ಕುರಿತು ಡಾ ನಾಗರಾಜ್ ಗೋಕಾವಿ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ ಕೇಳುವಿರಿ.
1: ಲಿಯೋರಾ ಗೋಲ್ಡ್ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಏನಿದೆ ಅಂತದ್ದು?
2: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯನೂ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900901282
2: ಆರ್ 9606084066.
4: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
0: ಈಗ ಭಕ್ತಿಗೀತೆಗಳನ್ನ ಕೇಳೋಣ. ಮೊದಲಿಗೆ ಪಾರ್ವತಿ ಸುತ ಅವರ ರಚನೆ ನಾದಪ್ರಿಯ ಓಂಕಾರ ಶಂಕರ, ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್ ಹಾಗೂ ಮಾಲತಿ ಶರ್ಮಾ.

ಕಾಳ ಸರ್ಪ ಕಂಠದಲ್ಲಿ ಕಾಳಕೂಟ ಗಂಟಲಲ್ಲಿ ಇರುವ ನಿನ್ನ ರೂಪ ನೋಡಿ ಕೇಳಿ ಹೋದೆ ಭಕ್ತಿಯಲ್ಲಿ. ಕಾಳ ಸರ್ಪ ಕಂಠದಲ್ಲಿ ಕಾಳಕೂಟ ಗಂಟಲಲ್ಲಿ ಇರುವ ನಿನ್ನ ರೂಪ ನೋಡಿ ಕೇಳಿ ಹೋದೆ ಭಕ್ತಿಯಲ್ಲಿ. ನನ್ನ ಕಾಪಾಡು ಬಾರಯ್ಯ ತಂದೆ ನಿನ್ನ ಪಾದಕ್ಕೆ ನಾ.

ಪಾದ ತೀರ್ಥವನ್ನು ನಾನು ಭಕ್ತಿಯಿಂದ ಪಡೆದನಯ್ಯ, ನಿನ್ನ ದಿವ್ಯ ಭಸ್ಮವನ್ನು ನಾನು ಹಚ್ಚಿಕೊಂಡನಯ್ಯ. ಹರ ಪಾದ ತೀರ್ಥವನ್ನು ನಾನು ಭಕ್ತಿಯಿಂದ ಪಡೆದನಯ್ಯ, ನಿನ್ನ ದಿವ್ಯ ಭಸ್ಮವನ್ನು ನಾನು ಹಚ್ಚಿಕೊಂಡನಯ್ಯ. ನಾನು ಈ ಲೋಕ

0: ಇದುವರೆಗೆ ಭಕ್ತಿಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಕೇಳುಗರೆ ಈ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪತ್ರಕಾರಂಜಿ, ಕೇಳುಗರ ಪತ್ರಾಧಾರಿತ ಕಾರ್ಯಕ್ರಮ. ವಿಷಯ, ಮಳೆಗಾಲ ಅಂದಾಗ ನಿಮ್ಮ ಮನದಲ್ಲಿ ಮೂಡುವ ಭಾವನೆ ಎಂತಹದ್ದು. ಸಂಜೆ 6:51ಕ್ಕೆ ಕೃಷಿ ರಂಗದಲ್ಲಿ ಕಾಫಿ ಬೆಳೆಯಲ್ಲಿ ನೆರಳು ನಿರ್ವಹಣೆ ಕುರಿತು ಡಾ ನಾಗರಾಜ್ ಗೋಕಾವಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ನಂತರ ಕೃಷಿ ಮಾಹಿತಿ. ಸಮಯ 4:31:40. ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ. ನೆನಪು ನಿನಾದ.
2: ನೆನಪು ನಿನಾದ.
1: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ.
3: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ
1: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ.
2: ನೆನಪು ನಿನಾದ.
0: ಮೊದಲಿಗೆ ತಬ್ಬಲಿಯು ನೀನಾದೆ ಮಗನೆ, ಈ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್, ಬಿಕೆ ಸುಮಿತ್ರಾ, ವಿದ್ಯಾರಾಣಿ ಹಾಡಿದ ಗೀತೆ. ಸಂಗೀತ ಭಾಸ್ಕರ್ ಚಂದಾವರ್ಕರ್.

ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಬ್ಬಿಯೊಳ್ಳುತ್ತಾನಿದ್ದನು. ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಓರಿಡುತ್ತ ಚಂಗನೆ ತುಡುಕಲೆರಗಿದ ರಭಸ ಕಂಜಿ ಚದರಿ ಹೋದುವು ಹಸುಗಳು.

ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ

0: ಬೆಳೆದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
1: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೇ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
2: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಲ್ಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಈಗ ಕೇಳಿ ಚಿನ್ನದ ಗೊಂಬೆ ಚಿತ್ರಕ್ಕಾಗಿ ಸೋಲಮಂಗಲಂ ರಾಜಲಕ್ಷ್ಮಿ ಹಾಡಿದ ಗೀತೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ, ವಿಜಯ ನಾರಸಿಂಹ ಅವರ ಸಾಹಿತ್ಯ.

0: ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ
2: ಸಮಯ 4:45:20. ಈಗ ಕೇಳಿ ಅರಿಶಿನ ಕುಂಕುಮ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಮತ್ತು ಸಂಗಡಿಗರು ಹಾಡಿದ ಗೀತೆ. ದ ರಾ ಬೇಂದ್ರೆ ಅವರ ರಚನೆ, ಸಂಗೀತ ವಿಜಯ್ ಭಾಸ್ಕರ್.

0: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
1: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೆ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೆ ಜೋಡಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
2: ಈಗ ಕೇಳಿ ಗೀತಾ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಹಾಡಿದ ಗೀತೆ. ಇಳೆಯರಾಜ ಅವರ ಸಂಗೀತ, ಸಾಹಿತ್ಯ ಜೆ ಉದಯಶಂಕರ್.

0: ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ,
1: ಒಬ್ಬರನ್ನೊಬ್ಬರು ಕೊಲ್ಲುವಷ್ಟು ಆಕ್ರೋಶ.
0: ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ್ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರಿ

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ತರಾಸು ಅವರ ರಚನೆ, ಸಂಗೀತ ಟಿ ಜಿ ಲಿಂಗಪ್ಪ, ಚಿತ್ರ ಚಕ್ರತೀರ್ಥ, ಹಾಡಿದ್ದಾರೆ ಪ್ರೀತಪುರಂ ನಾಗೇಶ್ವರ ರಾವ್.

0: ಇದುವರೆಗೆ
1: ನೆನಪು ನಿನಾದ
0: ನೆನಪು ನಿನಾದ
2: ರೋಣಿತಾಗಲಿ ಮುಂದೆ ಹೋಗಲಿ ರೂರ ತೀರವತೇರಲಿ
1: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ.
2: ತೆರೆಯ ಮೇಲೆ ಆರಲಿ
0: ನೆನಪು ನಿನಾದ
1: ನೆನಪು ನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ಆಕಾಶವಾಣಿ ಮಡಿಕೇರಿ, ಸಮಯ 5:40.
4: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
5: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
8: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
9: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ ಇದು ಹಿಂಗಾಗತ್ತೆ ಅಂದ್ರೆ, ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. 1 ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು ನಾವು. ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
10: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
11: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
12: ಇಲ್ಲ, ಎಲ್ಲಿದೆ ಅಂತದ್ದು?
11: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
12: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
11: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
12: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
11: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
12: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
11: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
12: 80% ಸಾಲ ಸೌಲಭ್ಯ ಸಿಗುತ್ತೆ.
11: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
10: 9900-01282 or 9606-84066. ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮಹಿಳಾ ಲೋಕ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕದ ಪತ್ರಕಾರಂಜಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ನಾನು ವಿದ್ಯಾ.
13: ನಾನು ಲಲಿತಾ.
1: ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ.

0: ಅಂದಾಗೆ ಶ್ರೋತೃಗಳೇ, ಈ ಬಾರಿಯ ಪತ್ರಕಾರಂಜಿಯ ವಿಷಯ ಮಳೆಗಾಲ ಅಂದಾಗ ನಿಮ್ಮ ಮನದಲ್ಲಿ ಮೂಡುವ ಭಾವನೆ ಎಂತಹುದು ಅಂತ.
1: ಹೌದು,
0: ನೋಡೋಣ ಯಾರೆಲ್ಲ ಭಾವನೆಗಳನ್ನ ಹಂಚಿಕೊಂಡಿದ್ದಾರೆ, ಮಳೆಗಾಲ ಬಂದಾಗ ಏನೆಲ್ಲ ಭಾವನೆಗಳು ನಮ್ಮ ಶ್ರೋತೃಗಳ ಮನದಲ್ಲಿ ಮೂಡುತ್ತೆ ಅನ್ನೋದನ್ನ ಒಂದೊಂದಾಗಿ ಓದ್ತಾ ಹೋಗೋಣ ಲಲಿತಾ.
1: ಸರಿ ವಿದ್ಯಾ. ಈಗ ಹುಲಿತಾಳದಿಂದ ಭಾಗೀರಥಿಯವರು ಬರೆದಂತಹ ಒಂದು ಪತ್ರ ಇದೆ, ಆರಂಭಿಸ್ಲ?
0: ಆಯ್ತು, ಓದು.
1: ಮಾನ್ಯರೇ ಎಲ್ಲರಿಗೂ ಸೇರಿಸಿ ಹೇಳಿದರೆ, ಕಾಲೇ ವರ್ಷತು ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ಎಂಬುದು ಪ್ರಸಿದ್ಧವಾದ ವೈದಿಕ ಶಾಂತಿ ಮಂತ್ರದ ಒಂದು ಭಾಗ. ಬೇಸಿಗೆಯಲ್ಲಿ ಬಿಸಿಲು ಬರಬೇಕು, ಭೂಮಿ ನೀರು ಸಮುದ್ರಗಳು ಕಾಯಬೇಕು, ಆವಿಯಾಗಬೇಕು, ಮೋಡವಾಗಿ ಶೇಖರಗೊಂಡು ಮಳೆ ಬರಬೇಕು. ಆ ಮಳೆ ಭೂಮಿಗೆ ಸಸ್ಯ ಸಂಕುಲಕ್ಕೆ ಮನುಜರಿಗೆ ಪುಳಕ ತರಬೇಕು, ಆನಂದ ತುಂದಿಲರನ್ನಾಗಿರಿಸಬೇಕು. ನಿಜ, ಭೂಮಿಯನ್ನು ಸ್ಪರ್ಶಿಸುವ ಮೊದಲ ಮಳೆ ಅಮೃತ ಸಮಾನ. ಆಕಾಶದಿಂದ ಬೀಳುತ್ತಿರುವಾಗ ಆ ಮಳೆಯಲ್ಲಿ ನೆನೆಯುವುದೆಂದರೆ ಅದ್ಭುತವಾದ ಅನುಭವ. ಬಾಲ್ಯದಿಂದಲೂ ಈವರೆಗೆ ನಾನು ಸಂತೋಷವಾಗಿ ಆ ದಿನಗಳನ್ನು ನೆನೆಯುತ್ತೇನೆ. ಅದು ತಲೆಯನ್ನು ತೋಯಿಸಿ ಪಾದದವರೆಗೆ ಇಳಿಯುತ್ತಿದ್ದರೆ ಅತ್ಯಂತ ಖುಷಿಯಾಗುತ್ತದೆ.
0: ಹೌದು.
1: ಓಂ ನಮ ಶಿವಾಯ ಎಂದು ಜಪಿಸುತ್ತಾ ಮಳೆ ನಿಲ್ಲುವವರೆಗೆ ತೋಯಿಸಿಕೊಂಡರೂ ಸಂತೋಷವೇ ಆಗುವುದೇ ವಿನಃ ಚಳಿಯಾಗಲಿ ನಡುಕವಾಗಲಿ ಆಗುವುದಿಲ್ಲ. ಜೀವ ಜಾಲಗಳಲ್ಲಿ ಹೊಸ ಚೇತನ ಮೂಡುವುದು ಮಳೆಗಾಲದಲ್ಲಿ. ಅದಕ್ಕೆ ನಮನಗಳೊಂದಿಗೆ ಮಳೆಗಾಲಕ್ಕೆ ಸ್ವಾಗತ ಕೂಡ ಅಂತ ಹೇಳಿ ಭಾಗೀರಥಿಯವರು ಈ ಪತ್ರವನ್ನು ಮುಗಿಸಿದ್ದಾರೆ.
0: ಚೆನ್ನಾಗಿತ್ತು. ಈಗ ಮುಂದಿನ ಪತ್ರ ಅವರದ್ದೇ, ನನ್ನ ಕೈಯಲ್ಲಿದೆ. ಇದರಲ್ಲಿ ಒಂದು ಕಥೆಯನ್ನ ಬರೆದಿದ್ದಾರೆ.
1: ಸರಿ.
0: ಹುಲಿತಾಳದ ತೋಡಿಗೂ ವೈಷ್ಣವಿಯ ನಿಲಯಕ್ಕೂ ಕೂಗಳತೆಯೇ ಅಂತ ಪ್ರಶ್ನಾರ್ಥಕ ಚಿಹ್ನೆಯನ್ನ ಹಾಕಿ ಶೀರ್ಷಿಕೆಯನ್ನ ಕೊಟ್ಟಿದ್ದಾರೆ.
1: ಸರಿ, ನೋಡುವ.
0: ನಾನು ಅದನ್ನು ನಿರೀಕ್ಷಿಸಿರಲಿಲ್ಲ. ಎಮ್ಮೆಗಳನ್ನು ಗದ್ದೆಯಲ್ಲಿ ಕಟ್ಟಲು ಹೋಗುವಾಗ ದೊಡ್ಡ ಮಳೆಯೇನೂ ಇರಲಿಲ್ಲ. ಬೇಗ ಹೋಗಿ ಬೇಗ ಬಂದು ಬಿಡುತ್ತೇನೆ ಎಂದು ಮಡ್ಡಿಯ ಪಾತ್ರೆಗಳನ್ನು ಹಿಡಿದುಕೊಂಡು ಆಕೆ ಹೋಗಿದ್ದಳು. ಮಾಮೂಲಿನಂತೆ ಗಟ್ಟಿ ಹೆಜ್ಜೆ ಹಾಕಿ ತೋಡು ದಾಟಿದ್ದಳು. ಆದರೆ ಹಿಂದಿರುಗುವಾಗ ತೋಡಿನಲ್ಲಿ ಪ್ರವಾಹ ಬಂದಿತ್ತು. ಮೇಲಿನಿಂದ ಬಂದ ನೀರು ಸದ್ದುಗೈಯುತ್ತಾ ಹರಿಯುತ್ತಿತ್ತು. ನಾಲ್ಕೇ ನಾಲ್ಕು ಹೆಜ್ಜೆ ತಾನೇ ಮಳೆ ಜಾಸ್ತಿಯಾಗುವಾಗ ದಾಟಿ ಬಿಡುತ್ತೇನೆ ಎಂದು ತೋಡಿಗೆ ಇಳಿದಿದ್ದೆ. ಆ ಕ್ಷಣದಲ್ಲಿ ಅನಾಹುತದ ಸೂಚನೆ.
1: ಏನಪ್ಪ
0: ಕೇಳು. ಕಾಲಡಿಯ ಮರಳು ಕೊಚ್ಚಿ ಹೋಗುತ್ತಿತ್ತು. ಊರ ಹೊರಟ ಕಾಲನ್ನು ನೀರಿನ ಅಲೆ ಹೊಡೆದು ಹೊಡೆದು ಊರಗೊಡುತ್ತಿರಲಿಲ್ಲ. ಸಹಾಯಕ್ಕಾಗಿ ಕರೆಯೋಣ ಅಂದ್ರೆ ಮನುಷ್ಯರ ಸುಳಿವೇ ಇಲ್ಲ.
1: ಛೇ, ಹೌದು, ಜೋರಾಗಿ ಮಳೆ ಬರುವಾಗ ಯಾರಿಗೂ ಕೇಳಿಸೋದೂ ಇಲ್ಲ.
0: ಹೌದು. ಈ ನೀರಲ್ಲಿ ಬಿದ್ದೆ ಎಂದಾದ್ರೆ ತೇಲಿ ತೇಲಿ ಹೋಗಿ 25 ಅಡಿ ಕೆಳಗೆ ಜಲಪಾತದೊಳಗೆ ಬೀಳ್ಬೇಕಲ್ಲಪ್ಪ, ಬದುಕುವ ಅವಕಾಶವಾದ್ರೂ ಉಂಟೇ ಅಂತ ಯೋಚಿಸಿಕೊಂಡಾಗ ಮೈಯಲ್ಲಿ ನಡುಕ. ನನ್ನ ಮಕ್ಕಳನ್ನು, ಎಮ್ಮೆ ನಾಯಿ ಬೆಕ್ಕುಗಳನ್ನು ನೆನೆದುಕೊಂಡು ಕಣ್ಣು ತುಂಬಿ ತುಂಬಿ ಹರಿಯಿತು. ದೇವರೇ, ನೀನೇ ಗತಿ. ನನ್ನನ್ನು ಉಳಿಸುವುದು ಬಿಡುವುದು ನಿನ್ನ ಇಷ್ಟ. ದೇವಿ ಅಮ್ಮ, ಬದುಕಿದರೆ 3 ಬಾರಿ ಲಲಿತಾ ಸಹಸ್ರನಾಮ ಓದುತ್ತೇನೆ ಎಂದು ಹರಕೆ ಹೊತ್ತು ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡು ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಎಂದು ಮೊರೆ ಇಟ್ಟೆ. ತಾಯಿ ಕಾಪಾಡು ಎಂದೆ. ಆಗ ನಡೆಯಿತು ಪವಾಡ. ನನ್ನ ಕಾಲನ್ನು ಒಂದು ಕೋಲು ತಡೆಯಿತು. ಅದು ಗಟ್ಟಿಯಾದ ಕೋಲು. ಅದನ್ನೆತ್ತಿ ಊರಿಕೊಂಡು ಭಕ್ತಿಭಾವದಿಂದ ಕಂಪಿಸುತ್ತಾ ತೋಡನ್ನು ದಾಟಿದೆ. ಲೋಕಮಾತೆ ನನ್ನನ್ನು ಕಾಪಾಡಿದ್ದಳು. ಕೃತಜ್ಞತೆಯಿಂದ ನನ್ನ ಶಿರವು ಬಾಗಿತ್ತು. ಮನಸ್ಸು ಹಾಡುತ್ತಿತ್ತು. ಹುಲಿತಾಳದ ತೋಡಿಗೂ ವೈಷ್ಣವಿಯ ನಿಲಯಕ್ಕೂ ಕೂಗಳತೆಯೇ, ಇದು ನನ್ನ ನೈಜವಾದ ಅನುಭವ ಅಂತ ಭಾಗೀರಥಿಯವರು ಕಥೆಯನ್ನ ಮುಗಿಸಿದ್ದಾರೆ. ಇದು ಅನುಭವದ ಕಥೆ.
1: ಹೌದು,
0: ಅನುಭವ ಕಥನ ಅಂತಲೇ ಹೇಳ್ಬೇಕು.
1: ಹೌದು, ಕೇಳುವಾಗ್ಲೇ ಮೈ ಜುಮ್ಮೆನ್ನಿಸುತ್ತೆ.
0: ಹೌದು, ಮಳೆಗಾಲದ ಇವರ ಅನುಭವ ಚೆನ್ನಾಗಿತ್ತು. ಈಗ ಮುಂದಿನ ಪತ್ರ ಯಾರದ್ದಿದೆ?
1: ಚೀರಮ್ಮನ ವಾಣಿ ಚಂಗೋಮ್ಮಯ್ಯ, ಕೊಳಗದಾಳು ಗ್ರಾಮ, ಚೇರಂಬಾಣೆ ಅಂಚೆ, ಇಲ್ಲಿಂದ ಬರೆದಂತಹ ಒಂದು ಪತ್ರ ಇದೆ. ಇದರಲ್ಲಿ ನನ್ನ ಮೆಚ್ಚಿನ ಮಹಿಳಾ ಲೋಕ ವಿಭಾಗಕ್ಕೆ ಸ್ವಾಗತ.

0: ಅಂತ ಆರಂಭಿಸಿದ್ದಾರೆ. ಇವರ ಪತ್ರಕ್ಕೂ ಕೂಡ ನಾವು ಸ್ವಾಗತವನ್ನು ಹೇಳೋಣ. ಮಳೆಗಾಲ ಶುರುವಾಯಿತು ಎಂದರೆ ಭಯದ ವಾತಾವರಣ. ಎಲ್ಲಿ ಗಾಳಿ ಮಳೆ ತೊಂದರೆ ಆಗುತ್ತೋ, ಎಲ್ಲಿ ಮರಗಳು ಬೀಳುತ್ತೋ, ಹೊಳೆ ತೋಡು ತೊರೆಗಳು ತುಂಬಿ ಹರಿಯುತ್ತವೋ, ಪ್ರಕೃತಿ ವಿಕೋಪ ಆಗುತ್ತೋ, ಕರೆಂಟು ಕಂಬಗಳು ಬಿದ್ದು ಕರೆಂಟು ಎಲ್ಲಿ ಕೈ ಕೊಡುತ್ತೋ ಎಂದೆಲ್ಲ ಭಯ. ಅಂತೂ ಭಯದ ಸುರಿಮಳೆ.
1: ಹೌದು
0: ನೋಡು, ಶುರು ಆಗುವುದು ಸಹಜವಾಗುವುದು ಏನು ಮಳೆ. ನನ್ನ ಜೀವನವು ಹಾಗೆ, ಮಳೆಗಾಲ ಚಳಿಗಾಲದ ಮೂರು ಮೂರು ತಿಂಗಳು ಭಾರೀ ಕಷ್ಟ ಜೀವನ. ಏಕೆಂದರೆ ನಾನು ಚಳಿಯಲ್ಲಿಯೇ ಇರಬೇಕು, ನೆಲದಲ್ಲಿ ತೆವಳಿಕೊಂಡು ಹೋಗಬೇಕಲ್ಲವೇ.
1: ಹೌದು,
0: ಅತ್ತಿತ್ತ ಹೋಗಿ ಬರುವುದು ಬಹಳ ಕಷ್ಟಕರ. ಏನು ಮಾಡುವುದು, ಎಲ್ಲಾ ಕಾಲವೂ ಬೇಕಲ್ಲವೇ.
1: ಹೌದು,
0: ವಾತಾವರಣಕ್ಕೆ ಅನುಗುಣವಾಗಿ ಅನುಸರಿಸಿಕೊಂಡು ಹೋಗಬೇಕು. ಆಯಾಯ ಕಾಲಕ್ಕೆ ಹಿತವೋ ಅಹಿತವೋ ಎಲ್ಲವೂ ಬೇಕಲ್ಲವೇ. ಹೊಂದಿಕೊಂಡು ಬದುಕುವುದು ಜೀವನದಲ್ಲಿ ಮುನ್ನಡೆದು ಸಾಗಿ ಬಾಳಿ ಬದುಕಬೇಕಲ್ಲವೇ. ಹೌದು ವಾಣಿಯವರೇ,
1: ನಿಜ,
0: ಅದುವೇ ಜೀವನ. ಹೀಗೆ ಹೇಳ್ತಾ ಒಂದು ಲೇಖನವನ್ನು ಮುಗಿಸಿದ್ದಾರೆ. ಇದೇ ಪತ್ರದಲ್ಲಿ ಇನ್ನೊಂದು ಚುಟುಕನ್ನು ಬರೆದು ಕಳಿಸಿದ್ದಾರೆ.
1: ಹೌದು,
0: ಶೀರ್ಷಿಕೆ ಇಳೆಯ ಸಹನೆ.
1: ವಿಷಯಕ್ಕೆ ಪೂರಕವಾದಂತ ಚುಟುಕು.
0: ಸುಡು ಬಿಸಿಲ ಬೇಗೆಗೆ ನೊಂದು ಬೆಂದು ತಂಪು ತಂಗಾಳಿಗೆ ಹಸಿರ ಚಿಗುರು ಹೊತ್ತು ಬಿರು ಮಳೆಗೆ ಭೂಮಿಗೆ ಹದವಾಗಿ ತೊಯ್ದು ಹೂವು ಬೆಳೆಯ ಬೀಜವ ಬಿತ್ತು ಮಂಜಿನ ಹನಿಗಳಲ್ಲಿ ಮಿಂದು ಹಸಿರ ಕಳೆಗಳ ಕಿತ್ತು ನಗು ನಗುತ್ತಾ ಮುನ್ನಡೆವ ಇಳೆಯೇ ಈ ನಿನ್ನ ಸಹನೆ ನಮಗೆಲ್ಲಿದೆಯೇ ಅಂತ ಚುಟುಕನ್ನು ಬರೆದು ಮುಗಿಸಿದ್ದಾರೆ.
1: ಅರ್ಥಗರ್ಭಿತವಾದಂತಹ ವಿಷಯಕ್ಕೆ ಪೂರಕವಾದಂತಹ ಚುಟುಕನ್ನು ಬರೆದಿದ್ದಾರೆ. ಈಗ ಅವರದ್ದೇ ಮತ್ತೊಂದು ಕವನ ನನ್ನ ಕೈಯಲ್ಲಿದೆ, ವಾಣಿ ಚಂಗುವಮ್ಮಯ್ಯ ಅವರದು. ಶೀರ್ಷಿಕೆ ಇದೆ, ಮುನಿಯದಿರು ವರ್ಷಧಾರೆಯೇ ಅಂತ.
0: ಹೌದು,
1: ವಿಷಯಕ್ಕೆ ಪೂರಕವಾದಂತಹ ಕವನ ಕತೆ ಚುಟುಕನ್ನ ಬರೆದು ಕಳಿಸಿ ಅಂತ ನಾವು ಪ್ರಕಟಣೆ ಕೊಟ್ಟಿದ್ದೇವಲ್ಲ.
0: ಹೌದು, ಕವನದ ಶೀರ್ಷಿಕೆ ತುಂಬಾ ಚೆನ್ನಾಗಿದೆ.
1: ಹೌದು, ಕವನ ಹೀಗಿದೆ, ವರ್ಷಧಾರೆಯೇ ನೀನು ಹರುಷದಿ ಬರುವೆ ಎಂದು. ವರುಷ ವರ್ಷವು ಈ ಜಗದಿ ಜೀವಕೋಟಿಗಳ ಸೇರಿ ಎಲ್ಲವೂ ಕಾಯುತ್ತಾ ಕುಳಿತಿರೆ ಇಲ್ಲಿ ನೀನು ಮುನಿದು ಬರುವೆ ಏತಕ್ಕೆ ಧರೆಗೆ ನೀನು ಎಂದೆಂದು ಇಲ್ಲಿ ನಾನು ಹುಟ್ಟುವೆ ಬೆಳೆಯುವೆ ಚಿಗುರುವೆ ಹಬ್ಬಿ ನಿಲ್ಲುವೆ ಚಿಗುರೆಲೆ ತುಂಬಿ ಗಿಡಮರ ಬಳ್ಳಿಯಾಗಿ ಸೌಂದರ್ಯ ಸಿರಿಯಾಗಿ ಪಶು ಪಕ್ಷಿಗಳಿಗೆ ಹಣ್ಣು ಹಂಪಲುಗಳು ಆಹಾರಗಳಾಗಿ ಮಳೆ ನೀನಿಲ್ಲದೆ ನಾನಿಲ್ಲ ಎಂದು ಈ ಜಗದಿಡೀ ನಾನು ನಿನ್ನನೆ ನಂಬಿದೆ ಆದರೆ ನೀನು ತಾಳ್ಮೆಯ ಕಳೆದುಕೊಂಡು ಇಲ್ಲಿಗೆ ಆರ್ಭಟಿಸಿ ನೀನು ಬಂದರೆ ಬಿರುಗಾಳಿಗೆ ಸಿಲುಕಿ ನಾನು ಈ ಧರೆಗೆ ಉರುಳಿ ಹೋಗುವೆ ನೋಡಿಲ್ಲಿ ನೀನು ತಡೆಹಿಡಿಯಲಾಗದೆ ನೋವಿನಿಂದ ಮುನಿಯದೆ ನೀನು ನಲಿಯುತ್ತ ಬಾ ಹರುಷದಿ ವರುಷಧಾರೆಯೇ ವರ್ಷ ವರ್ಷವು ಈ ಜಗಕ್ಕೆ ಸಾವಿರಾರು ಜೀವಕೋಟಿಗಳ ಜೀವ ಉಳಿಸು ಬಾ ಅಂತ ಕವನವನ್ನ ಮುಕ್ತಾಯಗೊಳಿಸಿದ್ದಾರೆ ವಾಣಿ ಚಂಗುವಮ್ಮಯ್ಯ ಅವರು. ಮುನಿಯದಿರು ವರ್ಷಧಾರೆಯೇ ಅಂತ ಕವನದ ಶೀರ್ಷಿಕೆಯಾಗಿತ್ತು.
0: ಎಲ್ಲರೂ ಅದನ್ನ ಬೇಡಿಕೊಳ್ತಾ ಇರ್ತಾರೆ ಮಳೆಗಾಲದಲ್ಲಿ.
1: ಹೌದು, ಎಲ್ರಿಗೂ ಒಂದು ರೀತಿಯ ಭಯವೇ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಮುನಿಯದಿರು ವರ್ಷಧಾರೆಯೇ ಅಂತ ಶೀರ್ಷಿಕೆಯನ್ನ ಕೊಟ್ಟಿದ್ದಾರೆ. ಸಂತೋಷದಾಯಕವಾಗಿ ಮಳೆಯನ್ನ ಕಳೆಯುವಂತಾಗ್ಲಿ ಅನ್ನೋದು ಈ ಕವನದ ಆಶಯ.
0: ಹೌದು,
1: ಚೆನ್ನಾಗಿತ್ತು ಇವರ ಪತ್ರಗಳು,
0: ಇವರ ಆಶಯದಂತೆ ಆಗಲಿ ಅಂತ ಭಾವಿಸೋಣ.
1: ಹೌದು, ಈಗ ಮುಂದಿನ ಪತ್ರ ಯಾರದ್ದಿದೆ?
0: ಎಸ್ ಕೆ ಈಶ್ವರಿಯವರು ಮೇಕೇರಿ ಗ್ರಾಮದಿಂದ ಬರೆದಂತಹ ಒಂದು ಪತ್ರ ಇದೆ. ಪ್ರೀತಿಯ ವಾಣಿಗೆ ನಮಸ್ಕಾರ.
1: ಇವರಿಗೆ ಕೂಡ ನಮಸ್ಕಾರಗಳನ್ನ ತಿಳಿಸೋಣ.
0: ಸರಿ. ಮಳೆಗಾಲದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಮನದೊಳಗೆ ಮೂಡಿ ಬರುವ ಭಾವನೆಗಳು ತುಂಬಾ ಇದೆ. ಏನು ಗೊತ್ತಾ, ಎಲ್ಲಿ ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿ ಬೀಳುವುದು, ಎಲ್ಲಿ ಮಣ್ಣು ಕುಸಿದು ತೊಂದರೆಯಾಗುವುದು, ಈ ತರದ ಭಯದ ವಾತಾವರಣ.
1: ಹೌದು, ನಿಜವಾಗ್ಲು.
0: ಇನ್ನು ಮಳೆಯ ಕಾಲದಲ್ಲಿ ಡೇಲ್ಯ ಹೂವುಗಳು ಸುಂದರವಾಗಿ ಅರಳಿ ನಿಲ್ಲುವ ದೃಶ್ಯವಂತೂ ತುಂಬಾ ಖುಷಿ ಕೊಡುತ್ತೆ.
1: ಹೌದು,
0: ವಿವಿಧ ರೀತಿಯ ಬಣ್ಣದ ಕೊಡೆಗಳನ್ನು ಕಾಣಬಹುದು. ಗದ್ದೆಯಲ್ಲಿ ನಾಟಿ ಮಾಡುವುದು, ಕೆಸರು ಗದ್ದೆಯ ಓಟ ನೋಡಲು ಖುಷಿ. ಹಾಗೆ ಮಾವಿನ ಹಣ್ಣು, ಹಲಸಿನ ಹಣ್ಣು, ಕರ್ಮಂಜಿ ಹಣ್ಣು, ಕಾಡು ಹಾಗಲ ಸವಿಯಲು ಹಂಬಲ. ಇನ್ನು ಕಣಿಲೆ ಸಾರು, ಬಗೆ ಬಗೆಯ ಕೆಸುವಿನ ಸಾರು, ಇದೆಲ್ಲವೂ ಮಳೆಯ ಕಾಲದಲ್ಲಿ

0: ಮನದೊಳಗೆ ಮೂಡಿಬರುವ ಭಾವನೆಗಳಾದರೆ ನನಗೆ ಇನ್ನಷ್ಟು ಗಿಡ ನೆಡಬೇಕು ಎನ್ನುವ ಆಸೆ. ಇನ್ನು ಕಂಬಳಿ ಹುಳು, ಬಸವನ ಹುಳು, ಜಿಗಣೆ ಮತ್ತೆ ಕಪ್ಪೆ, ಬಾಲಕಪ್ಪೆ, ಏಡಿ ಮರಿಗಳು ಕಾಣುತ್ತವೆ. ಇದೆಲ್ಲ ಅಲ್ಲದೆ ಅಂಗಳದಲ್ಲಿ ಪಾಚಿಯಲ್ಲಿ ನಡೆದಾಡುವಾಗ ಜಾರಿ ಬೀಳುವುದು, ಬಿದ್ದು ಎದ್ದು ಪೆಟ್ಟು ಆಗುವುದು, ಇದೆಲ್ಲ ಒಂದು ರೀತಿ.
1: ಎಲ್ರು ಜಾಗೃತರಾಗಿರ್ಲಿ ಅಂತ ನಾವು ತಿಳಿಸೋಣ.
0: ಇನ್ನು ಮಳೆಗಾಲದಲ್ಲಿ ಚಳಿಯನ್ನು ತಡೆಯಲು ಹಳೆಯ ಸ್ವೆಟರು, ಹೊಸ ಸ್ವೆಟರು, ತಲೆಗೆ ಉಲ್ಲನ್ ಮಫ್ಲರ್ ಕಟ್ಟುವುದು, ಹೀಗೆ ಎಲ್ಲವೂ ಮನದೊಳಗೆ ಮೂಡಿ ಬರುವ ಭಾವನೆಗಳಾದರೆ, ಇನ್ನು ಬೇಸಿಗೆಯಲ್ಲಿ ತಯಾರಿಸಿ ಇಟ್ಟುಕೊಂಡಿರುವಂತಹ ಹಪ್ಪಳ, ಸಂಡಿಗೆ, ಸಿಹಿಗೆಣಸು, ಜೋಳ ಮತ್ತೆ ಹಲಸಿನ ಬೀಜಕ್ಕೆ ಮಣ್ಣಿನ ಲೇಪವಾದ ಮೇಲೆ ಕಬ್ಬಿಣದ ಬಿಂದಿಗೆಯೊಳಗೆ ತುಂಬಿಸಿ ಇಡುತ್ತಿದ್ದ ಆ ನೆನಪುಗಳು ಕೂಡ ಈಗ ಮನಸ್ಸಿನಲ್ಲಿ ಮೂಡಿ ಬರುತ್ತಿದೆ ವಾಣಿ.
1: ಅಬ್ಬಬ್ಬಾ, ನನ್ನ ಬಾಯಲ್ಲಂತೂ ನೀರು ಊರ್ತಾ ಇದೆ.
0: ನನಗೆ ಓದುವಾಗಲೇ ಬಾಯಲ್ಲಿ ನೀರು ಬಂತು. ಹಪ್ಪಳ, ಸಂಡಿಗೆ, ಕುರುಕುರು ಏನೆಲ್ಲ ತಿಂಡಿಗಳನ್ನು ಬರೆದ್ರು, ಅದಷ್ಟೇ ಅಲ್ಲದೆ ಬೆಚ್ಚಗೆ ಇರುವುದು ಹೇಳ್ಕೊಂಡ್ರು. ಇಷ್ಟ ಆದ್ರೆ ಇನ್ನು ಮಳೆಗಾಲದಲ್ಲಿ ಬೇರೆ ಏನು ಬೇಡ.
1: ಹೌದು, ಕೆಸು ಬಂತು, ಆಮೇಲೆ ಏನು ಕಣಿಲೆ ಎಲ್ಲವೂ ಬಂತು ಅಲ್ಲಿ. ಒಟ್ಟಿನಲ್ಲಿ ಬಾಯಲ್ಲಿ ನೀರೂರಿಸುವಂತಹ ಪತ್ರವಾಗಿತ್ತು.
0: ಹೌದು, ಚೆನ್ನಾಗಿತ್ತು. ಇಡೀ ಮಳೆಗಾಲದ ಸವಿ ನೆನಪುಗಳನ್ನೇ ಒಂದು ತರಹದಲ್ಲಿ ಈ ಪತ್ರದಲ್ಲಿ ಬರೆದಿದ್ದಾರೆ.
1: ಮುಗೀತಾ?
0: ಈ ಎಲ್ಲಾ ನೆನಪುಗಳನ್ನು ಮಾಡಿಕೊಂಡು ಇವರು ಪತ್ರವನ್ನ ಇಲ್ಲಿಗೆ ಮುಗಿಸಿದ್ದಾರೆ.
1: ಇವರ ಪತ್ರ ಸೊಗಸಾಗಿತ್ತು. ಎಲ್ಲ ವಿಭಿನ್ನವಾದ ಭಾವನೆಗಳನ್ನು ಕೂಡ ಸಂಕ್ಷಿಪ್ತವಾಗಿ ಒಂದು ಪತ್ರದಲ್ಲಿ ತುಂಬಾ ಉತ್ತಮವಾಗಿ ಬರೆದು ಕಳಿಸಿದ್ದಾರೆ. ತುಂಬಾ ಖುಷಿ ಆಯ್ತು ಆಲಿಸಿದಾಗ.
0: ಹೀಗೆ ಇವರ ಮನದಾಳದ ನೆನಪುಗಳು ಸದಾ ಹಾಗೆ ಮಳೆಗಾಲದಲ್ಲಿ ಹಸಿರಾಗಿರಲಿ ಅಂತ ಹೇಳೋಣ.
1: ಹೌದು, ಗದ್ದೆ ಬೇಸಾಯದ ಬಗ್ಗೆ ಕೂಡ ಬರೆದಿದ್ದಾರೆ. ನಾಟಿ ನೆಡುವಂಥದ್ದು, ಕಳೆ ಕೀಳುವಂಥದ್ದು, ಆದರೆ ಗದ್ದೆ ಬೇಸಾಯ ಕೊಡಗಿನಲ್ಲಿ ತುಂಬ ಕಡಿಮೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಏನೇ ಆಗಲಿ, ಆ ನೆನಪುಗಳು ಸದಾ ನಮ್ಮಲ್ಲಿ ಹಸಿರಾಗಿರುತ್ತೆ. ಜೊತೆಗೆ ಮುಂದೆಯೂ ಗದ್ದೆ ಬೇಸಾಯ ಮುಂದುವರಿಲಿ ಅಂತ ನಾವು ಆಶಿಸ್ತಾ, ಈಗ ಪತ್ರಕಾರಂಜಿ ಕಾರ್ಯಕ್ರಮವನ್ನು ಮುಂದುವರಿಸುವುದಕ್ಕೆ ಮುನ್ನ ಹಾಡಿನ ತುಣುಕೊಂದನ್ನು ಕೇಳಿ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ ಅಲ್ವಾ ಲಲಿತಾ?
0: ಸರಿ.

0: ಈಗ ಮಹಿಳಾ ಲೋಕದ ಪತ್ರಕಾರಂಜಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇವತ್ತಿನ ವಿಷಯವಾಗಿದೆ ಮಳೆಗಾಲ ಅಂದಾಗ ನಿಮ್ಮ ಮನದಲ್ಲಿ ಮೂಡುವಂತಹ ಭಾವನೆ ಎಂತಹುದು ಅಂತ. ಈಗ ಮುಂದಿನ ಭಾವನೆ ಯಾರ್ದಿದೆ ಅಂತ ನೋಡೋಣ. ಪತ್ರ ನನ್ನ ಕೈಯಲ್ಲಿದೆ.
1: ಯಾರದ್ದಿದೆ?
0: ಶೀರ್ಷಿಕೆಯನ್ನ ಮೊದಲಿಗೆ ಹೇಳ್ತೇನೆ, ಮಳೆ ಬರುವಾಗ ಆಗುವ ಅನುಭವಗಳು ಅಂತ. ಇದನ್ನ ನಮ್ಮ ಅಪರೂಪದ ಒಬ್ರು ಶ್ರೋತೃ ಬರೆದಿದ್ದಾರೆ, ಕೆ ಎಸ್ ಶಾರದಾ ಬಸಪ್ಪ ಅವರು.
1: ಹೌದು,
0: ಕಳೆದ ಬಾರಿ ಕೂಡ ಒಂದು ಪತ್ರವನ್ನ ಬರೆದಿದ್ರು. ಡ್ರೀಮ್ಸ್ ಲೇಔಟ್, ಮಾದಾಪಟ್ಟಣ ಅಂಚೆ, ಕುಶಾಲನಗರ ತಾಲೂಕು, ಇಲ್ಲಿಂದ.
1: ಏನೇ ಆಗ್ಲಿ, ಇವರ ಪತ್ರಕ್ಕೆ ಸ್ವಾಗತವನ್ನು ಹೇಳೋಣ.
0: ಖಂಡಿತವಾಗಿ. ಪ್ರೀತಿಯ ಆಕಾಶವಾಣಿ ಸಿಬ್ಬಂದಿಗೆ ನನ್ನ ನಮನಗಳು ಅಂತ ಪತ್ರವನ್ನ ಆರಂಭಿಸಿದ್ದಾರೆ.
1: ಇವರಿಗೂ ನಮ್ಮ ನಮಸ್ಕಾರಗಳನ್ನ ತಿಳಿಸೋಣ.
0: ಹೌದು, ಮುಂದುವರಿಸ್ತಾ ಬರೀತಾರೆ ಇವರು. ಸಾಮಾನ್ಯವಾಗಿ ಮಳೆ ಎಂದ್ರೆ ಎಲ್ರಿಗೂ ಸಂತೋಷದ ಸಂಗತಿ.
1: ಹೌದು,
0: ಭೂಮಿ ತಾಯಿ ಹಚ್ಚ ಹಸಿರಿನ ಸೀರೆಯುಟ್ಟಂತೆ ಕಾಣುವುದು ಸಹಜ. ಪ್ರಕೃತಿ ಮಾತೆಯನ್ನು ನೋಡುವುದೇ ಕಣ್ಣಿಗೊಂದು ಸುಗ್ಗಿ ಹಬ್ಬದಂತೆ ಅಲ್ವೇ ಅಂತ ನಮ್ಮನ್ನ ಕೇಳ್ತಾರೆ.
1: ಹೌದು ಅಂತ ಹೇಳುವ.
0: ಮೊದಲ ಮಳೆ ದೊಡ್ಡದಾಗಿ ಹನಿ ಹನಿಯಿಂದ ರಭಸವಾಗಿ ಬಂದಾಗ ಭೂಮಿಯ ಮಣ್ಣಿನ ಗಮಲು ತಿಳಿಯುವುದು ಸಹಜ. ಜೊತೆಯಲ್ಲಿ ಬಿರುಸಾಗಿ ಆಲಿಕಲ್ಲು ಮುತ್ತಿನಂತೆ ಬೀಳುವುದನ್ನು ನೋಡಲು ಆನಂದವಾಗಿರ್ತದೆ. ರಾತ್ರಿಯಾಗ್ತಾ ಇದ್ದಂತೆ ಕಪ್ಪೆಗಳ ಒಟಗುಟ್ಟುವಿಕೆ ಕೇಳಲು ಆನಂದ. ಒಂದು ಕಪ್ಪೆ ಕೂಗಿದಲ್ಲಿ ದೂರದಲ್ಲಿ ಸ್ವರ ಎತ್ತಿ ಸಾಲಾಗಿ ಹಾಡುತ್ತಿರುವುದು ಕೇಳಲು ಚಂದ. ಅಂದ್ರೆ ಕಪ್ಪೆಗಳ ಸಮೂಹ.
1: ಹೌದು,
0: ಒಂದು ಕಪ್ಪೆ ಕೂಗಿದ್ರೆ ದೂರದಿಂದ ಬೇರೆ ಕಪ್ಪೆಗಳು ಕೂಡ
1: ಅದಕ್ಕೆ ಧ್ವನಿ ಕೂಡಿಸುತ್ತವೆ.
0: ಹೌದು, ಕೃಷಿಕರಿಗೆ ಮಳೆಗಾಲದ ಸಮಯದಲ್ಲಿ ಬಿಡುವಿಲ್ಲದ ದುಡಿಮೆ ಆಗಿರ್ತದೆ. ರೈತರಿಗೆ ನಾವು ಮೊದಲ ಸ್ಥಾನ ಕೊಡುವುದು ಉತ್ತಮವಾಗಿರುತ್ತದೆ ಅಂತ ಇವರು ಬರೀತಾರೆ.
1: ಹೌದು,
0: ಬೆವರು ಸುರಿಸಿ ದುಡಿದು ಬೆಳೆ ಫಸಲನ್ನು ನೀಡುವ ಕಾಯಕ ದೈವ

0: ಎಂದರೆ ತಪ್ಪಾಗಲಾರದು ಅಂತ ಬರೆದಿದ್ದಾರೆ ಇವರು. ಮಳೆಗಾಲದಲ್ಲಿ ಸಿಗುವ ಹಲಸು, ಮಾವು, ಸೊಪ್ಪುಗಳಿಂದ ತರಾವರಿ ಪದಾರ್ಥಗಳನ್ನು ಮಾಡಬಹುದು, ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಳ್ಳಬಹುದು ಅಲ್ವೇ ಅಂತ ಕೇಳ್ತಾ ಇದ್ದಾರೆ ನಮ್ಮನ್ನ.
1: ಖಂಡಿತವಾಗ್ಲೂ ಹೌದು. ಯಾಕೆಂದ್ರೆ ಅವರು ಈಗಾಗಲೇ ಹೇಳಿದಾಗೆ ಹಲವಾರು ತರದ ಸೊಪ್ಪುಗಳು ನೈಜವಾಗಿ ಬೆಳೆದು ಸಿಗುತ್ತವೆ, ಅವುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸಿಕೊಳ್ಬಹುದು.
0: ಹೌದು, ಔಷಧೀಯ ಗುಣಗಳನ್ನು ಕೂಡ ಈ ಸೊಪ್ಪುಗಳು ಹೊಂದಿರ್ತವೆ. ಮುಂದುವರಿಸಿದ ಪತ್ರ ಹೀಗಿದೆ, ಮಳೆಗಾಲದಲ್ಲಿ ಸುರಿಯುವ ಮಳೆಯೊಂದಿಗೆ ಗುಡುಗು ಮಿಂಚುಗಳನ್ನು ಆನಂದಿಸುವುದು ಒಂದೆಡೆಯಾದರೆ ಗುಡುಗಿನ ಶಬ್ದ ಕೇಳುವುದು ಭಯ ಎನಿಸುವುದು ಮೊದಲಾದರೆ ಕಾಲಕಾಲಕ್ಕೆ ಸರಿಯಾಗಿ ಮಳೆ ಬಿದ್ದರೆ ಉತ್ತಮ. ಇಲ್ಲದೆ ಹೋದಲ್ಲಿ ಪ್ರಕೃತಿ ಮುನಿದರೆ ಜನರ ಬದುಕು ಅತಂತ್ರವಾಗುವುದರಲ್ಲಿ ಸಂದೇಹವಿಲ್ಲ
1: ಎಂಬ ಒಂದು ನಂಬಿಕೆ ಇತ್ತು ಜನರಲ್ಲಿ.
0: ಹೌದು, ಒಮ್ಮೊಮ್ಮೆ ಮಾಯದಂತ ಮಳೆ ಬರುತ್ತೆ, ಪ್ರಕೃತಿ ಜೊತೆ ನಮ್ಮ ಆಟ ಏನೂ ನಡೆಯಲ್ಲ ಅಲ್ವೇ?
1: ಖಂಡಿತವಾಗ್ಲೂ ಹೌದು.
0: ಎಲ್ಲರೂ ತಲೆಬಾಗಲೇಬೇಕು. ನನ್ನ ಬರಹ ಸುದೀರ್ಘ ಆಗಿಲ್ಲ ತಾನೇ ವಾಣಿ ಅಂತ ಇವರು ಕೊನೆಯಲ್ಲಿ ಕೇಳಿದ್ದಾರೆ ನಮ್ಮನ್ನ.
1: ಖಂಡಿತ ಇಲ್ಲ ಹೇಳುವ.
0: ಸುಂದರವಾದ ಅಕ್ಷರ, ಸೊಗಸಾಗಿದ್ದು ಪತ್ರ.
1: ಇವರು ಮಳೆಗಾಲದ ಅನುಭವ ಹಾಗೆ ಭಾವನೆಗಳನ್ನ ಚುಟುಕಾಗಿಯೇ ಬರೆದಿದ್ದಾರೆ, ಅಷ್ಟೇನು ದೀರ್ಘವಾಗಿತ್ತಿಲ್ಲ.
0: ಹೌದು,
1: ಅವರಿಗೆ ಯಾಕೆ ತುಂಬಾ ಬೇಸರ ಮಾಡೋದು? ಇನ್ನು ಮುಂದಕ್ಕೂ ಅವರು ಹೀಗೆ ಪತ್ರಗಳನ್ನು ಬರೀತಾ ಇರಲಿ ಅಂತ ಹೇಳುವ.
0: ಅವರ ಪತ್ರ ನಿರಂತರವಾಗಿರ್ಲಿ ಅಂತ ಆಶಿಸ್ತಾ ಈಗ ಮುಂದಿನ ಪತ್ರಕ್ಕೆ ಹೋಗೋಣ. ಯಾರ ಪತ್ರ ಇದೆ?
1: ಗಿರಿಜಾ ಪಿಪಿ ಬೆಂಗೂರು ಚೇರಂಬಾಣಿಯಿಂದ ಬರೆದಂತಹ ಪತ್ರ.
0: ಓದು
1: ಕೇಳು. ಪ್ರೀತಿಯ ಆಕಾಶವಾಣಿಗೆ ನಿಮ್ಮ ಪ್ರೀತಿಯ ಗೆಳತಿ ಗಿರಿಜಾ ಬರೆಯುವ ಪತ್ರ ಅಂತ ಆರಂಭಿಸಿದ್ದಾರೆ. ಆಹಾ ಆಹಾ, ಈ ವಾರ ಕೊಟ್ಟ ವಿಷಯ ಮಳೆಗಾಲಕ್ಕೆ ಮುನ್ನೆಚ್ಚರಿಕೆಯ ಕ್ರಮಗಳು ಅಂತ ಇವರು ತಿಳ್ಕೊಂಡಿದ್ದಾರೆ. ಹಾಗೆ ಆಗ್ಲಿ, ಮಳೆಗಾಲದ ಬಗ್ಗೆಯೇ ಬರೆದಿದ್ದಾರೆ.
0: ಮುನ್ನೆಚ್ಚರಿಕೆ ಕೂಡ ಅದರಲ್ಲಿ ಸೇರುತ್ತೆ, ಯಾಕೆಂದ್ರೆ ಭಾವನೆಗಳು ಅಂತ ಕೊಟ್ಟಿದ್ದೇವಲ್ವಾ, ಎಲ್ಲ ಅದರಲ್ಲಿ ಅಳವಡಿಸಿಕೊಂಡು ಬರಿಬಹುದಾಗಿದೆ. ಅದಕ್ಕೆ ಆ ರೀತಿಯ ಒಂದು ಶೀರ್ಷಿಕೆಯನ್ನ ಕೊಟ್ಟದ್ದು.
1: ಅದಕ್ಕೆ ಇವರು ಇದನ್ನ ಆಸ್ವಾದಿಸಿದ್ದಾರೆ ಆಹಾ ಅಂತ. ಹಾಗೆ ನಾನು ಬಿಸಿ ಬಿಸಿ ಕಾಫಿ ಸವಿಯುತ್ತಾ ಪತ್ರ ಬರೆಯಲು ಶುರು ಮಾಡಿದ್ದೇನೆ. ಒಳ್ಳೇದು.
0: ಇವರು ಆಹಾ ಅಂತ ಶುರು ಮಾಡಿದ್ದಾರಲ್ವಾ ಪತ್ರವನ್ನ, ಆಹಾ ಅಂತ ಹೇಳುವ ಹಾಗೆ ಇರ್ಲಿ ಈ ಮಳೆಗಾಲ ಅಂತ ನಾವು ಆಶಿಸೋಣ. ಭಯದ ವಾತಾವರಣ ಇಲ್ಲದೆ ಎಲ್ಲರೂ ಖುಷಿಯಾಗಿ ಮಳೆಗಾಲವನ್ನ ಸವಿಯುವಂತಾಗ್ಲಿ ಅಂತ ನಾವು ಆಶಿಸ್ತಾ ಪತ್ರವನ್ನ ಮುಂದುವರಿಸು.
1: ಸರಿ, ಮಳೆ ಸುರಿಯುತ್ತದೆ, ಚಳಿ ಬೇರೆ ಆಗುತ್ತಿದೆ, ಕಾಫಿ ಸವಿಯುತ್ತಾ ಪತ್ರ ಬರೆದರೆ ಅದರ ಮಜಾನೆ ಬೇರೆ ಕಣ್ರಿ.
0: ಹೌದು, ಗಡಗಡ ಅಂತ ನಡುಗ್ತಿದ್ದಾರ ಏನೋ
1: ನೋಡುವ. ಇಲ್ಲ, ಅಕ್ಷರಗಳು ಚೆನ್ನಾಗಿ ಬಂದಿದ್ದಾವೆ ಅಂದ್ರೆ ನಡುಗ್ಲಿಲ್ಲ ಅಂತ ಅದರ ಅರ್ಥ.
0: ಗಡಗಡ ನಡುಗುವಷ್ಟು ಮಳೆ ಬರ್ಲಿಲ್ಲ.
1: ಹೌದು, ಬೆಳಗಿನ ಸೂರ್ಯ ಮೂಡುವ ಪ್ರಕೃತಿಯ ತಾಯಿಯ ಸುಂದರ ತಾಣ ಚುಮು ಚುಮು ಮಳೆ, ಚಳಿ, ಜೇಡರ ಬಲೆ, ಸೂರ್ಯನ ರಶ್ಮಿ ಗಿಡಗಳ ಮೇಲೆ ಬೀಳುವಾಗ ನೀರಿನ ಹನಿಯ ಮಿಂಚು ಹೊಳೆಯುವ ಆ ಕ್ಷಣ ಎಂಥ ಅದ್ಭುತ ಅಲ್ವೇ ಕಣ್ರಿ?
0: ಹೌದು ಕಣ್ರಿ.
1: ತೋಟಗಳಲ್ಲಿ ಕೆಲಸ ಮಾಡುವ ಜನರು ಕಾಲಿಗೆ ಶೂ ಹಾಗೂ ಗಂಬೂಟುಗಳನ್ನು ಧರಿಸಬೇಕು, ಯಾಕೆಂದರೆ ವಿಷಪೂರಿತ ಕ್ರಿಮಿ ಕೀಟಗಳು ಹಾವು ಚೇಳುಗಳು ಇರುತ್ತವೆ, ಎಚ್ಚರದಿಂದ ಇರಬೇಕು.
0: ಹೌದು,
1: ಅವರು ಎಚ್ಚರಿಕೆಯನ್ನು ಹೇಳ್ತಾ ಇದ್ದಾರೆ.
0: ಖಂಡಿತವಾಗಿ ತಗೊಳ್ಳೇಬೇಕು ಎಚ್ಚರಿಕೆಯನ್ನು.
1: ಮನೆಯ ಸುತ್ತಮುತ್ತ ಇರುವ ಟಯರ್, ಡ್ರಮ್, ತೆಂಗಿನಕಾಯಿಯ ಚಿಪ್ಪಿಯಲ್ಲಿ ನೀರು ನಿಂತು ಸೊಳ್ಳೆಗಳು ಮರಿ ಮಾಡುತ್ತವೆ, ಅದಕ್ಕೋಸ್ಕರ ಡ್ರಮ್ಗಳನ್ನು 3 ದಿನಕ್ಕೆ ಒಮ್ಮೆ ಶುಚಿ ಮಾಡಿ ಇಟ್ಟುಕೊಳ್ಳಬೇಕು.
0: ಹೌದು,
1: ತೆಂಗಿನಕಾಯಿಯ ಚಿಪ್ಪುಗಳನ್ನು ತುರಿದು ಬೆಂಕಿಗೆ ಹಾಕಿಕೊಳ್ಳಿ. ಮನೆಯ ಸುತ್ತಮುತ್ತ ಇರುವ ಕೆರೆ, ತೋಡು, ಹೊಳೆಯ ಬಳಿ ಮಕ್ಕಳು ಹೋಗದಂತೆ ಎಚ್ಚರಿಕೆ ವಹಿಸಬೇಕು. ವಯಸ್ಸಾದವರು ಸಾಧ್ಯವಾದಷ್ಟು ಮನೆಯ ಒಳಗಡೆಯೇ ವ್ಯಾಯಾಮ, ಜಾಗಿಂಗ್ ಮಾಡುವಂತಾಗಿರಲಿ, ಯಾಕೆಂದರೆ ಮಳೆ ಬಂದು ರೋಡು ಹಾಗೂ ಅಂಗಳದಲ್ಲಿ ಜಾರುವ ಸಂಭವಗಳು ಜಾಸ್ತಿ ಇರುತ್ತವೆ.
0: ಹೌದು, ಪಾಚಿ ಕಟ್ಟಿರುತ್ತಲ್ವಾ.
1: ಸಾರ್ವಜನಿಕರು, ಮಕ್ಕಳು ನಡೆದಾಡುವ ಜಾಗದಲ್ಲಿ ವಾಹನ ಚಾಲಕರು ಬಹಳ ಜಾಗರೂಕತೆಯಿಂದ ಗಾಡಿ ಓಡಿಸಬೇಕು. ನಡೆದಾಡುವ ಜಾಗದಲ್ಲಿ ಗುಂಡಿಗಳು ಇರುತ್ತವೆ. ವಾಹನಗಳು ಹೋಗುವಾಗ ಶಾಲಾ ಮಕ್ಕಳ ಮೇಲೆ ಕೆಸರು ನೀರು ಹಾರಿದರೆ ತುಂಬಾ ತೊಂದರೆಯಾಗುತ್ತದೆ. ಪ್ರಿಯ ಶ್ರೋತೃಗಳೇ, ಮೊದಲು ಮನೆಗೆ ಸೌದೆಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ವಯಸ್ಸಾದವರಿಗೆ ಬೆಳಗ್ಗೆ ಚಳಿ ಕಾಯುವ ಅಭ್ಯಾಸ ಇರುತ್ತದೆ.
0: ಹೌದು,
1: ಇದರಿಂದ ಮೈ ಬಿಸಿ ಮಾಡುವುದರಿಂದ ಆರೋಗ್ಯ ಉತ್ತಮವಾಗಿರುತ್ತದೆ.
0: ಹೌದು,
1: ಕಾಡು ಮಾವಿನಕಾಯಿ ತುಂಬಾ ಇರುತ್ತದೆ ಅಲ್ಲ ಕಣ್ರಿ?
0: ಹೌದು.

0: ಕಣ್ರಿ, ಎಲ್ಲೆಲ್ಲೂ ಇದೆ ಈ ಬಾರಿ ಬೇಕಾದಷ್ಟು.
1: ಹೌದು, ಇದು ಎಷ್ಟು ರುಚಿಯಲ್ಲ.
0: ಹೌದು,
1: ಹಾಗಾದರೆ ಬನ್ನಿ, ಮಾವಿನಕಾಯಿಯನ್ನು ಉಪ್ಪಿಗೆ ಹಾಕಿ ಇಡುವ ಅಲ್ಲ.
0: ಹೌದು,
1: ಬಕ್ಕೆ ಹಲಸಿನ ಹಣ್ಣನ್ನು ಕೊಯ್ದು ಹಪ್ಪಳ, ಸೆಂಡಿಗೆ, ಉಪ್ಪು ಕರಿ ಎಲ್ಲ ಮಾಡಿ ಇಡುವ. ಆದರೆ ಇವರು ಬಕ್ಕೆ ಹಲಸಿನ ಹಣ್ಣನ್ನು ಅಂತ ಹೇಳಿದರೆ ಹಣ್ಣಲ್ಲ ಕಾಯಿ.
0: ಹಣ್ಣಲ್ಲಿ ಕೂಡ ಹಪ್ಪಳ ಮಾಡಬಹುದು.
1: ಹೌದು, ಆದರೆ ಅದು ಗರಿಗರಿ ಬರಲ್ಲ, ಮೆತ್ತಗೆ ಮೆತ್ತಗೆ ಇರುತ್ತೆ. ಸಿಹಿ ಖುಷಿ ಇದ್ದವರಿಗೆ ಅದು ಹಣ್ಣಿನ ಹಪ್ಪಳ ಖುಷಿಯಾಗುತ್ತೆ.
0: ಹೌದು,
1: ಈಗ ಇವರು ಹಪ್ಪಳ ಮಾಡಿ ಇಡುವ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮಳೆಗಾಲ ಬಂದಾಯ್ತಲ್ಲ, ನೋಡು.
0: ಆದ್ರೆ ಸೋಲಾರ್ ಅಳವಡಿಸಿಕೊಂಡವರಿಗೆ ಸೋಲಾರ್ ಟಾರ್ಪಲ್ ಬಳಸಿ ಒಣಗಿಸುವಂತ ವ್ಯವಸ್ಥೆ ಇದ್ರೆ ಒಣಗಿಸಬಹುದು.
1: ಹೌದು, ಜೋರಾದ ಮಳೆಗಾಲದಲ್ಲಿ ಸವಿಯುವ ಮಜವೇ ಬೇರೆ ಕಣ್ರಿ.
0: ನಿಜ ಕಣ್ರಿ.
1: ಸರಿ ಕಣ್ರಿ, ಹಾಗಾದ್ರೆ ನಾನು ಪತ್ರ ಮುಗಿಸ್ತೇನೆ. ನಾನು ಬರೆದ ಪತ್ರದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ದಯವಿಟ್ಟು ಕ್ಷಮಿಸಿ, ಕೆಲವೊಂದು ಮುನ್ನೆಚ್ಚರಿಕೆ ಪಾಲಿಸಿ ಎನ್ನುತ್ತಾ ಪತ್ರವನ್ನು ಮುಗಿಸುವೆ. ಧನ್ಯವಾದಗಳು.
0: ಖಂಡಿತವಾಗಿ ಇಲ್ಲಪ್ಪ, ಇವರು ಉತ್ತಮವಾದ ಸಲಹೆಗಳನ್ನೇ ಬರೆದಿದ್ದಾರೆ ಈ ಪತ್ರದಲ್ಲಿ. ಜೊತೆಗೆ ಎರಡನೇ ಬಾರಿ ನಮ್ಮ ಬಾಯಲ್ಲಿ ನೀರೂರಿಸಿದ್ದಾರೆ ಗಿರಿಜಾ ಪಿಪಿ ಅವರು.
1: ಹಪ್ಪಳ, ಸೆಂಡಿಗೆ, ಮಾವಿನಕಾಯಿ ಉಪ್ಪಲ್ಲಿ ಹಾಕೋದು, ಅದರ ತಿಂಡಿಗಳನ್ನು ಮಾಡೋದು ಅಂತ ಹೇಳಿಕೊಂಡು.
0: ಹೌದು,
1: ಏನೇ ಆಗ್ಲಿ ಮಳೆಗಾಲದಲ್ಲೂ ಚೆನ್ನಾಗಿರೋಣ ಅಂತ ಎಲ್ಲರ ಆಶಯ.
0: ಹೌದು, ಖಂಡಿತವಾಗಿ ಮುನ್ನೆಚ್ಚರಿಕೆಗಳನ್ನ ಕೊಟ್ಟದ್ದು ಕೂಡ ತುಂಬಾ ಉತ್ತಮವಾಗಿದೆ, ಎಲ್ಲರೂ ಕೂಡ ಪಾಲಿಸಬೇಕಾದ್ದೇ.
1: ಹೌದು,
0: ಈಗ ಮುಂದಿನ ಹಾಗೂ ಕೊನೆಯ ಪತ್ರ ನನ್ನ ಕೈಯಲ್ಲಿದೆ.
1: ಯಾರದ್ದಿದೆ?
0: ಇದನ್ನ ಬರೆದಿದ್ದಾರೆ ಶಿವದೇವಿ ಅವನೀಶ ಚಂದ್ರ ಅವರು, ಭಾಗಮಂಡಲ ಚೆಟ್ಟಿಮಾನೆಯಿಂದ. ಇವರು ಬರೀತಾರೆ, ನನ್ನ ಆತ್ಮೀಯ ಗೆಳತಿ ವಾಣಿ, ನಿನಗಾಗಿ ಬರೆಯುವ ಉಲ್ಲಾಸಕ್ಕೆ ಇಣೆಯಿದೆಯೇ? ಇದೀಗ ಹಂಬಲಿಸಿದ ಮಳೆ ಧರೆಗವತರಿಸಿಯೇ ಬಿಟ್ಟಿದೆ. ನೀನೀಗ ನಿನ್ನ ನಭೋಮಂಡಲದೆತ್ತರಕ್ಕೆ ಈ ಚೆಲುವಿಗೆ ಸಾಕ್ಷಿಯಾಗಿರುವೆ. ಆಕಾಶವಾಣಿಯ ನನ್ನ ಆತ್ಮೀಯರಿಗೆಲ್ಲ ನಮಸ್ಕಾರವನ್ನ ತಿಳಿಸುತ್ತಾ ಇದೋ ನನ್ನೆರಡು ಮಾತುಗಳನ್ನು ಕೇಳಿಸಿಕೊಳ್ಳುವೆ ತಾನೇ ಅಂತ ಬರೆದಿದ್ದಾರೆ.
1: ಖಂಡಿತ ಕೇಳುವೆ.
0: ಕೇಳಿಸಿಕೋ. ನಾನಂದು ತಡವಾಗಿ ಬಿಟ್ಟೆ ಅಂತ ಶೀರ್ಷಿಕೆ ಕೊಟ್ಟು ಒಂದು ಕವನವನ್ನು ಬರೆದಿದ್ದಾರೆ.
1: ಹೋ, ಆರಂಭದಲ್ಲೇ ಯೋಚನೆ ಮಾಡಿದೆ ನಾನು, ಕವನವೇ ಇರಬೇಕು ಅಂತ. ಆ ತುಣುಕುಗಳು ಹಾಗೆ ಇತ್ತು.
0: ಹೌದು, ಕವನದ ರೀತಿಯಲ್ಲೇ ಇದ್ದ ತುಣುಕುಗಳಾಗಿದ್ವು. ಕವನ ಹೀಗಿದೆ ನೋಡು. ನೆಲವೇ ಕಾಣದಂತೆ ಉಬ್ಬಿದ ನನ್ನ ಹೊಟ್ಟೆ, ನಿರಂತರವಾಗಿ ಸುರಿಯುತ್ತಿರುವ ಜಡಿಮಳೆ, ದಿನನಿತ್ಯದ ನಡಿಗೆ, 3 ಕಿಲೋಮೀಟರ್ ದೂರದ ಶಾಲೆಯ ಕಡೆಗೆ. ಇನ್ನೂ ಮಲೆನಾಡಿನಲ್ಲಿ ಆಟೋರಿಕ್ಷಗಳು ಹೆಚ್ಚಾಗಿ ರಸ್ತೆಗೆ ಇಳಿಯದಿದ್ದ ಕಾಲ, ಶಾಲಾ ಘಂಟೆ ಮೊಳಗುವ ಮೊದಲೇ ಗುರಿ ಸೇರುವ ಧಾವಂತ, ಹಿಡಿದ ಕೊಡೆಯು ದಿಕ್ಕಾ ಪಾಲು, ಸುತ್ತಿ ಬರಬೇಕಾದ ಅನಿವಾರ್ಯತೆಯನ್ನು ತಪ್ಪಿಸಲು ತೋಡು ದಾಟಿ ಗದ್ದೆಯ ಏರಿಯ ಮೇಲೆ ಸಾಗುತ್ತಿದ್ದ ರೂಢಿಗತ ಹೆಜ್ಜೆ. ಅಂದು ಕುಂಭದ್ರೋಣ ಮಳೆಗೆ ಉಕ್ಕಿ ಹರಿದ ಆ ತೊರೆಗೆ ನರ್ಮದೆಯ ವೇಗ, ವರ್ಷೆಯೊಡನಾಟ ತಂದ ಖುಷಿಗೆ ದಡಮೀರಿ ಅಭ್ಯಾಸವಿಲ್ಲದವಳು ಇಂದು ರಣಚಂಡಿ. ಮಾಮೂಲಿನ ಅದೇ ದಾರಿಯಲ್ಲಿ ಹೆಜ್ಜೆ ಹಾಕುತ್ತಿದ್ದವಳ ಕಿವಿದೆರೆಗೆ ಸಿಡಿಲೆರಗಿದ ಆಘಾತ. ಖಾಸಗಿ ಶಾಲೆಯಲ್ಲಿ ಕಲಿಯುತ್ತಿದ್ದ ಆ ಬಾಲರಿಬ್ಬರೂ ಒಂದೇ ಮನೆಯವರು, ಒಡಹುಟ್ಟುಗಳು. ಆ ತೋಡಿನ ನಡುವಿದ್ದ ಕಲ್ಲಿನ ಮೇಲೆ ಪುಟ್ಟ ಹೆಜ್ಜೆ ಇಟ್ಟದ್ದೇ ತಡ ನೀರ ಸೆಳೆತಕ್ಕೆ ಕೊಚ್ಚಿ ಹೋಗುತ್ತಿದ್ದ ತಮ್ಮನ ರಕ್ಷಣೆಗೆ ಧಾವಿಸಿದ ಅಣ್ಣ ಸಹ ನೀರು ಪಾಲು. ಅದೆಷ್ಟು ರೋಷ, ಆವೇಶ, ಅದೆಂತಹ ರಾಕ್ಷಸಿ ಶಕ್ತಿ! ಕ್ಷಣಗಳೆನಿಸುವುದರಲ್ಲಿ ಅವರು 4 ಫರ್ಲಾಂಗ್ ದೂರದ ನದಿಗೆ ಸೇರಿಯಾಗಿತ್ತು ಶವವಾಗಿ. ತುಂಬು ಗರ್ಭಿಣಿ ನಾನಾಗ, ಎಲ್ಲರೂ ಈ ದಾರಿಯಾಗಿ ಬರಬೇಡಿರೆಂದು ಆಗ್ರಹಿಸುತ್ತಿದ್ದರೂ ಈ ಹೊಟ್ಟೆಯನ್ನು ಹೊತ್ತುಕೊಂಡು ಪೇಟೆಯೊಳಗೆ ತಿರುಗಲಾರದೆ ಅದೇ ಒಳದಾರಿಗೆ ಇಳಿದು ಬಿಡುತ್ತಿದ್ದೆ. ಪ್ರತಿದಿನ ನೋಡುತ್ತಿದ್ದ ಆ ಪುಟ್ಟ ಅಣ್ಣ ತಮ್ಮಂದಿರ ಮುದ್ದು ಮುಖ ಬಹಳ ಕಾಲದವರೆಗೂ ನನ್ನ ಚಿತ್ತವನ್ನು ಕದಡುತ್ತಲೇ ಇತ್ತು. ಶಾಲೆ ತಲುಪುವವರೆಗೂ ಜಿಜ್ಞಾಸೆ, ದಡದಲ್ಲೇ ಅಷ್ಟೆಲ್ಲ ಗಿಡಗಂಟಿಗಳಿದ್ದರೂ ಅವರಿಗೆ ಅದನ್ನು ಹಿಡಿಯಲಾಗಲಿಲ್ಲ ಏಕೆ? ಚರ್ಚೆಯಲ್ಲಿ ಉತ್ತರ ದಕ್ಕಿತು. ತೋಳುಗಳಿಲ್ಲದ ಮಳೆಕೋಟಿನ ಒಳಗೆ ಪುಸ್ತಕ ಚೀಲ ಹಾಗೂ ಬುತ್ತಿ ಚೀಲ, ಹೊರಚಾಚಲಾಗದ ಕೈಗಳಿಗೆ

ಆಸರೆ ಇದ್ದರೂ ಅದನ್ನು ಆಧರಿಸಲಾಗದ ಅಸಹಾಯಕತೆ. ಮಳೆಗಾಲ ಬಂತೆಂದರೆ ಸಾಕು, ಈ ಚಿತ್ರಣ ಸದಾ ನನ್ನ ಕಣ್ಮುಂದೆ ಜೀವಂತವಾಗಿ ನಿಲ್ಲುತ್ತದೆ. ಹಾಗೆಯೇ ಯಾರದೋ ಗದ್ದೆಗೆ ಜಾರಿಬಿಡುವ ಯಾರದೋ ಕಾಫಿ ತೋಟ, ಚೆಟ್ಟಿಮಾನಿಯಲ್ಲಿ ನಮ್ಮ ಮನೆಯ ತಳಪಾಯದೊಳಗೇ ನುಸುಳಿ ನೆಲಗೋಡೆಗಳಲ್ಲಿ ಬಿರುಕು ಮೂಡಿಸಿ ಆಳದ ಕಂದಕವನ್ನೇ ನಿರ್ಮಿಸಿದ ನೀರಿನ ಒರತೆ, ಗಂಜಿ ಕೇಂದ್ರಗಳಲ್ಲಿ ಆಸರೆ ಪಡೆದ ಪ್ರವಾಹ ಸಂತ್ರಸ್ತರು, ತೇಲಿಹೋದ ಸೇತುವೆಗಳು, ಕೊಚ್ಚಿಹೋದ ಪ್ರಾಣಿಗಳು, ಹಾರಿಹೋದ ಛಾವಣಿಗಳು, ಮೇಘಸ್ಫೋಟವಾದಾಗ ವಾರಗಳ ಕಾಲ ದ್ವೀಪದಂತಾಗುತ್ತಿದ್ದ ಭಾಗಮಂಡಲದ ತ್ರಿವೇಣಿ ಸಂಗಮ, ತಲಕಾವೇರಿಯ ಗುಡ್ಡ ಕುಸಿತ ಬಲಿ ತೆಗೆದುಕೊಂಡ ಅರ್ಚಕರ ಕುಟುಂಬ, ಹೀಗೆ ನೂರಾರು ಘಟನೆಗಳು ಮನದಲ್ಲಿ ಚಿತ್ರಮಾಲಿಕೆಯಂತೆ ತೇಲಿ ಹೋಗುತ್ತವೆ ನಿಟ್ಟುಸಿರಿನೊಂದಿಗೆ. ಹಳ್ಳಿವಾಸಿಗಳ ಪಾಡೋ ದೇವರಿಗೆ.

0: ಅಲ್ಲಿ ಬಿರುಕು ಮೂಡಿಸಿ ಆಳದ ಕಂದಕವನ್ನೇ ನಿರ್ಮಿಸಿದ ನೀರಿನ ಒರತೆ. ಗಂಜಿ ಕೇಂದ್ರಗಳಲ್ಲಿ ಆಸರೆ ಪಡೆದ ಪ್ರವಾಹ ಸಂತ್ರಸ್ತರು, ತೇಲಿಹೋದ ಸೇತುವೆಗಳು, ಕೊಚ್ಚಿಹೋದ ಪ್ರಾಣಿಗಳು, ಹಾರಿಹೋದ ಛಾವಣಿಗಳು. ಮೇಘಸ್ಫೋಟವಾದಾಗ ವಾರಗಳ ಕಾಲ ದ್ವೀಪದಂತಾಗುತ್ತಿದ್ದ ಭಾಗಮಂಡಲದ ತ್ರಿವೇಣಿ ಸಂಗಮ, ತಲಕಾವೇರಿಯ ಗುಡ್ಡ ಕುಸಿತ ಬಲಿ ತೆಗೆದುಕೊಂಡ ಅರ್ಚಕರ ಕುಟುಂಬ, ಹೀಗೆ ನೂರಾರು ಘಟನೆಗಳು ಮನದಲ್ಲಿ ಚಿತ್ರಮಾಲಿಕೆಯಂತೆ ತೇಲಿ ಹೋಗುತ್ತವೆ ನಿಟ್ಟುಸಿರಿನೊಂದಿಗೆ. ಹಳ್ಳಿವಾಸಿಗಳ ಪಾಡೋ ದೇವರಿಗೇ ಪ್ರೀತಿ, ಮನೆಯೊಳಗಿನ ಹೆಂಗಸರ ಸೌದೆ ಒಲೆಯ ಕಥೆಯಂತೂ ನಗರವಾಸಿಗಳಾದ ಈಗಿನ ಯುವಜನತೆಯ ಅರಿವಿಗೂ ನಿಲುಕದ್ದು. ಆದರೂ ಕವಿ ಹೃದಯದ ನಾನಂತೂ ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕುಂತೀರಿ, ಇಳೆಯೊಳಗೆ ಜಳಕ ಮಾಡೋಣ, ಮೋಡಗಳ ಆಟ ಆಡೋಣ ಎಂಬ ಕವಿವಾಣಿಯಂತೆ ತಲೆಗೆ ಗೊರಗವೇರಿಸಿ ಅಥವಾ ಕೊಡೆ ಮಳೆ ಕೋಟುಗಳೊಂದಿಗೆ ಹಾದಿ ಬೀದಿಗಳಲ್ಲಿ ಎಲ್ಲೆಂದರಲ್ಲಿ ಒಸರುತ್ತಿರುವ ಊಟೆಗಳನ್ನು ಕಣ್ತುಂಬಿಕೊಳ್ಳಲು ಮನೆಯ ಹೊರಗೆ ಧಾವಿಸಿಬಿಡುತ್ತೇನೆ. ತಟಪಟ ಕುಣಿಯುವ ನೀರಹನಿ ಸಂಗೀತಕ್ಕೆ ಕಿವಿಯಾಗುತ್ತೇನೆ. ಎಲೆ ತುಟಿಯಲ್ಲಿ ಜಾರುವ ಜಲಬಿಂದುಗಳಿಗೆ ಮರುಳಾಗುತ್ತೇನೆ. ಕಾಮನ ಬಿಲ್ಲನ್ನು ಮೋಹಿಸುತ್ತೇನೆ. ಕಪ್ಪೆಗಳ ಕರ್ಕಶ ದನಿಗಳಿಗೆ ಅರ್ಥ ಹುಡುಕುತ್ತೇನೆ. ಅರ್ಧ ನೆನೆದ ಬಟ್ಟೆಗಳ ಥಂಡಿಗೆ ಕಂಪಿಸುತ್ತಾ ಮನೆಗೆ ಬಂದು ಬಿಸಿ ನೀರು ಮಿಂದು ಬಿಸಿ ಕಾಫಿ ಹೀರಿ ಬಜ್ಜಿ ವಡೆ ಪಕೋಡಗಳ ತಯಾರಿಯಲ್ಲಿ ತೊಡಗುತ್ತೇನೆ. ಜೊತೆಗೆ ಬರುವಿರಾದರೆ ನೀವೂ ಬನ್ನಿ, ಮಳೆಯ ಸೌಂದರ್ಯದಲ್ಲಿ ಇಳೆಯ ವೈಯಾರವನ್ನು ಕಣ್ತುಂಬಿಕೊಳ್ಳೋಣ ಅಂತ ಶಿವದೇವಿಯವರು ಕವನವನ್ನ ಮುಗಿಸಿದ್ದಾರೆ. ಆರಂಭದಲ್ಲೇ ಬೇಸರದ ಸಂಗತಿಯನ್ನು ಸೂಚಿಸಿದರೂ ಇವರ ಕವನ ಕೊನೆಗಂತೂ ಖುಷಿಯನ್ನು ತಂದುಕೊಂಡಿದೆ. ಯಾಕೆ ಕೇಳು? ವಡೆ ಬಜ್ಜಿ ಬೋಂಡ ಬಿಸಿ ಬಿಸಿ ಕಾಫಿ ಜೊತೆಗೆ.
1: ಹೌದು, ಮತ್ತೊಮ್ಮೆ ಮೂರನೇ ಬಾರಿಗೆ ನಮ್ಮ ಬಾಯಲ್ಲಿ ನೀರೂರ್ತಾ ಇದೆ.
0: ಹೌದು,
1: ಕಾಫಿ ಇರುವಂತ ಸಮಯ ಕೂಡ ಆಗಿದೆ. ಪತ್ರಕಾರಂಜಿಯನ್ನು ಮುಗಿಸುವಂತ ಸಮಯ ಕೂಡ ಆಗಿದೆ.
0: ಇಂದು ನಾವು ಕಾಫಿ ಕುಡಿಯೋಣ.
1: ಹೌದು, ನೀವೆಲ್ಲರೂ ಬನ್ನಿ, ಎಲ್ಲರೂ ಜೊತೆಯಾಗಿ ಕಾಫಿ ಕುಡಿಯೋಣ ಅಂತ ಹೇಳ್ತಾ ಇವತ್ತಿನ ಮಹಿಳಾ ಲೋಕದ ಪತ್ರಕಾರಂಜಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇವತ್ತಿನ ವಿಷಯವಾಗಿತ್ತು ಮಳೆಗಾಲ ಅಂದಾಗ ನಿಮ್ಮ ಮನದಲ್ಲಿ ಮೂಡುವಂತ ಭಾವನೆ ಎಂತಹುದು ಅಂತ. ಹಲವಾರು ಪತ್ರಗಳು ಬಂದಿತ್ತು, ವಿಭಿನ್ನವಾದ ಪತ್ರಗಳು ನಮ್ಮ ಕೈ ಸೇರಿವೆ. ಈ ಬಾರಿ ಹೊಸ ಹೊಸ ಶ್ರೋತೃಗಳು ಕೂಡ ಕಾರ್ಯಕ್ರಮದಲ್ಲಿ ಪತ್ರ ಬರೆದು ಸ್ಪಂದಿಸ್ತಾ ಇರುವಂತದ್ದು ಖುಷಿಯ ವಿಚಾರ. ನಿಮ್ಮ ಪತ್ರಗಳು ಸ್ಪಂದನೆ ಕೂಡ ಇದೇ ರೀತಿ ನಿರಂತರವಾಗಿ ಸಾಗ್ತಾ ಇರಲಿ ಅಂತೇಳಿ ಆಶಿಸ್ತಾ ಕಾರ್ಯಕ್ರಮವನ್ನ ಮುಗಿಸೋದಕ್ಕೆ ಮುನ್ನ ನಮ್ಮ ವಿಳಾಸವನ್ನೊಮ್ಮೆ ಹೇಳಿಬಿಡೋಣ ಲಲಿತಾ ಎಂದಿನಂತೆ.
0: ಸರಿ, ನಿಲಯದ ನಿರ್ದೇಶಕರು
1: ಪತ್ರಕಾರಂಜಿ,
0: ಮಹಿಳಾ ಲೋಕ ವಿಭಾಗ,
1: ಆಕಾಶವಾಣಿ
0: ಮಡಿಕೇರಿ 571201.
1: ಹಾಗಾದ್ರೆ ಪತ್ರ ಬರೆದಂತಹ ಹಾಗೆ ಆಲಿಸಿದಂತಹ ನಮ್ಮೆಲ್ಲ ಶ್ರೋತೃಗಳಿಗೂ ಮತ್ತೊಮ್ಮೆ ಧನ್ಯವಾದಗಳು.

ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:34:40.
1: ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ

ಕೇಳುಗರಿಗೆಲ್ಲ ಇಂದಿನ ಚಿತ್ರ ಕಾವೇರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೇರ ಫೋನ್ ಇನ್ ಈ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬಹುದು. ನಮ್ಮ ದೂರವಾಣಿ ಸಂಖ್ಯೆ 0827722258.

0: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
1: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೆ ಮಹಂಗೆ ಬ್ಯಾಜ್ ಪರ್ ಋಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ऐसे करोड़ों छोटे किसानों को भी किसान क्रेडिट कार्ड की सुविधा से जोड़ा.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
2: ಕಾರ್ಯಕ್ರಮದ ಮೊದಲ ಕರೆ. ನಮಸ್ತೆ. ನಮಸ್ತೆ.
3: ನಾನು ನಮಸ್ತೆ ಸರ್, ನಾನು ಸುಳ್ಳ್ಯದಿಂದ ಆಲೇಟಿ ಗ್ರಾಮದಿಂದ ಶ್ರೀಧರ ಕೊಯಿಂಗಾಜಿ ಅಂತ ಮಾತಾಡುದು ಸರ್.
2: ಶ್ರೀಧರ ಕೊಯಿಂಗಾಜಿ ಅವರು?
3: ಹೌದು ಸರ್.
2: ಏನ್ ಮಾಡ್ಕೊಂಡಿದ್ದೆ ಇಷ್ಟೊತ್ತು?
3: ನಾವು

0: ಕೃಷಿ ಕೆಲಸಗಳೆಲ್ಲ ಉಂಟಲ್ಲ ಸರ್.
1: ಅಲ್ಲ ಈಗ ಏನು ಮಾಡ್ತಾ ಇದ್ರಿ?
0: ಈಗ ಸದ್ಯಕ್ಕೆ ರೇಡಿಯೋ ಕೇಳ್ತಾ ಇದ್ದೇನೆ ಸರ್.
1: ಹ್ಞೂ, ಏನು ಕೃಷಿ ಕೆಲಸ ನಡೀತದೆ ಈಗ?
0: ಈಗ ತೋಟಕ್ಕೆ ಮದ್ದು ಸ್ಪ್ರೇ ಮಾಡುವಂಥದ್ದು ಸರ್.
1: ಹ್ಞೂ,
0: ಆಮೇಲೆ ಕಳೆ
1: ಮದ್ದು
0: ಹೊಡೆಯುವ.
1: ಮದ್ದು ಯಾವುದಕ್ಕೆ, ಕಳೆಗ ಅಥವಾ
0: ಅಲ್ಲ
1: ಅಡಿಕೆಗೆ?
0: ಅಲ್ಲ, ಕಳೆ ಹೊಡೆಯುವುದಿಲ್ಲ ಸರ್, ನಾವು ಇದು ಹಿಂಗಾರಕ್ಕೆ
1: ಹ್ಮ್
0: ಮದ್ದು ಹೊಡಿಯುವಂಥ ಕ್ಯಾರೆಕ್ಟರ್. ಅಲ್ಲ, ನಮ್ದಾಗಿದೆ ಅಲ್ಲ, ಈಗ ಎಲ್ಲ ಸೀಸನ್ ಅದುವೇ. ಈಗ
1: ಹ್ಮ್.
0: ಮಳೆ
1: ಆದ್ರೆ
0: ಬಂದ್ರೆ ಮತ್ತೆ ಹೊಡಿಲಿಕ್ಕೆ
1: ಮಳೆ ಕಮ್ಮಿ
0: ಆಗುದಿಲ್ಲ ಸರ್.
1: ಇದೆಲ್ಲ ಈ ಬಾರಿ
0: ಮಳೆ ಕಮ್ಮಿ ಇದೆ ಸರ್.
1: ಆಗ ಮದ್ದು ಹೊಡಿಬೇಕಾ?
0: ಅಲ್ಲ ಸರ್, ಅನಿವಾರ್ಯ ಹೇಗೆಂದೇಳಿ ಮತ್ತೆ ಮಳೆಯ ಪರಿಸ್ಥಿತಿ ಹೇಗೆ ಉಂಟು ಗೊತ್ತಿಲ್ಲ ಅಲ್ಲ ಸರ್.
1: ಹ್ಮ್. ಅಂದ್ರೆ ಮಳೆ ಇಲ್ಲದಿದ್ರೆ, ಮಳೆ ಕಮ್ಮಿ ಇದ್ರೆ ನಿಮ್ಗೆ ಒಳ್ಳೇದು.
0: ಒಳ್ಳೇದು ಒಳ್ಳೇದು ಒಳ್ಳೇದಲ್ಲ,
1: ಹ್ಮ್.
0: ಮುಂದಿನ ಮುಂದಿನ ವರ್ಷಕ್ಕೆ ಕಷ್ಟ ಆಗ್ತದೆ.
1: ಹೌದು, ಮುಂದಿನ ವರ್ಷಕ್ಕಲ್ಲ, ಡಿಸೆಂಬರ್. ಹೀಗಾದ್ರೆ ಡಿಸೆಂಬರ್ ಜನವರಿಗೆ ಕಷ್ಟ ಆಗ್ಬೋದೇನೋ ನೀರಿಗೆ.
0: ಕಷ್ಟ ಆಗ್ತದೆ, ಕಷ್ಟ ಆಗ್ತದೆ, ಮಳೆ ಬರಬೇಕು.
1: ಹ್ಮ್.
0: ಅದೇ ನಮಗೆ ಇಷ್ಟು ಸೌಕರ್ಯ ನೋಡುವಾಗ ಈಗ ಮಳೆ ಬಿಟ್ಟರೆ ಸ್ವಲ್ಪ ಒಳ್ಳೇದಾಗಿದೆ ಅಂತ ಹೇಳಿ ಆಗಿತ್ತು.
1: ಹ್ಮ್. ಈಗ ಮಳೆನೋ ಸ್ವಲ್ಪ ಕಮ್ಮಿ ಇದೆ,
0: ಹೌದು
1: ಮಳೆ ಬರ್ತದೋ ಇಲ್ವೋ ಅಂತ ಹೇಳುವ ಆತಂಕನೂ ಇದೆ.
0: ಹೌದು ಸರ್.
1: ಆಗ ನಾವು ಇರುವ ಮಳೆ ನೀರನ್ನ ಏನ್ ಮಾಡ್ಬೋದು, ಏನು ಹೇಗೆ ಅದನ್ನ ಸಂರಕ್ಷಣೆ ಮಾಡ್ಬೋದು?
0: ಸಂರಕ್ಷಣೆ ಅಂತ ಹೇಳಿದ್ರೆ ಇಲ್ಲೆಲ್ಲ ಈಗ ಮಳೆ ಕೊಯ್ಲು
1: ಹ್ಮ್.
0: ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಸರ್.
1: ಹ್ಮ್. ನಿಮ್ಮಲ್ಲಿ ನಿಮ್ಮ ನಿಮ್ಮ ತೋಟದಲ್ಲಿ ಏನಾದ್ರು ಪ್ರಯತ್ನ ಮಾಡಿದೀರಾ?
0: ಇಲ್ಲ ಸರ್, ನಮಗೆ ಆ ತರದ ಜಾಗ ಇಲ್ಲ,
1: ಹ್ಮ್.
0: ಮಳೆ ಕೊಯ್ಲು ಮಾಡುವಂತ ಜಾಗ ಇಲ್ಲ.
1: ಮಳೆ ಕೊಯ್ಲು ಮಾಡ್ಲಿಕ್ಕೆ ಜಾಗ ಬೇಕು ಅಂತ ಹೇಳ್ತೀರಾ? ನಾವು
0: ಹೌದು
1: ಅದನ್ನ
0: ಸರ್.
1: ಭೂಮಿಗೆ
0: ಕೆರೆ ಎಲ್ಲ
1: ಇಂಗಿಸೋದಲ್ವಾ?
0: ಉದ್ದಕ್ಕೆ ಕೆರೆ ಎಲ್ಲ ತೋಡಿ ಅದೆಲ್ಲ ಸರ್ಕಾರದಿಂದ ಸವಲತ್ತು ಎಲ್ಲ ಉಂಟು ಸರ್. ಅದಕ್ಕೆ
1: ಹೌದು ಹೌದು, ಅನೇಕ
0: ಅದೆಲ್ಲ ನಮಗೆ
1: ಯೋಜನೆಗಳಿದೆ, ಆದ್ರೆ ನಾವೇ
0: ಅಷ್ಟು
1: ಅದನ್ನ
0: ಇದಾಗಿದೆ ಆ
1: ಸದುಪಯೋಗ
0: ತರ
1: ಪಡಿಸ್ಕೊಳ್ತಾ
0: ಮಾಡ್ಲಿಕ್ಕೆ.
1: ಇಲ್ಲ.
0: ಹೌದು.
1: ಹ್ಮ್.
0: ಮತ್ತೆ ಬೋರ್ವೆಲ್ ಇದ್ರೆ ಅದಕ್ಕೆ ಇಂಗು ಗುಂಡಿ ಮಾಡಬಹುದು.
1: ಹ್ಮ್.
0: ಮತ್ತೆ ಬೇಸಿಗೆಯಲ್ಲಿ ನೀರು ಮಿತವಾಗಿ ಬಳಸಿದ್ರೆ ನಮಗೆ ನೀರನ್ನು ಸ್ವಲ್ಪ ಸೇವ್ ಮಾಡಬಹುದು ಅಂತ.
1: ಇದ್ರೆ ಬಳಸ್ಬೋದು, ಆದ್ರೆ ಈಗ ನೀರೇ ಇನ್ನು ಅದೇ ಸಿಗುವ ಸಮಸ್ಯೆ ಬರ್ತದೆ ಅಂತ ಆಗುವಾಗ ಎಷ್ಟು ಮಳೆ ನೀರು ಬೀಳ್ತದೆ ನೆಲ ಭೂಮಿಗೆ, ಅದನ್ನ ಆದಷ್ಟು ಹರಿಯಲು ಬಿಡದೆ ಇಂಗಿಸೋದು ತುಂಬಾ ಒಳ್ಳೇದು.
0: ಅದೇ ಅದೇ ಅದೇ.
1: ಹ್ಮ್. ಆದ್ರೆ ಅದು ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ ಹೇಳಿದಾಗ ಆಗೋದಿಲ್ಲ, ಒಂದೇ ವರ್ಷದಲ್ಲಿ ಏನು ಬದಲಾವಣೆ ಆಗೋದಿಲ್ಲ.
0: ಬದಲಾವಣೆ ಆಗುದಿಲ್ಲ, ಸುಮಾರು ವರ್ಷ ಕಾಯ್ಬೇಕಾಗ್ತದೆ.
1: ಕಾಯ್ಬೇಕು, ನಾವು ಮಾಡ್ತಾ ಇರ್ಬೇಕಿತ್ತು ಇಷ್ಟು ಹೊತ್ತು.
0: ಮಾಡ್ತಾ ಇರ್ಬೇಕು. ಹೌದು.
1: ಹ್ಮ್.
0: ಅಲ್ಲ, ಇಂಗು ಗುಂಡಿ ಮಾಡಿದವ್ರಲ್ಲ ಇದು ನಮ್ಮ ಇಲ್ಲಿ ಫಾರೆಸ್ಟ್ ನವರು ಸುತ್ತಲ ಫಾರೆಸ್ಟ್ ಇದೆ ಸರ್, ಫಾರೆಸ್ಟ್ ನವರೆಲ್ಲ ಇಂಗು ಗುಂಡಿ ಮಾಡಿದ್ದಾರೆ, ಮಾಡಿಸಿ. ಆದ್ರೆ ಅದನ್ನು ಮೇಂಟೈನ್ ಮಾಡ್ತಾ ಇಲ್ಲ.
1: ಮೇಂಟೈನ್ ಮಾಡ್ತಿಲ್ಲ, ಅದೇ ನಾವು ಇನ್ನೊಬ್ರು ಮಾಡ್ಲಿಂದ ಕಾಯ್ತೀವಿ, ನಾವು ಮಾಡೋದಿಲ್ಲ ಅಷ್ಟೇ.
0: ಹೌದು ಹೌದು ಸರ್.
1: ಈಗ ನಿಮ್ಗೆ ಯಾವ ಹಾಡು ಬೇಕು?
0: ನನಗೆ ಇವತ್ತು ಹೊಂಬಿಸಿಲು ಚಿತ್ರದಿಂದ
1: ಹ್ಮ್
0: ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗರದಲ್ಲಿ ಹಾಡು.
1: ಹೌದು,
0: ಆ ಹಾಡನ್ನು ಪ್ರಸಾರ ಮಾಡಿ ಸರ್.
1: ಯಾರು ಹಾಡಿದ್ದು?
0: ಅದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದು ಅಂತ ಕಾಣ್ತೇವೆ ಸರ್.
1: ಹ್ಮ್. ಅವರೇ ಹಾಡಿದ್ದು.
0: ಹೌದು.
1: ಈಗ ಅವ್ರ ಬಗ್ಗೆ ಒಂದು ಪ್ರಶ್ನೆ
0: ಕೇಳಿ ಸರ್.
1: ಅತ್ಯುತ್ತಮ ಗಾಯನಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಮೊತ್ತ ಮೊದಲು ರಾಷ್ಟ್ರ ಪ್ರಶಸ್ತಿ ಗಳಿಸಿದ್ದು ಯಾವ ಚಿತ್ರಕ್ಕಾಗಿ, ಯಾವ ಚಿತ್ರದಲ್ಲಿ?
0: ಅದು ಕನ್ನಡ ಸರ್? ಅಲ್ಲ, ಅದೇ
1: ಕನ್ನಡ ಅಲ್ಲ,
0: ಗೊತ್ತಿಲ್ಲ ಸರ್.
1: ತೆಲುಗಲ್ಲಿ?
0: ತೆಲುಗಲ್ಲಿ ಗೊತ್ತಿಲ್ಲ, ಗೊತ್ತಿಲ್ಲ ಸರ್.
1: ನಿಮ್ಗೆ ಹೇಳಿದ್ರೆ ಅದು ಸುಲಭ ಆಗ್ತದೆ. ಶಂಕರಾಭರಣಂ ಕೇಳಿದ್ರ?
0: ಹಾ, ಶಂಕರಾಭರಣಂ ಕೇಳಿದ್ದೇನೆ.
1: ಎಲ್ಲ ಹಾಡುಗಳು ತುಂಬಾ ಸೂಪರ್ ಹಿಟ್ ಆಗಿದ್ದಂತದ್ದು.
0: ಹೌದು ಹೌದು ಹೌದು.
1: ಹಾ, ಶಂಕರಾಭರಣಂ ಚಿತ್ರದ,
0: ಕೆಲವರೆಲ್ಲ
1: ಹೌದು, ಶಂಕರಾಭರಣಂ ಚಿತ್ರಕ್ಕಾಗಿ ಅವರು ಹಾಡಿದ್ರು, ಅದಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಮೊತ್ತ ಮೊದಲು.
0: ಮೊತ್ತ ಮೊದಲ
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಹಾಡು ಬರ್ತಾ ಇದೆ.
0: ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.

0: ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ.
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡ್ತೇನೆ.
0: ಪುತ್ತೂರಿಂದ ತಿಮ್ಮಪ್ಪ ಅವರು.
1: ಹೌದು ಸರ್.
0: ಹೇಗಿದ್ದೀರಾ ತಿಮ್ಮಪ್ಪ ಅವರೇ?
1: ಚೆನ್ನಾಗಿದ್ದೀರಿ ಸರ್? ಮೊನ್ನೆ ಮಾತಾಡಿದ್ದು ತುಂಬ ವರ್ಷ ಆಯ್ತು ಅಂತ.
0: ತುಂಬ ವರ್ಷ ಆಯ್ತಾ?
1: ಹೌದು ಸರ್.
0: ಅಪರೂಪಕ್ಕೆ ಮಾತಾಡಿದ್ರೆ ತುಂಬ ಮಾತಾಡ್ಲಿಕ್ಕೆ ಇರ್ತದೆ.
1: ಹೌದು, ನಾನು ಆಚೆ ನಾವು ಪಂಜಾಬಲ್ಲಿ ಇರುವಾಗ ಒಮ್ಮೆ ಮಾತಾಡಿದ್ದೀರಿ ನಿಮ್ಮಲ್ಲಿ.
0: ಹೌದಾ?
1: ಹೌದು,
0: ಈಗ
1: ತುಂಬ
0: ಪುತ್ತೂರಿಗೆ
1: 4 ವರ್ಷ
0: ಬಂದಿದ್ದೀರಿ.
1: ಆಯ್ತು. ಹೌದು ಸರ್.
0: ಪುತ್ತೂರಲ್ಲಿ ನಿಮ್ದೇ ಹವಾ ಈಗ
1: ಹೌದು ಸರ್. ಹೌದು
0: ಅಲ್ವಾ?
1: ಹೌದು ಸರ್.
0: ಏನ್ ಮಾಡ್ಕೊಂಡಿದ್ದೀರಿ?
1: ನಾನು ಕೆಲಸ ಕಾಂಟ್ರಾಕ್ಟ್ ಇಸ್ಕೊಂಡು ಮಾಡಿಸೋದು ಸರ್.
0: ಕಾಂಟ್ರಾಕ್ಟ್ ಕೆಲಸ ಎಲ್ಲ ಮಾಡ್ತೀರಾ? ಏನ್ ಮನೆ
1: ಹೌದು ಸರ್.
0: ಕೆಲಸನಾ ತೋಟ ಕೆಲಸನಾ ಹೇಗೆ?
1: ತೋಟದ ಕೆಲಸ, ಮನೆ ಕೆಲಸ ಎಲ್ಲ ಕೂಡ, ಎಲ್ಲ ಸರ್.
0: ಯಾವುದನ್ನು ಬಿಡೋದಿಲ್ಲ?
1: ಯಾವುದು ಇಲ್ಲ, ನಮ್ಮ ಸಿಕ್ಕಿದೆ, ಒಂದು 10 ಜನ ಇದ್ದಾರೆ ನನ್ನೊಟ್ಟಿಗೆ.
0: ನಿಮಗೆ ನೀವು ಅಷ್ಟು ಜನಕ್ಕೆ ಉದ್ಯೋಗ ಕೊಡ್ತಾ ಇದ್ದೀರಾ ಹಾಗಾದ್ರೆ.
1: ಹೌದು ಸರ್.
0: ಯಾವಾಗ ರಜೆ ನಿಮ್ಮ ವಾರದಲ್ಲಿ?
1: ನಮಗೆ ಆದಿತ್ಯವಾರ. ಈಗ ನಾನು ಬೇಗ ಬಂದಿದ್ದೇನೆ, ಅದು ಮೇಸ್ತ್ರಿ ಇದ್ದಾರೆ, ಅವರಲ್ಲಿ ಹೇಳಿ ಬಂದಿದ್ದೆ. ಹಾಗೆ
0: ಈಗೇನು ಕೆಲಸ ಆಗ್ತಿದೆ?
1: ಈಗ ತೋಟದ್ದು ಆಗ್ತದೆ, ಮತ್ತೆ ಒಂದು ಒಂದು ಕಡೆಯಲ್ಲಿ ಟಾಯ್ಲೆಟ್ ಹೊಂಡ ತೆಗೀತಾ ಇದ್ದಾರೆ.
0: ಏನು
1: ಟಾಯ್ಲೆಟ್ ಹೊಂಡ ಅಂದ್ರೆ
0: ಹೌದು,
1: ಇಲ್ಲ ಹೋಗುದಿಲ್ಲಲ್ಲ, ಅಂತ ಕಡೆಯಲ್ಲಿ ಎಲ್ಲ ವಹಿಸ್ಕೊಂಡು
0: ತೋಟದಲ್ಲಿ ಏನು ಕೆಲಸ ನಡೀತದೆ ಈಗ
1: ಹೊಂಡ ತೆಗೆಯುದು
0: ತೋಟದಲ್ಲಿ?
1: ಅಲ್ಲ, ತೋಟದಲ್ಲಿ ಇದು ಉಂಟು, ಇಂಗು ಗುಂಡಿ ಕೂಡ ತೆಗೆಯುವಂತದ್ದು ಇರ್ತದೆ. ತೋಟದ ಗುಡ್ಡ ಜಾಗದಲ್ಲಿ ಎಲ್ಲ ಆಚೆ ಗುಡ್ಡ ಜಾಗ ಇದ್ರೆ ಇಂಗು ಗುಂಡಿ ಎಲ್ಲ ತೆಗೀಲಿಕ್ಕೆ
0: ಹೊಸ
1: ಸಿಗ್ತದೆ.
0: ಗಿಡ ನೆಡೋದು ಯಾವಾಗ?
1: ಯಾವುದು ಅಡಿಕೆ ಗಿಡ ಯಾವಾಗ್ಲೂ ಆಗ್ತದೆ ಸರ್, ನೀರಿನ ವ್ಯವಸ್ಥೆ ಇದ್ರೆ ಯಾವಾಗ್ಲೂ ಆಗ್ತದೆ.
0: ಯಾವ ಬೇಕಾದ್ರೂ ಹಾಕ್ಬೋದು.
1: ಹೌದು, ಬೇಸಿಗೆಯಲ್ಲಿ ಆದ್ರೆ ಒಳ್ಳೇದು, ಬೇಗ ಇದು ಬರ್ತದೆ,
0: ಈಗ
1: ಚಿಗುರು
0: ಈ
1: ಬರ್ತದೆ.
0: ಕಷ್ಟದ ಗುದ್ದಲಿ ಕೆಲಸಕ್ಕೆ ಇಂಥಕ್ಕೆಲ್ಲ ಜನ ಸಿಗೋದಿಲ್ಲ ಅಂತ ಹೇಳ್ತಾರೆ, ಹೌದಾ?
1: ಸಿಗ್ತದೆ ಸರ್, ಅದು ದುಡಿಲಿಕ್ಕೆ ಮನಸ್ಸು ಬೇಕು, ಅಂತವರು ಆಗ್ಬೇಕು. ಈಗ ಈಗ ಆಚೆ ಬೇರೆ ಊರಿನವರೆಲ್ಲ ಸಿಗ್ತಾರೆ, ಹಿಂದಿಯವರೆಲ್ಲ ಮತ್ತೆ
0: ಅಂದ್ರೆ
1: ಗದಗದವರೆಲ್ಲ.
0: ನಿಮ್ಮ ಊರವರು ಸಿಗ್ತಾ ಇಲ್ಲ ನಿಮಗೆ ಹೊರಗಿನ?
1: ಇಲ್ಲಿ ಸಿಗುದಿಲ್ಲ ಸರ್, ಇಲ್ಲಿ ನಮ್ಮ ಊರಿನಲ್ಲಿ ಕೆಲಸ ಮಾಡುವವರೇ ಕಡಿಮೆ.
0: ಎಲ್ಲ ಹೊರಗಿನವರು ಬಂದು ಕೆಲಸ ಮಾಡ್ತಾರೆ.
1: ಹೌದು ಹೌದು.
0: ಯಾಕಾಗಿ ಮಾಡೋದಿಲ್ಲ ಅಂದ್ರೆ ಅವರವರ ತೋಟದಲ್ಲಿ ಮಾಡ್ತಾರಾ ಅಥವಾ?
1: ಸಂಬಳ ಎಲ್ಲ 1,000 ಹೇಳಿ.

0: ಹೇಳ್ತಾರೆ.
1: ಹ್ಮ್,
0: 1,000 ರೂಪಾಯಿ ಹೇಳ್ತಾರೆ ಒಂದು ದಿವಸಕ್ಕೆ ಕೂಲಿ ಕೆಲಸಕ್ಕೆ.
1: ಹ್ಮ್, ಹೊರಗಿನವರಾದ್ರೆ
0: ಒಂದು 500 ರೂಪಾಯಿ 600 ರೂಪಾಯಿ ಎಲ್ಲ.
1: ಹ್ಮ್,
0: ಹಾಗಾಗಿ ನಮಗೆ ಮೀಟಿನ ಆಗ್ತದೆ, 1,000 ಎಲ್ಲ ಕೊಡುದಿಲ್ಲ ಇಲ್ಲಿ ಕೆಲಸ
1: ಮಾಡಿದವರು. ಈಗ
0: 100 ರೂಪಾಯಿ ಎಲ್ಲ ಕೊಡ್ತಾರೆ.
1: ಈಗ ನೀವು ಬರೀ ಕೆಲಸ ಮಾಡುದು ಅಥವಾ ಅವ್ರ ಜೊತೆ ಸೇರ್ಕೊಂಡು ನೀವು ಕೆಲಸ ಮಾಡ್ತೀರಾ?
0: ಇಲ್ಲ ಸರ್, ನಾನು ಕೆಲಸ ಮಾಡುವುದಿಲ್ಲ, ಆದ್ರೆ ಹೋಗ್ತೇನೆ ನೋಡ್ತೇನೆ. ಅಲ್ಲಿ ಎಲ್ಲ ಕೆಲಸ ಮಾಡಿ ಒಬ್ಬರು ಮೇಸ್ತ್ರಿ ಇದ್ದಾರೆ, ಅವರಲ್ಲಿ ವಹಿಸಿಕೊಳ್ಳೋದು. ಮತ್ತೆ ಬೇರೆ ಬೇರೆ ಕಡೆಯಲ್ಲಿ ಕೂಡ ಹೋಗ್ತೇನೆ, ಕೆಲಸ ಗೊತ್ತುಂಟು ನನಗೆ. ಜನ ಕಡಿಮೆ ಇದ್ರೆ ನಾನು ಕೂಡ ಸೇರಿಕೊಂಡು ಮಾಡ್ತೇನೆ. ಹೌದು ಸರ್.
1: ಆದ್ರೆ ನಿಮಗೆ ಅವ್ರನ್ನ ಮೇಂಟೈನ್ ಮಾಡೋದೇ ಸಮಯ ಹೋಗ್ಬಿಡ್ತದೆ.
0: ಹೌದು, ಅಂದ್ರೆ ಬೇರೆ ಬೇರೆ ಕಡೆಯಲ್ಲಿ ಕೆಲಸ ವಹಿಸಿಕೊಳ್ಳಿ.
1: ಏನ್ ಜೀಪ್ ಅಲ್ಲಿ ಕರ್ಕೊಂಡು ಹೋಗ್ತೀರಾ?
0: ಕಡೆಗೆ ಮಾಡ್ಬೇಕಲ್ಲ.
1: ಏನ್ ಜೀಪ್ ಅಲ್ಲಿ ಕರ್ಕೊಂಡು ಹೋಗ್ತೀರಾ?
0: ಇಲ್ಲ, ಅದು ಗಾಡಿ ಇರ್ತದೆ, ಅದು ಓನರ್ ನವರು ಅವರ ಮನೆಯವರೆಲ್ಲ ಬಾಡಿಗೆ ಕೊಟ್ಟು ಜೀಪ್ ಎಲ್ಲ. ಅವರು ಬಾಡಿಗೆ ಎಲ್ಲ ಅವರದ್ದೇ, ಮನೆಯವರದ್ದೇ
1: ಅವರದೇ. ಈಗ ಇದು ಬಿಟ್ಟರೆ ನಿಮಗೆ ಏನು ಹವ್ಯಾಸ ಇದೆ?
0: ಇದು ಬಿಟ್ಟರೆ ರೇಡಿಯೋ ಕೇಳಿದ್ದು ದೊಡ್ಡ ಹವ್ಯಾಸ.
1: ಹ್ಮ್,
0: ಮತ್ತೆ ಟಿವಿ ನೋಡ್ತೇನೆ.
1: ಟಿವಿಯಲ್ಲಿ ಏನು ಸ್ಪೋರ್ಟ್ಸ್ ನೋಡ್ತೀರಾ, ಏನು ನೋಡ್ತೀರಾ?
0: ಹಾ, ಕ್ರಿಕೆಟ್ ನೋಡ್ತೇನೆ, ಎಲ್ಲ ನೋಡ್ತೇನೆ ಸರ್.
1: ಈಗ ಎರಡೆರಡು ವಿಶ್ವಕಪ್ ನಡೀತಾ ಇದೆ, ಒಂದು ಮಹಿಳಾ ತಂಡದ ವಿಶ್ವಕಪ್ ಕ್ರಿಕೆಟ್ ಅಲ್ಲಿ ನಡೀತಿದೆ, ಆ ಕಡೆ ಫುಟ್ಬಾಲ್ ನಡೀತಿದೆ.
0: ಹೌದು,
1: ಫುಟ್ಬಾಲ್ ಏನಾದ್ರೂ ಆಸಕ್ತಿ ಉಂಟು ನಿಮಗೆ?
0: ಫುಟ್ಬಾಲ್ ತುಂಬಾ ಇಷ್ಟ, ಹೋಗುವಾಗ ಆಡ್ತಿದ್ದೇವೆ ಸರ್.
1: ಹ್ಮ್,
0: ಅದು ಈಗ ಅಷ್ಟು ಇಂಟ್ರೆಸ್ಟ್ ಇಲ್ಲ ಫುಟ್ಬಾಲ್ ಅಲ್ಲಿ.
1: ನೋಡೋ ಅಭ್ಯಾಸ ಇಲ್ಲ?
0: ನೋಡುವುದು ಅಭ್ಯಾಸ ಇಲ್ಲ.
1: ಯಾರಾದ್ರೂ ಫುಟ್ಬಾಲ್ ಆಟಗಾರ ನೆನಪಾಗ್ತದೆ ನಿಮಗೆ ವಿದೇಶದ? ಬ್ರೆಜಿಲ್, ಅರ್ಜೆಂಟೀನಾ, ಜರ್ಮನಿ ಅಂತೆಲ್ಲ ಹೇಳುವಾಗ.
0: ಹಾ, ಜರ್ಮನಿ ಮತ್ತೆ ಇದು ಫ್ರಾನ್ಸ್, ಬ್ರೆಜಿಲ್.
1: ಹ್ಮ್,
0: ಇದೆಲ್ಲ ಕೇಳಿದ್ದೇನೆ.
1: ಕೇಳಿದ್ದೆ. ಹಾಗೆ ಒಂದು ಪ್ರಶ್ನೆ ಕೇಳ್ಬಿಡ್ಲಾ? ಅದೇ ವಿಷಯಕ್ಕೆ ಸಂಬಂಧಪಟ್ಟಾಗ ಒಂದು ಪ್ರಶ್ನೆ ಕೇಳ್ಬಿಡ್ಲಾ?
0: ಆಯ್ತು ಸರ್, ಹೇಳಿ.
1: ವಿಶ್ವ ಪ್ರಸಿದ್ಧ ಫುಟ್ಬಾಲ್ ಆಟಗಾರ ಡಿಯಾಗೋ ಮರಡೋನಾ ಯಾವ ದೇಶದವರು?
0: ಅದು ಬ್ರೆಜಿಲ್ ಅಲ್ಲ ಸರ್?
1: ಅರ್ಜೆಂಟೈನಾ.
0: ಅರ್ಜೆಂಟೈನಾ.
1: ಹ್ಮ್, ನಿಮ್ಗೆ ಯಾವ ಹಾಡು ಬೇಕು?
0: ನನಗೆ ಇದು ಅನುರಾಗ ಅರಳಿ ಚಿತ್ರದಿಂದ ಶ್ರೀ ಕಂಠ ವಿಶ್ವಕಂಠ ಅಂತ ಒಂದು ಹಾಡು ಉಂಟಲ್ಲ, ಡಾಕ್ಟರ್ ರಾಜ್ಕುಮಾರ್ ಹಾಡಿದ್ದು.
1: ಹ್ಮ್,
0: ಹಾಡಬೇಕು ಸರ್.
1: ಆ ಹಾಡು ತುಂಬಾ ಇಷ್ಟ ನಿಮ್ಗೆ?
0: ಹೌದು ಸರ್, ಭಕ್ತಿಗೀತೆ ಅಂತ ಹೇಳಿದ್ರೆ ಭಕ್ತಿಗೀತೆ ಸಂಬಂಧಪಟ್ಟ ಚಿತ್ರಗೀತೆ ಖುಷಿ ಆಗ್ತದೆ.
1: ಹ್ಮ್, ನೀವು ಭಜನೆಗೆಲ್ಲ ಹೋಗ್ತೀರಂತ?
0: ಹಾ, ನಾನು ಭಜನೆ ಇದು ಭಕ್ತಿಗೀತೆ ಸ್ಪರ್ಧೆಗೆಲ್ಲ ಹೋಗಿದ್ದೇನೆ ಸರ್, ತುಂಬಾ ಬಹುಮಾನ ಎಲ್ಲ ಬಂದಿದೆ ನನಗೆ.
1: ಹ್ಮ್,
0: ಹೌದು ಸರ್.
1: ಸರಿ, ಈಗ ನಿಮ್ಮ ಮೆಚ್ಚಿನ ಹಾಡು ಬರ್ತಾ ಇದೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.

ಇದೊಂದು ಪ್ರಕಟಣೆ. ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ನಿಗಮ ವತಿಯಿಂದ 2026-27 ಸಾಲಿನ ಕ್ರಿಶ್ಚಿಯನ್ ಜನಾಂಗದವರಿಗೆ ಅರಿವು ಯೋಜನೆಯಡಿಯಲ್ಲಿ ವಿದ್ಯಾಭ್ಯಾಸ ಸಾಲ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ವೆಬ್ಸೈಟ್ ವಿಳಾಸ kccdconline.karnataka.gov.in ಮೂಲಕ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ, ಮೌಲಾನಾ ಆಜಾದ್ ಭವನ, ಗ್ರಾಮಾಂತರ ಪೊಲೀಸ್ ಠಾಣೆ ಹತ್ತಿರ, ಎಫ್ಎಂಸಿ ಕಾಲೇಜು ರಸ್ತೆ ಮಡಿಕೇರಿ ಇಲ್ಲಿಗೆ ಭೇಟಿ ನೀಡುವಂತೆ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ ಆಕಾಶವಾಣಿ ಮಡಿಕೇರಿ. ಈಗ ಸಮಯ 6:00. ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇಂದು 6:00.

ಮೂರು ನಿಮಿಷಕ್ಕೆ ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ. 6:51 ಕೃಷಿರಂಗ. ಕಾಫಿ ಬೆಳೆಯಲ್ಲಿ ನೆರಳು ನಿರ್ವಹಣೆ ಕುರಿತು ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ. 7:20 ಸುದ್ದಿ ಜೊಂಪೆ. ಪ್ರಾಯೋಜಕರು ಉಳುವಾರು ಸಣ್ಣ ಮನೆ ರಾಮಚಂದ್ರ ಮತ್ತು ಸಂಸಾರ ಚೆಂಬು ಗ್ರಾಮ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. ಇನ್ನು ಬೆಂಗಳೂರು ಕೇಂದ್ರದಿಂದ 8:00 ಸಿರಿಗಂಧ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸುಮುಖ್ ಮಂಜುನಾಥ್ ಅವರ ಹಾಡುಗಾರಿಕೆ. 10:00 ವನಿತಾ ವಿಹಾರ, ರಂಗಭೂಮಿ ಕಲಾವಿದೆ ಗಿರಿಜಾ ಸಿದ್ದಿ ಅವರೊಂದಿಗೆ ಮಾತುಕತೆ. 10:30 12 ವರ್ಷಗಳ ಕೇಂದ್ರ ಸರ್ಕಾರದ ಪೂರ್ಣಗೊಳಿಸುವಿಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಆಕಾಶವಾಣಿಯಿಂದ ವಿಶೇಷ ಸರಣಿ ಪ್ರಸಾರ ಧ್ವನಿಮುದ್ರಿತ ಕಾರ್ಯಕ್ರಮ. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. 6:30 ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ ಚಿಂತನ ಬೆಂಗಳೂರು ಕೇಂದ್ರದಿಂದ. ರೈತರಿಗೆ ಸಲಹೆ 6:35. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 7:15 ಭಾವಗೀತೆ. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡಾಯ್. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ್ ಎಸ್ ಕದಂ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. 9:05 ಭಾವಗೀತೆಗಳು. 9:30 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸ್ಮಿತಾ ಶ್ರೀಕೃಷ್ಣನ್ ಅವರಿಂದ ಕೊಳಲು ವಾದನ. 10:30 ಗಾನ ಬಜಾನ, ಹಿಂದಿ ಚಿತ್ರಗೀತೆಗಳು. 11:00 ನನ್ನದೆಯ ಹಾಡು, ನೇರ ಫೋನಿನ್ ಕಾರ್ಯಕ್ರಮ, ನಿರ್ವಹಣೆ ಎಂ ಶಕುಂತಲ. 12:05 ವನಿತಾ ವಿಹಾರ, ಇದರಲ್ಲಿ ಕವನಮಾಲೆ, ಕವಯತ್ರಿಯರಿಂದ ಸ್ವರಚಿತ ಕವನ ವಾಚನ. 12:35 ಆರೋಗ್ಯ ಸಂಚಿಕೆಯಲ್ಲಿ ನಶಮುಕ್ತ ಭಾರತ ಅಭಿಯಾನ ಅಡಿಯಲ್ಲಿ ವ್ಯಸನಮುಕ್ತ ಜೀವನ, ಈ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಐ ಇಲ್ಲಿ ಮನೋರೋಗ ತಜ್ಞರಾದ ಡಾ ಶಿವಾನಂದ್ ಹಿರೇಮಠ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳು ಪುರಾಣಿಕ. ನಂತರ ಪಾರ್ಶ್ವವಾಯು ಎಂದರೇನು, ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾ ಬಸವರಾಜ ಪಣಕರ್. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ, ಪಿಎಂ ಸೂರ್ಯಘರ್ ಯೋಜನೆ ಮಾತನಾಡಲಿದ್ದಾರೆ ಪತ್ರಕರ್ತ ದೊಡ್ಡ ಹುಂಡಿರಾಜಣ್ಣ. 1:30 ಪ್ರಚಲಿತ. 2:40 ಹಿಂದಿ ಕಲಿಕಾ ಕಾರ್ಯಕ್ರಮ. 3:00 ಮುಂಬೈ ವಿದ್ಯಾಭಾರತಿ ಕಾರ್ಯಕ್ರಮ. 4:30 ನೆನಪು ದಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳು. 5:00 ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಬೋಧಕ ಆಸ್ಪತ್ರೆಯಲ್ಲಿ ದೊರೆಯುವ ಚಿಕಿತ್ಸಾ ಸೌಲಭ್ಯಗಳ ಕುರಿತು ತುರ್ತು ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲು ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಹಾಗೂ ನಿರ್ವಹಣೆ ಪಿಎಂ ಜಗದೀಶ್. 6:30 ಅವಲೋಕನ ಬೆಂಗಳೂರು ಕೇಂದ್ರದಿಂದ. 6:50 ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ. ಇದರಲ್ಲಿ ಭತ್ತದ ಕೃಷಿ ಅನುಭವಗಳನ್ನು ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ನಾಪೋಕ್ಲುವಿನ ಕೆಎಂ ಅರುಣಾ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜೊಂಪೆ. ಪ್ರಾಯೋಜಕರು ದೇರಾಜೆ, ಶ್ರೀ ಬಿದ್ದಪ್ಪ ಮತ್ತು ಸಂಸಾರ ಮುತ್ತಾರ್ಮುಡಿ ಗ್ರಾಮ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಅರೆಭಾಷೆ ಐಸಿರಿ, ಮಳೆಗಾಲದ ಗೌಜಿ ಗಮ್ಮತ್ತು, ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಶಿಕ್ಷಕಿ ಪುದಿನರವನ ರೇವತಿ ರಮೇಶ್. ಬಳಿಕ ಸ್ವರಚಿತ ಕವನ ವಾಚನ. 8:00 ಸಿರಿಗಂಧ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 9:30 ಮಾನಿಟಾಕ್ ಹಾಗೂ ಮಂಥನ್. 10:30 12 ವರ್ಷಗಳ ಕೇಂದ್ರ ಸರ್ಕಾರದ ಪೂರ್ಣಗೊಳಿಸುವಿಕೆಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಆಕಾಶವಾಣಿಯಿಂದ ವಿಶೇಷ ಸರಣಿಯ ಪ್ರಸಾರ.

0: In the FIFA World Cup 2026, Sweden thrashed Tunisia 5-1 in the Group F match in Mexico today. And with that, we end this news bulletin.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10:15.
2: ಹೈಟೆಕ್ ಫರ್ನಿಚರ್ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
3: ನಿಮ್ಮ ನೆಚ್ಚಿನ ಮುಳಿಯಾದಲ್ಲಿ ಇದೀಗ ಮೆಗಾ ವಿನಿಮಯ ಮೇಳ. June 8-30 ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಪ್ರತಿ ಗ್ರಾಮಿಗೆ 250 ರೂಪಾಯಿ ಬೋನಸ್ ಪಡೆಯಿರಿ. ವಿಶೇಷ ಲೈಟ್ ವೇಟ್ ಆಭರಣಗಳ ಅಮೋಘ ಸಂಗ್ರಹ. ಸಂತೋಷದ ವೈವಿಧ್ಯಮಗಳ ಮಿನುಗುವ ಚಿನ್ನದ ಹಬ್ಬ. ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
5: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
6: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
5: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
7: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
3: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
8: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲ ಐಡೆಂಟಿಫೈ ಮಾಡಕ್ಕಾಗತ್ತಾ?
9: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡೀಲಿ ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇಂದ ಕಣ್ಣು ಮಂಜಾಯ್ತು, ಕಾಣ್ಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕ್ಕದ್ದು ಒಂದು ಕಡೆ ಕೇಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ದೊದ್ಲು ಹೋಗೋದು. ಇದ್ರ ಯಾವುದೇ ಆದ್ರೂ ಕೂಡ ಟೈಮ್, ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
10: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
11: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
12: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
13: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
14: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
15: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
14: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
16: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
17: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
18: ಇಲ್ಲ, ಏನಿದೆ ಅಂತದ್ದು?
17: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
18: ಹೌದಾ? ಇಲ್ಲಿ ಪೇಪರ್ ಕೂಡ? ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
17: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
18: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
17: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
18: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
17: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
18: 80% ಸಾಲ ಸೌಲಭ್ಯ ಸಿಗುತ್ತೆ.
17: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
18: 9900901282
17: ಆರ್ 9606084066.
19: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
17: SSLC ಫೇಲ್ ಆಗಿದ್ದರೆ ಚಿಂತಿಸಬೇಡಿ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ ನಲ್ಲಿ ನೇರವಾಗಿ ಪ್ರಥಮ PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಥಿ

0: ಈ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು ಕಳೆದ 19 ವರ್ಷಗಳಿಂದ ದಾಖಲೆ ಫಲಿತಾಂಶವನ್ನು ನೀಡುತ್ತಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಸೆಕೆಂಡ್ ಫ್ಲೋರ್, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕಾಲ್ 9900090940. ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
0: ಹಲೋ
2: ಹಲೋ
0: ರಮ್ಯಾ, ಎಲ್ಲೇ ಕಾಲೇಜ್ಗೆ ಬರ್ತಾನೆ ಇಲ್ಲ, ಏನಾಯ್ತು?
2: ನನ್ಗೆ ಮನೆಯಿಂದ ಹೊರಗೆ ಬರಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಕಣೆ. ನನ್ ಮುಖದಲ್ಲಿರುವ ಪಿಂಪಲ್ಸ್, ಬ್ಲಾಕ್ ಮಾರ್ಕ್ಸ್ ತುಂಬಾನೇ ಜಾಸ್ತಿ ಆಗಿದೆ.
0: ನೀನು ನಾಗಾರ್ಜುನ ಅವರ ರಕ್ತ ಚಂದನದ ಆಯುರ್ವೇದಿಕ್ ಸೋಪ್ ಯೂಸ್ ಮಾಡು, ಪಿಂಪಲ್ ಹಾಗೆ ಬ್ಲಾಕ್ ಮಾರ್ಕ್ ಗೆ ಗುಡ್ ಬೈ ಹೇಳು.
3: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ ಗಳನ್ನು ವಿತರಿಸಿದೆ, ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
4: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೇ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ऐसे करोड़ों छोटे किसानों को भी किसान क्रेडिट कार्ड की सुविधा से जोड़ा.
3: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
5: ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಶ್ವರಾಮಣ್ಣ ಮತ್ತು ಸಂಗಡಿಗರಿಂದ ಹಗಲು ವೇಷಗಾರರ ಪದ.

0: ಇದುವರೆಗೆ ಅಶ್ವರಾಮಣ್ಣ ಮತ್ತು ಸಂಗಡಿಗರಿಂದ ಹಗಲು ವೇಷಗಾರರ ಪದವನ್ನ ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ.
1: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
1: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್ ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
3: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರತಿ ರಾಮದ 9844-8199.
5: ಸ್ವಿಸ್ ಗೋಲ್ಡ್ ನಲ್ಲಿ ಮಾನ್ಸೂನ್ ಆಫರ್, ಸೆಲೆಕ್ಟೆಡ್ ಚಿನ್ನಾಭರಣಗಳ ಖರೀದಿಯ ಮೇಲೆ ಪಡೆಯಿರಿ 0% ವೇಸ್ಟೇಜ್, 0% ಮೇಕಿಂಗ್ ಚಾರ್ಜ್. ಈ ಆಫರ್ ಜೂನ್ 30ರವರೆಗೆ ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
7: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
6: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
3: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ ಸಪ್ಲೈ.
8: ಅಲ್ವೇ, ನಾನು ಪ್ರತಿದಿನ ನೋಡ್ತಾ ಇದ್ದೀನಿ, ನಿನ್ನ ಫೇಸ್ ನಲ್ಲಿ ಸಖತ್ ಚೇಂಜಸ್ ಕಾಣ್ತಾ ಇದೆ. ನಿನ್ನ ಸೌಂದರ್ಯದ ಗುಟ್ಟೇನು?
6: ನಾನು ಪ್ಯೂರ್ ರಕ್ತ ಚಂದನದ ಆಯಿಲ್ ಇರೋ ನಾಗಾರ್ಜುನ ರಕ್ತ ಚಂದನ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ನೀನು ಅದನ್ನೇ ಯೂಸ್ ಮಾಡು, ಗ್ಲೋ ಆಗಿ ಕಾಣ್ತೀಯ.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
9: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಗೋಣಿಗೊಪ್ಪ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
10: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
11: ಜಾಗ್ವಾರ್, ಪ್ಯಾರಿವೆ, ಸರಾ, ಸ್ಯಾನಿಟರಿ ಅಂಡ್ ಬಾತ್ ಫಿಟ್ಟಿಂಗ್ಸ್ ಅತಿ ದೊಡ್ಡ ಮಟ್ಟದ

0: ಡಿಸ್ಕೌಂಟ್ ರೀಗ್ನಲ್ಲಿ ನೀವು ನೇರವಾಗಿ ಸಂಪರ್ಕಿಸಿ ಅತಿ ಕಡಿಮೆ ಬೆಲೆಯಲ್ಲಿ ಖರೀದಿಸಿ. ಟ್ರಾನ್ಸಿಟ್ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲು. ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
1: ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
2: ಪೊನ್ನಂಪೇಟೆಯ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವು ಪುನಾರಂಭಗೊಂಡಿದ್ದು ಬೆಳಿಗ್ಗೆ 9:00 ಅಪರಾಹ್ನ 2:00 ತೆರೆದಿರುತ್ತದೆ. ಸಾರ್ವಜನಿಕರು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಕೋರಲಾಗಿದೆ.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
0: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
4: ಪುತ್ತೂರು ಮತ್ತು ಸುಳ್ಯದಲ್ಲಿ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಹಾಗೂ ವೈಫೈ ಯೊಂದಿಗೆ ಗರ್ಲ್ಸ್ ಪಿಜಿ ಲಭ್ಯವಿದೆ. ಮಾಹಿತಿಗೆ ಕಾಲ್ ಮಾಡಿ 7338591212.
5: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಅಲ್ವೇ, ನಿಮ್ ಲೇ ಲಡಾಖ್ ಟ್ರಿಪ್ ಪ್ಲಾನ್ ಏನಾಯ್ತು? ಕ್ಯಾನ್ಸಲ್ ಆಯ್ತಾ?
9: ಇಲ್ವಲ್ಲ, ನಾವು ಫ್ರೀ ಆಗಿ ಹೋಗ್ತಾ ಇದ್ದೀವಿ.
8: ಅದೇಗೆ, ನಾವು ಕೂಡ ಬರ್ತಿದ್ದೋ.
9: ಪುತ್ತೂರ್ ಟೌನ್ ಹತ್ರ ಮುಳಿಯಾ ಪ್ರಾಪರ್ಟೀಸ್ ಅವರ ಸೈಟ್ ಬುಕ್ ಮಾಡಿದೆ. ಆಫರ್ ನಲ್ಲಿ ಲೇ ಲಡಾಖ್ ಮತ್ತು ಸ್ಪಿಟಿ ವ್ಯಾಲಿಗೆ ಫ್ರೀ ಟ್ರಿಪ್ ಕೊಟ್ರು. 15 ಲಕ್ಷದಿಂದ 55 ಲಕ್ಷದೊಳಗೆ ಸೈಟ್ ಸಿಗ್ತಾ ಇದೆ. ಮಂಗಳೂರಿಗೆ ಹತ್ತಿರಾನು ಅವರ ಸೈಟ್ ಇದೆ.
8: ನೀನು ಸೈಟ್ ತಗೋ, ಒಟ್ಟಿಗೆ ಟ್ರಿಪ್ ಹೋಗೋಣ.
9: ವಾವ್, ಸೂಪರ್! ಈ ಆಫರ್ June 30th ಮಾತ್ರ ಇರೋದು.
8: ಬುಕಿಂಗ್ ಹಾಗೂ ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 6364913916. ನಿಮ್ಮ ಕನಸಿನ ಮನೆಗೆ ರೆಕ್ಕೆ ಮೂಡಿಸುತ್ತಿದೆ ಮುಳಿಯಾ ಪ್ರಾಪರ್ಟೀಸ್.
10: SGRMS ಟ್ರಾವೆಲ್ಸ್, ಕುಶಾಲ್ ನಗರ. ಕುಶಾಲ್ ನಗರದಿಂದ ತಿರುಪತಿ ಬಾಲಾಜಿ ದರ್ಶನ, ಪದ್ಮಾವತಿ ದೇವಸ್ಥಾನ, ಕಾಳಹಸ್ತಿ ದೇವಸ್ಥಾನ ದರ್ಶನಕ್ಕೆ ವಿಶೇಷ ಪ್ಯಾಕೇಜ್ ಅನ್ನು ಆಯೋಜಿಸಿದೆ. ಬಸ್ June 22nd ಹೊರಡಲಿದ್ದು 3 ರಾತ್ರಿ 2 ದಿನಗಳ ಟ್ರಿಪ್ ಇದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 9448071307 ಅಥವಾ 9483645777 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ.
8: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
9: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
8: ಎಲ್ಲೇ ಅದು?
9: ಹೋಟೆಲ್ ಗ್ರೀನ್ಸ್, ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ.
5: ಹೋಟೆಲ್ ಗ್ರೀನ್ಸ್, ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
11: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
12: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೆ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೆ ಜೋಡಾ.
11: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
13: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:30 ಆಗಲಿದೆ. ಇನ್ನು ಮುಂದೆ ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ.

0: आकाशवाणी दिल्ली का इंद्रप्रस्थ चैनल है, मीडियम वेव 366.3 मीटर यानी
1: आकाशवाणी बागलकोटे हागू विजयनगर ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಬಾಗಲಕೋಟೆ ಜಿಲ್ಲೆ ವಾರ್ತಾಪತ್ರ. ಜಾಗತಿಕ ಮಟ್ಟದಲ್ಲಿ ಹಲವು ಸವಾಲುಗಳು ಎದುರಾಗಿದ್ದರೂ ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಮುಂಬರುವ ದಿನಗಳಲ್ಲಿ ವಿಶ್ವದ ಪ್ರಮುಖ ಉತ್ಪಾದನಾ ತಾಣವಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಬಾಗಲಕೋಟೆ ನಗರದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ

0: ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಮುಂಬರುವ ದಿನಗಳಲ್ಲಿ ವಿಶ್ವದ ಪ್ರಮುಖ ಉತ್ಪಾದನಾ ತಾಣವಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಬಾಗಲಕೋಟೆ ನಗರದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಜರುಗಿದ 17ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು, ಮಧ್ಯಪ್ರಾಚ್ಯ ರಾಷ್ಟಗಳ ಮಧ್ಯದ ಸಂಘರ್ಷ ಹಾಗೂ ರಷ್ಯಾ ಉಕ್ರೇನ್ ಮಧ್ಯದ ಯುದ್ಧದಂತಹ ಜಾಗತಿಕ ಸಮಸ್ಯೆಗಳ ನಡುವೆಯೂ ಭಾರತ ಆರ್ಥಿಕವಾಗಿ ಸುದೃಢತೆಯತ್ತ ಹೆಜ್ಜೆ ಇರಿಸಿದೆ ಎಂದರು. ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯದ ಭಾಗವಾಗಿ ಈ ತಿಂಗಳ 30ರಿಂದ ಜುಲೈ 29ರವರೆಗೆ ಮತಗಟ್ಟೆ ಹಂತದ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಸಂಗ್ರಹಿಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 1785 ಮತಗಟ್ಟೆಗಳಿವೆ. ಪ್ರತಿಯೊಂದು ಮತಗಟ್ಟೆಗೂ ಓರ್ವ ಅಧಿಕಾರಿಯನ್ನು ನೇಮಕ ಮಾಡಲಾಗಿದೆ ಎಂದರು. ಮತದಾರರು ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 1950 ಸಂಪರ್ಕಿಸಲು ಜಿಲ್ಲಾ ಚುನಾವಣಾ ಅಧಿಕಾರಿಯೂ ಆದ ಜಿಲ್ಲಾಧಿಕಾರಿ ಸಂಗಪ್ಪ ಕೋರಿದ್ದಾರೆ. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಜಾರಿಗೊಳಿಸಿರುವ ಪರಿಷ್ಕೃತ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಲಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಕನ್ನಡ ವೃತ್ತಿರಂಗಭೂಮಿಯ ಹಿರಿಯ ನಾಟಕಗಾರ ಪಿಬಿ ದುತ್ತರಗಿ ಅವರ ಸ್ಮರಣಾರ್ಥ ಸ್ಥಾಪಿತ ಪಿಬಿ ದುತ್ತರಗಿ ಟ್ರಸ್ಟ್ ವತಿಯಿಂದ 2022-23, 2023-24 ಹಾಗೂ 2024-25 ಸಾಲಿನ ವಾರ್ಷಿಕ ಗೌರವ ಮತ್ತು ರಂಗಗೌರವ ಪ್ರಶಸ್ತಿಗಳನ್ನು ಪ್ರಕಟಿಸಲಾಗಿದೆ. 2022-23 ಸಾಲಿನ ಗೌರವ ಪ್ರಶಸ್ತಿಗೆ ವಿರೂಪಾಕ್ಷಪ್ಪ ಗಾಯತ್, ರಂಗಗೌರವ ಪ್ರಶಸ್ತಿಗೆ ಕುಸುಮ ಕಂದಗಲ್ ಹಾಗೂ ಅರುಣ್ ಕೃಷ್ಣಾಜಿ ಥೋರತ್ ಆಯ್ಕೆಯಾಗಿದ್ದಾರೆ. 2023-24 ಸಾಲಿನ ಬಿಬಿಜಾನ ಕಂದಗಲ್ ಅವರಿಗೆ ಗೌರವ ಪ್ರಶಸ್ತಿ, ಭೀಮರಾಯ ಭಂಡಾರಿ ಹಾಗೂ ವೀರಭದ್ರಪ್ಪ ಬಡಿಗೇರ್ ಅವರಿಗೆ ರಂಗಗೌರವ ಪ್ರಶಸ್ತಿ ಪ್ರಕಟಿಸಲಾಗಿದೆ. 2024-25 ಸಾಲಿನ ಅನಂತ ಬಬಲೇಶ್ವರ ಅವರಿಗೆ ವಾರ್ಷಿಕ ಗೌರವ ಪ್ರಶಸ್ತಿ ಹಾಗೂ ಬಸವರಾಜ್ ಮಠ್ ಮತ್ತು ಬಂಗಾರೆವ್ವ ಚಿಮಲ್ ರಂಗಗೌರವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ವಾರ್ಷಿಕ ಗೌರವ ಪ್ರಶಸ್ತಿ 25,000 ರೂಪಾಯಿ ನಗದು ಹಾಗೂ ಸ್ಮರಣಿಕೆ, ರಂಗಗೌರವ ಪ್ರಶಸ್ತಿ 10,000 ರೂಪಾಯಿ ನಗದು ಬಹುಮಾನ ಹಾಗೂ ಸ್ಮರಣಿಕೆ ಒಳಗೊಂಡಿದೆ ಎಂದು ಟ್ರಸ್ಟ್ ವಿಶ್ವಸ್ಥರು ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕರ್ನಾಟಕ ಜಾನಪದ ಪರಿಷತ್ ಸಹಯೋಗದಲ್ಲಿ ಸಾಹಿತಿಗಳು, ಕಲಾವಿದರು, ಪತ್ರಕರ್ತರು ಹಾಗೂ ಸಂಘಟಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಈ ತಿಂಗಳಾಂತ್ಯದಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶಿವಾನಂದ್ ಶೆಲ್ಲಿಕೇರಿ ತಿಳಿಸಿದ್ದಾರೆ. ಈಗ ವಿಜಯನಗರ ಜಿಲ್ಲೆ ವಾರ್ತಾಪತ್ರ. ಕೇಂದ್ರ ಹಣಕಾಸು ಹಾಗೂ ಕಾರ್ಪೊರೇಟ್ ವ್ಯವಹಾರಗಳ ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಜಿಲ್ಲಾ ಕೇಂದ್ರ ಹೊಸಪೇಟೆಯ ತುಂಗಭದ್ರಾ ಅಣೆಕಟ್ಟೆ ರಸ್ತೆಯ ಜಿಲ್ಲಾಧಿಕಾರಿ ಕಚೇರಿ ಸಮೀಪ ನೂತನವಾಗಿ ನಿರ್ಮಾಣವಾಗಲಿರುವ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ರಂಗಮಂದಿರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ರಂಗಮಂದಿರ ಒಟ್ಟು 3 ಎಕರೆ ಜಾಗೆಯಲ್ಲಿ ನಿರ್ಮಾಣಗೊಳ್ಳಲಿದೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿಗೆ ಹೆಸರು ಸೇರಿಸಲು, ತೆಗೆದುಹಾಕಲು ಹಾಗೂ ಪ್ರೊಜಿನಿ ಮ್ಯಾಪಿಂಗ್ ಮಾಡಲು ನಾಳೆ 16 ಮಂಗಳವಾರದವರೆಗೆ ಅವಕಾಶವಿದೆ. ಇದುವರೆಗೆ ಬಾಗಲಕೋಟೆ ಹಾಗೂ ವಿಜಯನಗರ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಪರಶುರಾಮ್ ಪೇಟ್ಕರ್ ಹಾಗೂ ಪೂರ್ಣಿಮಾ ದಫ್ತರ್ದಾರ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35:25.
2: ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ.

0: ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್ ಉಳಿಯಿ ಇರಿಟಿ ಹಾಗೂ ತಾವಕರ ಕಣ್ಣೂರ್.
1: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
2: ಕೆಳಗರೆ ಸಂಜೆ 6:51 ಕೃಷಿರಂಗದಲ್ಲಿ ಕಾಫಿ ಬೆಳೆಯಲ್ಲಿ ನೆರಳು ನಿರ್ವಹಣೆ ಕುರಿತು ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೊಂದಿಗೆ ನಡೆಸಿದ ಸಂದರ್ಶನ ಹಾಗೂ ಕೃಷಿ ಮಾಹಿತಿ ಕೇಳುವಿರಿ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:37 ಆಗಲಿದೆ. ಇನ್ನು ಮುಂದೆ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದಿಂದ

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
3: ಆದ್ರೆ ಆ ಜುಮ್ಕಿ
2: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
4: ಆರ್ಬಿಐ ಹೇಳುತ್ತೆ,
2: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
6: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕುಂಠಿತ, 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ, ಹವಾಮಾನ ಇಲಾಖೆ ವರದಿ.

0: ಉತ್ತಮ ಜೀವನ ಶೈಲಿಯಿಂದ ರೋಗ ನಿಯಂತ್ರಣ ಸಾಧ್ಯ, ಆರೋಗ್ಯ ಸಚಿವ ಯುಟಿ ಖಾದರ್. ಗ್ಯಾರಂಟಿ ಯೋಜನೆಯಿಂದ ಲಕ್ಷಾಂತರ ಫಲಾನುಭವಿಗಳ ಕಡಿತಕ್ಕೆ ಪ್ರತಿಪಕ್ಷ ಬಿಜೆಪಿ ಆಕ್ಷೇಪ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿಂದು ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಮೊದಲಿಗೆ ಕೃಷಿ, ರೇಷ್ಮೆ, ತೋಟಗಾರಿಕೆ ಹಾಗೂ ಮೀನುಗಾರಿಕಾ ಇಲಾಖೆ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಬಳಿಕ ಸಹಕಾರ ಮತ್ತು ಕೃಷಿ ಮಾರುಕಟ್ಟೆ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರೈತರಿಗೆ ಬಿತ್ತನೆ ಬೀಜ, ರಸಗೊಬ್ಬರ ಸಮರ್ಪಕವಾಗಿ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅತಿವೃಷ್ಟಿ, ಅನಾವೃಷ್ಟಿ ಎದುರಿಸಲು ಸನ್ನದ್ದರಾಗುವಂತೆ ಕರೆ ನೀಡಿದ್ದಾರೆ. ರಾಜ್ಯದ 12 ಜಿಲ್ಲೆಗಳಿಗೆ ಮಾತ್ರ ಈ ಬಾರಿ ಮುಂಗಾರು ನಿರೀಕ್ಷೆಯಷ್ಟು ಮಳೆ ತಂದಿದೆ. 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಕಂಡುಬಂದಿದೆ. ಭಾರತೀಯ ಹವಾಮಾನ ಇಲಾಖೆಯ ಬೆಂಗಳೂರು ಕೇಂದ್ರ ಜೂನ್ 1 ಜೂನ್ 14 ಮಳೆಯ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದು, ಈಗಾಗಲೇ ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸಿದ್ದರೂ ಹೆಚ್ಚಿನ ಭಾಗದಲ್ಲಿ ಮಳೆಯಾಗಿಲ್ಲ ಎಂದು ತಿಳಿಸಿದೆ. ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ವಾಡಿಕೆಗಿಂತ 100% ಅಧಿಕವಾಗಿರುವುದು ವಿಶೇಷ. ದಾವಣಗೆರೆ, ಮೈಸೂರು, ರಾಮನಗರ, ಹಾವೇರಿ ಜಿಲ್ಲೆಗಳಲ್ಲಿ ಕೊರತೆ ಪ್ರಮಾಣ 50% ಮಳೆ ನಿರೀಕ್ಷಿತ ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಕೊರತೆ ಕಂಡುಬಂದಿದೆ. ಕಳೆದ 2 ಅವಧಿಯಲ್ಲಿ ಒಟ್ಟು 17% ಮಳೆ ಕೊರತೆ ಉಂಟಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ವಾಡಿಕೆ ಮಳೆ ಕಡಿಮೆಯಾಗಿದ್ದು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಕೊರತೆ ಪ್ರಮಾಣವು 31%. ಬೆಂಗಳೂರು ನಗರದಲ್ಲಿ 14%, ಚಾಮರಾಜನಗರ ಜಿಲ್ಲೆಯಲ್ಲಿ 15%, ಶಿವಮೊಗ್ಗ ಜಿಲ್ಲೆಯಲ್ಲಿ 49%, ವಿಜಯನಗರ ಜಿಲ್ಲೆಯಲ್ಲಿ 78% ಮಳೆ ಕೊರತೆ ಕಂಡುಬಂದಿದೆ ಎಂದು ಹವಾಮಾನ ಇಲಾಖೆ ವರದಿ ತಿಳಿಸಿದೆ. ದೈನಂದಿನ ಜೀವನದಲ್ಲಿ ಹಿತ ಮಿತ ಆಹಾರ ಸೇವನೆ ಮತ್ತು ಉತ್ತಮ ರೀತಿಯ ಜೀವನ ಶೈಲಿ ಅಳವಡಿಸಿಕೊಳ್ಳುವುದರಿಂದ ರೋಗ ನಿಯಂತ್ರಣ ಸಾಧ್ಯ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಪಾವೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿಂದು ಆರೋಗ್ಯ ಕಾರ್ಡ್ ಮತ್ತು ಪುಸ್ತಕ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮನೆಯಲ್ಲಿಯೇ ತಯಾರಿಸುವ ಆಹಾರಕ್ಕೆ ಆದ್ಯತೆ ನೀಡಬೇಕು ಎಂದು ಸಲಹೆ ನೀಡಿದ್ದಾರೆ. ಆಗಾಗ್ಗೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಮೂಲಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಹೇಳಿದ್ದಾರೆ. ಉಳ್ಳಾಲ ತಾಲೂಕು ಮಟ್ಟದ ಆಸ್ಪತ್ರೆಯನ್ನು ಮುಡುಪಿವಿನಲ್ಲಿ ನಿರ್ಮಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಸಾಧ್ಯವಾಗದೆ ಸರ್ಕಾರ ಲಕ್ಷಾಂತರ ಫಲಾನುಭವಿಗಳನ್ನು ಕಡಿತ ಮಾಡಲು ಹೊರಟಿರುವುದು ಸರಿಯಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ಯಾರಂಟಿ ವಿಚಾರವಾಗಿ ಕೊಟ್ಟ ಮಾತಿನಂತೆ ನಡೆಯುವುದು ಈ ಸರ್ಕಾರದ ಆದ್ಯ ಕರ್ತವ್ಯ ಎಂದು ತಿಳಿಸಿದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿಗಳು ಬೆಳಕು ಚೆಲ್ಲಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುರಿತು ವಾಸ್ತವಿಕ ಸತ್ಯವನ್ನು ರಾಜ್ಯದ ಜನರ ಮುಂದೆ ಬಿಚ್ಚಿಡುವ ಕೆಲಸವನ್ನು ಮುಖ್ಯಮಂತ್ರಿಗಳು ಹಾಗೂ ಹಣಕಾಸು ಸಚಿವರು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಭವಿಷ್ಯದ ದೃಷ್ಟಿಯಿಂದ ಎಲ್ಲಾ ಸಂಘಟನೆಗಳು ಹಾಗೂ ನಾಗರಿಕರು ಕಸ ಟೆಂಡರ್ ಹಗರಣದ ವಿರುದ್ದ ರಾಜ್ಯಪಾಲರಿಗೆ ಹಾಗೂ ರಾಷ್ಟ್ರಪತಿಯವರಿಗೆ ಪತ್ರ ಬರೆಯಬೇಕು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಇದೇ ವೇಳೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಿಸಲು ಮುಂದಾಗಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗದಗ ಜಿಲ್ಲೆಯ ರಸಗೊಬ್ಬರ ಮಾರಾಟಗಾರರು ಅಥವಾ ಸಹಕಾರ ಸಂಘಗಳು ನಿಗದಿಪಡಿಸಿದ ಗರಿಷ್ಠ ಮಾರಾಟ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದರೆ ರಸಗೊಬ್ಬರ ನಿಯಂತ್ರಣ ಕಾಯ್ದೆಯಡಿ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಸಾಂಪ್ರದಾಯಿಕ ಹರಳು ರೂಪದ ರಸಗೊಬ್ಬರಗಳ ಜೊತೆ ನ್ಯಾನೋ ಯೂರಿಯಾ ಹಾಗೂ ನ್ಯಾನೋ ಡಿಎಪಿ ರಸಗೊಬ್ಬರಗಳನ್ನು ರೈತರು ಬಳಸಬೇಕು ಎಂದು ಸೂಚಿಸಿದ್ದಾರೆ. ರೈತರು ಅಧಿಕೃತ ರಸಗೊಬ್ಬರ ಮಾರಾಟಗಾರರ ಮೂಲಕವೇ

0: ರಸಗೊಬ್ಬರಗಳನ್ನು ಖರೀದಿಸಬೇಕು ಎಂದು ರೈತರಲ್ಲಿ ಮನವಿ ಮಾಡಿದ್ದಾರೆ. ರೈತರು ಬೆಳೆ ಪರಿವರ್ತನೆಯ ಜೊತೆಗೆ ಮಣ್ಣು ಪರಿವರ್ತನೆಗೆ ಒತ್ತು ನೀಡಬೇಕು ಎಂದು ಕೋಲಾರ ತೋಟಗಾರಿಕೆ ವಿಶ್ವವಿದ್ಯಾಲಯದ ಡೀನ್ ಡಾ ಎಂ ಆಂಜಿನಪ್ಪ ತಿಳಿಸಿದ್ದಾರೆ. ನೈಸರ್ಗಿಕ ಕೃಷಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ರೈತರು ರಾಸಾಯನಿಕ ಗೊಬ್ಬರ ದೂರವಿಟ್ಟು ಸಾವಯವ ಪದ್ಧತಿಗೆ ಒತ್ತು ನೀಡಬೇಕಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ನೈಸರ್ಗಿಕ ಸಾವಯವ ಕೃಷಿಯ ಜಾಗೃತಿ ಹಾಗೂ ಪ್ರೋತ್ಸಾಹಕ್ಕೆ ವಿಶೇಷವಾದ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಈ ಸಂಬಂಧ ಪ್ರಯೋಗಗಳನ್ನು ಹೆಚ್ಚಿಸಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಕೇಂದ್ರ ಪುರಸ್ಕೃತ ಕೃಷಿಯೋನ್ನತಿ ಯೋಜನೆಯಡಿ ದೇಶೀಯ ಎಣ್ಣೆಕಾಳುಗಳ ಉತ್ಪಾದನೆ ಹೆಚ್ಚಿಸಲು ಹಾಗೂ ರೈತರ ಆದಾಯ ಸುಧಾರಿಸುವ ನಿಟ್ಟಿನಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಷ್ಟೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆಕಾಳು ಯೋಜನೆಯ ಸೌಲಭ್ಯ ಪಡೆಯುವಂತೆ ದಾವಣಗೆರೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಖಾದ್ಯ ತೈಲಗಳ ಆಮದು ಪ್ರಮಾಣವನ್ನು ತಗ್ಗಿಸುವುದು ಹಾಗೂ ಎಣ್ಣೆಕಾಳು ಬೆಳೆಗಾರರನ್ನು ನೇರವಾಗಿ ಸಂಸ್ಕರಣಾದಾರರೊಂದಿಗೆ ಸಂಪರ್ಕಿಸಿ ಉತ್ತಮ ಮಾರುಕಟ್ಟೆ ಕಲ್ಪಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸ್ಥಳೀಯವಾಗಿ ಉದ್ಯೋಗಾವಕಾಶ ಸೃಷ್ಟಿಸಲು ಮತ್ತು ಶುದ್ಧ ಖಾದ್ಯ ತೈಲ ಬಳಕೆಯನ್ನು ಉತ್ತೇಜಿಸಲು ಈ ಕಾರ್ಯಕ್ರಮ ಪೂರಕವಾಗಿದೆ ಎಂದು ಹೇಳಿದ್ದಾರೆ. ಯೋಜನೆಯಡಿ ಎಣ್ಣೆಕಾಳು ಸಂಸ್ಕರಣಾ ಘಟಕಗಳಿಗೆ ಅಗತ್ಯವಿರುವ ಯಂತ್ರೋಪಕರಣಗಳನ್ನು ಖರೀದಿಸಲು ಹಾಗೂ ಪ್ರಾಥಮಿಕ ಮತ್ತು ದ್ವಿತೀಯ ಕೊಯ್ಲೋತ್ತರ ಮೂಲಸೌಕರ್ಯ ಸೌಲಭ್ಯ ಪಡೆಯಲು ಗರಿಷ್ಠ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಸೌಲಭ್ಯ ಪಡೆಯಲು ಜುಲೈ 4ರ ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ತಿಳಿಸಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಧಾರವಾಡದಲ್ಲಿ ಯೋಗಾಭ್ಯಾಸ ಪ್ರಾರಂಭಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಶಶಿಧರ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 9 ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ದಿನನಿತ್ಯ ಯೋಗ ತರಬೇತಿ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ವೈಬ್ರೇಕ್ ಎಂಬುದು ಕೇಂದ್ರ ಆಯುಷ್ ಸಚಿವಾಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ 5 ನಿಮಿಷಗಳ ಯೋಗ ಆಪ್ ಆಗಿದ್ದು, ಕಚೇರಿಯಲ್ಲಿ ದೀರ್ಘಕಾಲ ಕುಳಿತು ಕೆಲಸ ಮಾಡುವವರ ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ.
1: ವೈಬ್ರೇಕ್ ಎಂಬ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಸಾರ್ವಜನಿಕರಿಗೆ, ಸಂಘ ಸಂಸ್ಥೆಗಳಿಗೆ, ಯುವಜನತೆಗೆ ಹಾಗೂ ವೃತ್ತಿಪರರಿಗೆ ಆಯುಷ್ ಇಲಾಖೆಯಿಂದ ಕಾರ್ಯಕ್ರಮ ಮತ್ತು ನಿತ್ಯ ಯೋಗ ಕಾರ್ಯಕ್ರಮವನ್ನು June 22, 2026 ಒಂದು ವರ್ಷದ ಕಾಲ ರಾಜ್ಯಾದ್ಯಂತ ಒಂದೇ ಲಿಂಕ್ ಮೂಲಕ ಅನುಷ್ಠಾನಗೊಳ್ಳಲಿದೆ. ಧಾರವಾಡ ಜಿಲ್ಲೆಯಲ್ಲಿ June 21 ಜಿಲ್ಲಾಡಳಿತ ಹಾಗೂ ಇತರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಬೆಳಿಗ್ಗೆ 6:45-8 ಗಂಟೆವರೆಗೆ ಆರ್ಎನ್ ಶೆಟ್ಟಿ ಕ್ರೀಡಾಂಗಣ ಧಾರವಾಡದಲ್ಲಿ ಹಮ್ಮಿಕೊಳ್ಳಲಾಗಿದೆ.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಇದೇ 21ರಂದು ಉತ್ತಮ ಆರೋಗ್ಯಕ್ಕಾಗಿ ಯೋಗ, ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷಣೆಯೊಂದಿಗೆ 12ನೇ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಇದಕ್ಕಾಗಿ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಸೂಚಿಸಿದ್ದಾರೆ. ವಿಶ್ವ ಯೋಗ ದಿನದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ದೈನಂದಿನ ಕೆಲಸ ಕಾರ್ಯಗಳ ಜೊತೆಗೆ ಆರೋಗ್ಯ ಕಾಪಾಡಿಕೊಳ್ಳುವುದು ಎಲ್ಲರ ಆದ್ಯತೆಯಾಗಿದೆ. ಯೋಗ ದಿನಾಚರಣೆ ಯಶಸ್ಸಿಗೆ ಎಲ್ಲಾ ಇಲಾಖೆಗಳ ಅಧಿಕಾರಿ ಸಿಬ್ಬಂದಿ, ವಿವಿಧ ಯೋಗ ಸಂಸ್ಥೆಗಳು ಕೈಜೋಡಿಸುವಂತೆ ಮನವಿ ಮಾಡಿದ್ದಾರೆ. ರಾಜ್ಯದ ಪ್ರಮುಖ ಯಾತ್ರಾ ಸ್ಥಳವಾದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಇಂದು ಅಧಿಕ ಮಾಸದ ಸೋಮಾವತಿ ಅಮಾವಾಸ್ಯೆ ಪ್ರಯುಕ್ತ ರಾಜ್ಯದ ನಾನಾ ಭಾಗದಿಂದ ಅಪಾರ ಪ್ರಮಾಣದಲ್ಲಿ ಭಕ್ತರು ಆಗಮಿಸಿದ್ದರು. ಸಾಲೂರು ಬೃಹನ್ಮಠದ ಪೀಠಾಧಿಪತಿ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ನೇತೃತ್ವದಲ್ಲಿ ವಿಧಿವಿಧಾನಗಳೊಂದಿಗೆ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕುಂಠಿತ, 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ, ಹವಾಮಾನ ಇಲಾಖೆ ವರದಿ. ಉತ್ತಮ ಜೀವನ ಶೈಲಿಯಿಂದ ರೋಗ ನಿಯಂತ್ರಣ ಸಾಧ್ಯ, ಆರೋಗ್ಯ ಸಚಿವ ಯುಟಿ ಖಾದರ್. ಗ್ಯಾರಂಟಿ ಯೋಜನೆಯಿಂದ ಲಕ್ಷಾಂತರ ಫಲಾನುಭವಿಗಳ ಕಡಿತಕ್ಕೆ ಪ್ರತಿಪಕ್ಷ ಬಿಜೆಪಿ ಆಕ್ಷೇಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
2: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
3: ಮಗಳೇ,
2: ನೆನಪಿದ್ಯಾ ಬೋನಸ್ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
3: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
4: ಈಗ ಬ್ಯಾಂಕ್ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ. ಹೋಗಣ್ಮ.
2: ಎಲ್ಲಿಗೆ?
4: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು ಆಕ್ಟಿವ್.
5: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಕಂಪನಾಂಕ ಎಫ್ಎಂ 103.1 ಮೆಗಾಹೆರ್ಟ್ಸ್. ಸಮಯ 6:51 ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿ ರಂಗ.

0: ದಲಿತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನೀವು ಕಾಫಿ ಬೆಳೆಯಲ್ಲಿ ನೆರಳು ನಿರ್ವಹಣೆ ಕುರಿತು ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ ಕೇಳುವಿರಿ.
1: ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಫಿ ಬೆಳೆಯಲ್ಲಿ ನೆರಳು ನಿರ್ವಹಣೆ, ಈ ಕುರಿತು ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ನೆರಳಿನ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಇದರ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ಕೊಡಗು ಜಿಲ್ಲೆ ಚಟ್ಟಳ್ಳಿಯಲ್ಲಿರುವಂತಹ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದಂಥ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರು. ನಮಸ್ಕಾರ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೇ.
3: ನಮಸ್ಕಾರ ಸರ್.
2: ಈಗ ಪ್ರಾರಂಭದಲ್ಲಿ ಕಾಫಿ ಬೆಳೆನಲ್ಲಿ ನೆರಳಿನ ಪ್ರಾಮುಖ್ಯತೆ ಏನು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ?
3: ನೆರಳು ಅನ್ನೋದು ಕಾಫಿಗೆ ಮೊದಲಿಂದನೂ ಬಂದಿದೆ ಸರ್. ಯಾಕಂತಂದರೆ ನಮ್ಮ ಕಾಫಿ ಬೆಳೆದಿದ್ದೇ ಇಥಿಯೋಪಿಯಾದಲ್ಲಿ, ಒಂದು ನೆರಳಿನ ದಟ್ಟವಾದ ಅರಣ್ಯಗಳ ಮಧ್ಯೆ ಇದು ಬೆಳೆಯಿರೋದು. ಸೊ ಹೀಗಾಗಿ ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ ಯಾಕಂತಂದರೆ ನೀವು ನೋಡ್ತಿರ್ಬೋದು, ನಮ್ಮ ಭಾರತ ದೇಶದಲ್ಲಿ ಬೇಸಿಗೆ ಕಾಲ ಇರುತ್ತೆ, ಮಳೆಗಾಲ ಹಾಗೆ ಚಳಿಗಾಲ, ಈ ಥರದ ಮೂರು ಬೇರೆ ಬೇರೆ ಥರದ ಒಂದು ಏನು ಸೀಸನ್ಗಳಿರುತ್ತೆ. ಸೊ ಈ ಥರದ ಸೀಸನ್ಗಳು ನಾವು ಬೇರೆ ಕಂಟ್ರಿಯಲ್ಲಿ ಅಂತಂದರೆ ಮುಖ್ಯವಾಗಿ ಬೆಳೆತಕ್ಕಂತಹ ಒಂದು ಬ್ರೆಜಿಲ್ ದೇಶಗಳಿರ್ಬೋದು, ಅಥವಾ ಕೊಲಂಬಿಯಾ ದೇಶಗಳು, ಮೆಕ್ಸಿಕೋ ದೇಶಗಳಿರ್ಬೋದು, ಇಲ್ಲೆಲ್ಲ ಕಾಫಿಯನ್ನು ಓಪನ್ ಕಂಡೀಷನಲ್ಲಿ ಬೆಳೀತಾರೆ. ಯಾಕಂತಂದರೆ ಅಲ್ಲಿ ಇರ್ತಕ್ಕಂತಹ ವಾತಾವರಣ ಏನಿದೆ, ಈ ಬಿಸಿಲು, ಮಳೆಗಾಲ ಇರ್ಬೋದು ಅಥವಾ ಏನು ಈ ಚಳಿಗಾಲ ಇರ್ಬೋದು, ಇವೆಲ್ಲ ಥ್ರೂ ಓವರ್ ದ ಇಯರ್ ವರ್ಷ ಪೂರ್ತಿ ಒಂದೇ ತೆರನಾಗಿ ಇರುತ್ತೆ. ಅಲ್ಲಿಯ ಟೆಂಪರೇಚರು 24 ಡಿಗ್ರಿ ಸೆಲ್ಸಿಯಸ್ ಮೇಲ್ಪಟ್ಟು ಹೋಗಲ್ಲ. ಅಲ್ಲಿಯ ರಿಲೇಟಿವ್ ಹ್ಯುಮಿಡಿಟಿ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ. ಏನೋ ಈ ಆದ್ರತೆ ಅಂತ ಏನು ಗಾಳಿಯಲ್ಲಿರುವಂಥ ತೇವಾಂಶ ಏನಿರ್ತೀವಿ, ಅದು 80-85% ಆ ಒಂದು ರೇಂಜಲ್ಲಿ ಕೂಡ ಇರುತ್ತೆ. ಹಾಗೆ ಮಳೆ ಪ್ರಮಾಣ ಕೂಡ ವರ್ಷ ಪೂರ್ತಿನೂ ಕನ್ಸಿಸ್ಟೆಂಟ್ ಆಗಿ ಸತತವಾಗಿ ಸಮನಾದ ಒಂದು ರೀತಿಯಲ್ಲಿ ಅವರು ಮಳೆಯನ್ನು ಸೊ ಹೀಗಾಗಿ ಆ ಒಂದು ವಾತಾವರಣಗಳು ಅಲ್ಲಿನ ಒಂದು ದೇಶಕ್ಕೆ ಕಾಫಿಯನ್ನು ಓಪನ್ ಕಲ್ಟಿವೇಷನ್ ಅಲ್ಲಿ ಬೆಳೆಯೋ
2: ಅಂದ್ರೆ ಅಲ್ಲಿ ನೆರಳಿನ ಅವಶ್ಯಕತೆ ಬರಲ್ಲ.
3: ಸರ್ ಯಾಕಂತಂದ್ರೆ ಅಷ್ಟು ತಂಪಿರುತ್ತೆ, ಅಷ್ಟು ಯೋಗ್ಯವಾದ ವಾತಾವರಣ ಇರುತ್ತೆ. ಕಾಫಿಗೆ ಬೆಳಿಲಿಕ್ಕೆ ಒಂದು ಏನು ಯೋಗ್ಯವಾದ ವಾತಾವರಣ ಇರುತ್ತೋ ಆ ಒಂದು ಯೋಗ್ಯವಾದ ವಾತಾವರಣ ಆ ಒಂದು ಪ್ರದೇಶಗಳಲ್ಲಿ ಅಥವಾ ದೇಶಗಳಲ್ಲಿ ಕಾಣ್ತೀವಿ. ಸೊ ಹೀಗಾಗಿ ಆ ದೇಶಗಳು ಕಾಫಿಯನ್ನ ಒಂದು ಪ್ರದೇಶದಲ್ಲಿ ಅವರು ಬೆಳೀತಾರೆ. ಬಟ್ ಅದೇ ತರನಾಗಿ ಕಾಫಿ ಕೃಷಿಯನ್ನ ನಾವು ನಮ್ಮ ಭಾರತ ದೇಶದಲ್ಲಿ ಮಾಡಲಿಕ್ಕೆ ಅದು ಸಾಧ್ಯ ಆಗಲ್ಲ. ಯಾಕಂತಂದ್ರೆ 4-5 ತಿಂಗಳು ಬೇಸಿಗೆ ಕಾಲ ಇದ್ದೇ ಇರುತ್ತೆ. ಸೊ ಹಾಗಾಗಿ ಆ ಒಂದು ಬೇಸಿಗೆ ಕಾಲ ಅಥವಾ ಆ ಒಂದು ಬಿಸಿಲಿನ ತಾಪವನ್ನು ಕಡಿಮೆ ಮಾಡಬೇಕು ಅಂತಂದ್ರೆ, ಕಾಫಿ ಬೆಳೆಯನ್ನು ಚೆನ್ನಾಗಿ ಬೆಳವಣಿಗೆ ಮತ್ತು ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ನೆರಳು ಮರಗಳು ಬೇಕೇ ಬೇಕು. ನೆರಳು ಮರಗಳು ಒಂದು ತಂಪಾದ ವಾತಾವರಣ ಮಾತ್ರ ಕೊಡಲ್ಲ, ಯೋಗ್ಯವಾದ ಕಂಡೀಷನ್ ವಾಯುಗುಣವನ್ನು ಕೂಡ ಅವು ಕಾಫಿ ಗಿಡಗಳಿಗೆ ಕಲ್ಪಿಸಿಕೊಡುತ್ತೆ. ಏನು ಕಾಫಿ ಬೆಳೆಗೆ ಬೇಕಾದಂತ ಯೋಗ್ಯವಾದ ವಾತಾವರಣಗಳಿದೆಯೋ ಅವನ್ನೆಲ್ಲ ಕಲ್ಪಿಸಿಕೊಡುತ್ತೆ. ಬೇಸಿಗೆ ಕಾಲದಲ್ಲಿ ಟೆಂಪರೇಚರ್ ಅನ್ನು ಕಡಿಮೆ ಮಾಡುತ್ತೆ, ಮಳೆಗಾಲದಲ್ಲಿ ಹ್ಯುಮಿಡಿಟಿಯನ್ನು ಹೆಚ್ಚಿಗೆ ಮಾಡೋದ್ರ ಮೂಲಕ ಆ ಒಂದು ವಾತಾವರಣ ಅಥವಾ ವಾಯುಗುಣವನ್ನು ನಾವು

0: ಕಲ್ಪಿಸಿಕೊಡುತ್ತೆ. ಅದೇ ಥರನಾಗಿ ನೆರಳು ಮರಗಳು ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಸಲಿಕ್ಕೆ ಕಾರಣ ಆಗುತ್ತೆ. ಆಮೇಲೆ ಇನ್ನೂ ಕಾರಣಗಳು ಸುಮಾರಿದೆ. ಏನಂತಂದರೆ ನಮ್ಮ ದೇಶದಲ್ಲಿ ಜೂನಿಂದ ಹಿಡಿದು ಆಗಸ್ಟು ಸೆಪ್ಟೆಂಬರ್ಗೂ ಕೂಡ ಸಾಕಷ್ಟು ಮಳೆ ಬೀಳುವ ಪ್ರದೇಶಗಳಲ್ಲಿ ನಾವು ಕಾಫಿಯನ್ನು ಬೆಳೀತಿರೋದ್ರಿಂದ ಈ ಮಣ್ಣಿನ ಕೊಚ್ಚುವಿಕೆ ಅಥವಾ ಸವೆತ ಜಾಸ್ತಿ ಉಂಟಾಗುತ್ತೆ. ಸೊ ಇಂಥ ಸಮಯದಲ್ಲಿ ನಮ್ಮ ನೆರಳು ಮರಗಳು ನಮಗೆ ತುಂಬ ಸಹಾಯಕ್ಕೆ ಬರುತ್ತೆ. ಯಾಕಂತಂದರೆ ರಭಸವಾಗಿ ಹೊಡಿತಕ್ಕಂತಹ ಮಳೆಯ ಒಂದು ನೀರನ್ನು ಅವು ನೆರಳ ಮರಗಳು ಮೊದಲ ಹಂತದಲ್ಲೇ ತಡೆದು ಬಿಡುತ್ತೆ. ಸ್ವಲ್ಪ ನಿಧಾನ ಮಾಡುತ್ತೆ.
1: ಎಲೆಗಳ ಮೇಲೆ ಬೀಳೋದ್ರಿಂದ ಅದರ ರಭಸವನ್ನು ಕಡಿಮೆ ಆಗುತ್ತೆ.
0: ಮಳೆ ಹನಿಗಳ ರಭಸ ಕಡಿಮೆ ಆಗಿ ಆಮೇಲೆ ನಿಧಾನವಾಗಿ ಕಾಫಿ ಗಿಡಗಳ ಮೇಲೆ ಬೀಳೋದ್ರಿಂದ ಕಾಫಿ ಗಿಡಗಳಿಗೆ ಉಂಟಾಗುವ ಹಾನಿಯನ್ನು ಕೂಡ ಅವು ಕಡಿಮೆ ಮಾಡುತ್ತೆ. ಸೊ ಈ ತರನಾಗಿ ಆಮೇಲೆ ಇನ್ನೊಂದೇನಂತಂದ್ರೆ ನಮ್ಮ ಕಾಫಿಯಲ್ಲಿ ಒಂದು ಉಪ ಬೆಳೆಯಾಗಿ ನಾವು ಪೆಪ್ಪರ್ ಅನ್ನ ಕೂಡ ಬೆಳಿತಿದ್ವಿ. ಕಾಳುಮೆಣಸನ್ನ ಬೆಳಿತೀವಿ. ಕಾಳುಮೆಣಸಿಗೆ ಒಂದು ಒಳ್ಳೆಯ ಲೈಫ್ ಸ್ಟ್ಯಾಂಡರ್ಡ್ ಅಂತ ನಾವು ಕರಿತೀವಿ. ಆಧಾರ ಮರಗಳು ಅಂತ ಕರಿತೀವಿ. ಆ ಆಧಾರ ಮರಗಳು ಕೂಡ ಈ ನಮ್ಮ ನೆರಳು ಮರಗಳಿಂದ ಕೊಡ್ಬೋದು. ಹೀಗಾಗಿ ಇಷ್ಟೆಲ್ಲ ಪ್ರಯೋಜನಗಳನ್ನ ಹೊಂದಿರೋದ್ರಿಂದ ಮತ್ತೆ ಇಷ್ಟೆಲ್ಲ ಉಪಯುಕ್ತತೆಯನ್ನು ಪಡೆಯೋದ್ರಿಂದ ನಮಗೆ ನೆರಳಿನ ಒಂದು ಅವಶ್ಯಕತೆ ಅಥವಾ ನೆರಳಿನ ಒಂದು ಪ್ರಾಮುಖ್ಯತೆ ಅದರ ನಿರ್ವಹಣೆ ತುಂಬ ಅವಶ್ಯಕತೆಯಾಗಿದೆ ನಮಗೆ.
1: ಅಂದರೆ ಮುಖ್ಯವಾಗಿ ನಾವು ನೆರಳಿನ ಮರಗಳ ಮೂಲಕ ನೆರಳನ್ನು ನಮ್ಮ ಕಾಫಿ ಗಿಡಗಳಿಗೆ ಕೊಡ್ತೀವಿ. ಮತ್ತೆ ನೆರಳಿನ ಮರಗಳು ಬೇರ್ನಲ್ಲಿ ಮಣ್ಣನ್ನು ಹಿಡಿದಿಟ್ಕೊಂಡು ಮಣ್ಣಿನ ಕೊಚ್ಚನೆಯನ್ನು ಕೂಡ ತಡಿತವೆ. ನಮ್ಮ ಮಣ್ಣಿನ ಫಲವತ್ತತೆಯನ್ನು ಕೂಡ ನಿರ್ವಹಣೆ ಮಾಡೋದಕ್ಕೆ ಇವು ಸಾಕಷ್ಟು ಸಹಕಾರಿಯಾಗುತ್ತೆ.
0: ಹೌದು ಹೌದು.
1: ಇನ್ನು ಮುಖ್ಯವಾಗಿ ಈ ನೆರಳಿನ ಮರದಲ್ಲೂ ಕೂಡ ಏನಾದರೂ ವಿಧಗಳಿದಾವ?
0: ನೆರಳಿನ ಮರಗಳಲ್ಲಿ ವಿಧ ಅಂತಂದ್ರೆ ನಮ್ಮ ಏನು ಕೃಷಿ ಕಾಫಿ ಕೃಷಿಗೆ ಅಂತ ಬಂದಾಗ ನಾವು ಅದರಲ್ಲೂ ಅರೇಬಿಕಾದಲ್ಲಿ ನಮ್ಮ ನೆರಳಿನ ನಿರ್ವಹಣೆ ಅರೇಬಿಕಾಗೂ ಮತ್ತೆ ರೋಬಸ್ಟ ಕಾಫಿಗೂ ಬೇರೆ ಬೇರೆ ತರನಾಗಿ ಆಗಿರುತ್ತೆ. ಯಾಕಂತಂದ್ರೆ ನೋಡಿ, ಅರೇಬಿಕಾಗೆ ಜಾಸ್ತಿ ನೆರಳು ಬೇಕು, ಕಡಿಮೆ ಟೆಂಪರೇಚರ್ ಬೇಕು. ಅದೇ ತರನಾಗಿ ರೋಬಸ್ಟ ನೋಡಿ, ಅದಕ್ಕೆ ಸ್ವಲ್ಪ ಅರೇಬಿಕಕ್ಕಿಂತ ಜಾಸ್ತಿ ಟೆಂಪರೇಚರ್ ಬೇಕಾಗುತ್ತೆ ಹಾಗೂ ನೆರಳಿನ ಪ್ರಮಾಣ ಒಂದು ಸ್ವಲ್ಪ ಕಡಿಮೆ ಆಗಬೇಕಾಗುತ್ತೆ. ಎಲ್ಲಿ ಅರೇಬಿಕಾಗೆ ಜಾಸ್ತಿ ನೆರಳಿನ ಒಂದು ಅವಶ್ಯಕತೆ ಇರುತ್ತೋ ಅಲ್ಲಿ ಅದಕ್ಕೆ ಎರಡು ಹಂತದ ನೆರಳು ಮರಗಳ ಒಂದು ಅವಶ್ಯಕತೆ ಇದೆ. ಅಂದರೆ ಮೊದಲನೇ ಹಂತದ ನೆರಳು, ಎರಡನೇ ಹಂತದ ನೆರಳು. ಈ ಒಂದು ಎರಡು ಹಂತದ ನೆರಳನ್ನು ಅರೇಬಿಕಾಗೆ ಕೊಡಬೇಕಾಗುತ್ತೆ. ಈ ಒಂದು ಎರಡು ಹಂತದ ನೆರಳನ್ನು ನಾವು ಅರೇಬಿಕಾಗೆ ಕೊಡಬೇಕಂತಂದ್ರೆ ಅದರಲ್ಲಿ ಎರಡು ತರನಾದ ನೆರಳು ಮರಗಳನ್ನು ಬೆಳಿತೀವಿ. ಅದರಲ್ಲಿ ಒಂದು ಟೆಂಪರರಿ ಶೇಡ್ ಟ್ರೀ ಅಂತ ಕರಿತೀವಿ, ಇನ್ನೊಂದು ಪರ್ಮನೆಂಟ್ ಶೇಡ್ ಟ್ರೀ ಅಂತಲೂ ಕರಿತೀವಿ. ನಾವು ಟೆಂಪರರಿ ಶೇಡ್ ಟ್ರೀ ಅಂತ ಏನು ಈ ಪಾಲವನ ಅಂತಾರೆ. ಒಂದೊಂದು ಕಡೆ ಇದು ಕಾಫಿ ಬೆಳೆಯನ್ನ ಕರ್ನಾಟಕದಲ್ಲಿ ಹಾಸನ, ಚಿಕ್ಕಮಗಳೂರು, ಕೊಡಗುನಲ್ಲಿ ಏನು ಬೆಳಿತಿದ್ದೀವಿ, ಈ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಾದ ಹೆಸರುಗಳಿಂದನೇ ಈ ಪಾಲವನ ಇಂಗ್ಲಿಷಲ್ಲಿ ಕರೆಯೋದು ಡಡಪ್ ಅಂತ. ಇದರ ಒಂದು ಇಂಗ್ಲಿಷ್ ಮೂಲ ನೇಮು ಎರಿತ್ರಿನ ಇಂಡಿಕಾ ಅಂತ ಕರಿತೀವಿ. ಕೆಲವೊಂದ್ ಕಡೆ ಹಾಲುವನ ಅಂತಾರೆ, ಕೆಲವೊಂದ್ ಕಡೆ ಪಾಲವನ ಅಂತಾರೆ, ಇನ್ನು ಕೆಲವೊಂದ್ ಕಡೆ ಪೊಂಗಾರ್ ಅಂತಾರೆ. ಸೊ ಈ ತರ ಒಂದು ಬೇರೆ ಬೇರೆ ವಿಧದ ಹೆಸರಿನಲ್ಲಿ ಈ ಒಂದು ದಡಪನ ಕರೀತಾರೆ. ಇದರ ಇಂಗ್ಲಿಷ್ ನೇಮ್ ಬಂದ್ಬಿಟ್ಟು ಡಡಪ್ ಅಂತ. ಅದರ ವೈಜ್ಞಾನಿಕ ಹೆಸರು ಲೀಥೋಸ್ಪರ್ಮ ಮತ್ತೆ ಇಂಡಿಕಾ ಅಂತ ಬರುತ್ತೆ. ಎರಿತ್ರಿನ ಇಂಡಿಕಾ ಮತ್ತೆ ಎರಿತ್ರಿನ ಲೀಥೋಸ್ಪರ್ಮ. ಇದರಲ್ಲಿ ಮುಳ್ಳು ಇರುತ್ತೆ, ಇನ್ನೊಂದು ಮುಳ್ಳು ಇಲ್ಲದೆ ಇರೋದಿರುತ್ತೆ, ಸ್ಪೈನ್ಲೆಸ್ ಮತ್ತೆ ಸ್ಪೈನ್ ಟ್ರೀಸ್ ಅಂತ ಬರುತ್ತೆ. ಸೊ ಇದು ಒಂದು ನಮ್ಮ ಕಾಫಿಯಲ್ಲಿ ತುಂಬಾ ಹೇರಳವಾಗಿ ಬೆಳೀತಕ್ಕಂತಹ ಟೆಂಪ್ರರಿ ಶೇಡ್, ತಾತ್ಕಾಲಿಕ ನೆರಳು ಮರ. ಯಾಕಂತಂದ್ರೆ ಇದು ತುಂಬಾ ಫಾಸ್ಟ್ ಆಗಿ ಗ್ರೋ ಆಗುತ್ತೆ. ಅದೇ ತರನಾಗಿ ಇದು ಒಳ್ಳೆ ನೆರಳನ್ನ ಕೊಡುತ್ತೆ ಗಿಡಗಳಿಗೆ. ಅದೇ ತರನಾಗಿ ಇದರ ಬೇರುಗಳಲ್ಲಿ ಇದು ನೈಟ್ರೋಜನ್ ಏನು ಈ ಸಾರಜನಕವನ್ನ ಸ್ಥಿರೀಕರಿಸುತ್ತೆ ಇದು ಫಿಕ್ಸ್ ಮಾಡಿಬಿಟ್ಟು. ಸೊ ಅದಕ್ಕೆ ಯೂರಿಯಾನ ಹಾಕುವ ಒಂದು ಪ್ರಮಾಣವನ್ನ ಕಡಿಮೆ ಮಾಡುತ್ತೆ.
1: ಮತ್ತೆ ಬೆಳೆ ಜೊತೆನೂ ಸ್ಪರ್ಧಿಸಲ್ಲ ಇದು.
0: ಹೌದು ಹೌದು, ಬೆಳೆ ಜೊತೆನೂ ಇದು ಯಾವುದೇ ರೀತಿಯಾದ ಸ್ಪರ್ಧೆಯನ್ನು ಮಾಡಲ್ಲ. ಇದ್ರ ಜೊತೆ ಜೊತೆಗೆ ನಮಗೆ ಇನ್ನೊಂದು ಸಿಲ್ವರ್ ಓಕ್ ಕೂಡ ಟೆಂಪ್ರರಿ ಶೇಟ್ರಿ ಆಗಿ ಬೆರೀತೀವಿ. ಅದರಲ್ಲೂ ಟೆಂಪ್ರರಿ ಶೇಟ್ರಿ ಅಂತಂದಾಗ ಅದನ್ನ ಜಾಸ್ತಿ ಕಾಳು ಮೆಣಸಿನ ಜೊತೆಗೆ
1: ಹಬ್ಸೋದಕ್ಕೋಸ್ಕರ
0: ಅದನ್ನ ಜಾಸ್ತಿಯಾಗಿ
1: ಸಿಲ್ವರ್ ಮರವನ್ನ
0: ಬೆಳೀತಾ ಇದ್ದೀವಿ. ಇವು ಎರಡು ಟೆಂಪ್ರರಿ ಮರಗಳ ಒಂದು ಪಟ್ಟಿಗೆ ಸೇರುತ್ತೆ. ಈ ಡಡಾಪ್ ಇರ್ಬೋದು, ಸಿಲ್ವರ್ ಓಕ್ ಇರ್ಬೋದು, ಇವು ಟೆಂಪ್ರರಿ ಶೇಡ್ ಟ್ರೀಸ್
1: ತಾತ್ಕಾಲಿಕ ಮರಗಳ
0: ಒಂದು ಪಟ್ಟಿಗೆ ಸೇರುತ್ತೆ. ಇನ್ನು ಪರ್ಮನೆಂಟ್ ಶೇಡ್ ಟ್ರೀಸ್ ಅಂತ ಏನ್ ಕರಿತೀವಿ,
1: ಶಾಶ್ವತ ಮರಗಳು
0: ಅಥವಾ ದೊಡ್ಡ ಮರಗಳು, ಫಾರೆಸ್ಟ್ ಟ್ರೀಸ್ ಅಥವಾ ಜಂಗಲ್ ಟ್ರೀಸ್ ಅಂತ ಏನ್ ಕರಿತೀವಿ,
1: ಅರಣ್ಯ ಮರಗಳು
0: ಇವೆಲ್ಲ ಪರ್ಮನೆಂಟ್ ಶೇಟ್ರಿ ಅಂತ ನಾವು ಕರಿತೀವಿ. ಸೊ ಇವು ತುಂಬಾ ಅವಶ್ಯಕ. ಈ ಪರ್ಮನೆಂಟ್ ಶೇಟ್ರೀಸ್ ಅಥವಾ ನಮ್ಮ ಏನು ನೇಟಿವ್ ಟ್ರೀಸ್ ಅಂತ ಕರಿತೀವಿ ಅವನ್ನ, ಅವು ನಮಗೆ ತುಂಬಾ ಅವಶ್ಯಕವಾಗಿರುತ್ತೆ. ಸಾಕಷ್ಟು ನೆರಳಿನ ಪ್ರಮಾಣವನ್ನ ಈ ಒಂದು ಪರ್ಮನೆಂಟ್ ಶೇಟ್ರಿಯಿಂದ, ಶಾಶ್ವತ ಮರಗಳಿಂದ ಜಾಸ್ತಿಯನ್ನು ಕಾಫಿ ಗಿಡಗಳಿಗೆ ನೀಡತಕ್ಕಂತ ಒಂದು ಕಾರ್ಯವನ್ನು ಅವು ಮಾಡುತ್ತೆ. ಶಾಶ್ವತ ಮರಗಳಲ್ಲಿ ಕೂಡ ವಿಧ ಮರಗಳನ್ನು ಕೂಡ ನೋಡ್ಬೋದು.

0: ಮುಖ್ಯವಾಗಿ ತಾತ್ಕಾಲಿಕ ಮರಗಳ ಆಯ್ಕೆನಲ್ಲಿ ನಾವು ಹಾಲ್ವಾಣ ಮತ್ತು ಈ ಸಿಲ್ವರ್ ಓಕು ಇವುಗಳನ್ನು ಆಯ್ಕೆ ಮಾಡ್ಕೋಬಹುದು ಅಂತ ತಾವು ಹೇಳಿದ್ರಿ.
1: ಹೌದು,
0: ಇನ್ನು ಈ ಶಾಶ್ವತ ನೆರಳು ಮರಗಳನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕಾಗುತ್ತೆ?
1: ಶಾಶ್ವತ ನೆರಳು ಮರಗಳನ್ನು ನೋಡಿ, ಕಾಫಿ ತೋಟದಲ್ಲಿ ಇರ್ತಕ್ಕಂತಹ ಮರಗಳನ್ನು ಆದಷ್ಟು ನಾವು ಕಾಯ್ದಿರಿಸ್ಕೋಬೇಕು,
0: ಅವನ್ನೇ ಬಳಸ್ಕೊಳ್ಳೋಕ್ಕೆ ಪ್ರಯತ್ನ
1: ನಾವು ಪ್ರಯತ್ನ ಮಾಡಬೇಕು. ಅದರಲ್ಲೂ ಅತ್ತಿ ಮರ ಅಂತ ಬರುತ್ತೆ, ಆಮೇಲೆ ಮಿಟ್ಲಿ ಮರ ಅಂತ ಬರುತ್ತೆ, ಆಮೇಲೆ ಬಿಳಿ ಬಸರಿ ಅಂತ ಬರುತ್ತೆ, ರೋಸ್ವುಡ್ ಗಿಡನೂ ಕೂಡ ನಮಗೆ ಕಾಣಿಸುತ್ತೆ. ಸೊ ಆಮೇಲೆ ಅಲ್ಬಿಜಿಯಾ ಗಿಡ ಅಂತಾನೂ ಬರುತ್ತೆ. ಸಾಕಷ್ಟು ಸ್ಥಳೀಯ ಮರಗಳು
0: ಬೆಳೀತಾ ಇರ್ತವೆ,
1: ಬೆಳೀತಾ ಇರುತ್ತೆ ಶಾಶ್ವತ ಮರಗಳು. ನಮ್ಮ ಈ ಏನು ಈ ವೆಸ್ಟರ್ನ್ ಗಾಟ್ಸ್ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಬರ್ತಕ್ಕಂತಹ ಶಾಶ್ವತ ಕಾಡು ಮರಗಿಡಗಳು ಇದ್ವೆ, ಅವೆಲ್ಲ ಕೂಡ ಯೋಗ್ಯವಾದಂತಹ ಮರಗಿಡಗಳು ಅಂತಾನೆ ಹೇಳ್ಬೋದು ಕಾಫಿ ಕಲ್ಟಿವೇಷನ್ಗೆ. ಹೊಸದಾಗಿ ಏನಾದರೂ ಭೂಮಿ ತಗೊಂಡಾಗ ಆ ಭೂಮಿಯಲ್ಲಿ ನೆರಳಿನ ಪ್ರಮಾಣ ಕಡಿಮೆ ಇದೆ, ಮತ್ತು ನಾವು ಯಾವಾಗ ನೆರಳಿನ ಒಂದು ಅವಶ್ಯಕತೆ ಬೇಕು ಅಂಥೇಳಿ ಕಾಡು ಮರಗಳನ್ನ ಬೇರೆ ಕಡೆಯಿಂದ ತಂದು ಹೊಸದಾಗಿ ಪ್ಲಾಂಟಿಂಗ್ ಮಾಡ್ತಾ ಇರ್ತೀವೋ ಆ ಒಂದು ಸಮಯದಲ್ಲಿ ನೆರಳಿನ ಮರಗಳನ್ನ ಆಯ್ಕೆ ಸ್ವಲ್ಪ ಮಾಡ್ಕೋಬೇಕಾಗುತ್ತೆ. ನೆರಳಿನ ಆಯ್ಕೆಗಳನ್ನ ಹೇಗೆ ಮಾಡ್ಕೋಬೇಕು ಅಂತಂದ್ರೆ, ನೆರಳಿನ ಗಿಡಗಳು ಜಾಸ್ತಿ ಮಳೆ ಬೀಳೋ ಪ್ರದೇಶ ಮತ್ತೆ ಗಾಳಿ ಬೀಳುವ ಪ್ರದೇಶ, ಕಾಫಿ ಬೆಳೆಯುವ ಪ್ರದೇಶ, ಇದಕ್ಕೆ ಅದು ಸ್ಪಂದಿಸುವಂತಹ ಮರ ಆಗಿರ್ಬೇಕು, ತಡ್ಕೋಬೇಕು. ಅದೇ ತರನಾಗಿ ತುಂಬಾ ಬ್ರಿಟಲ್ ಆಗಿರ್ಬಾರ್ದು, ಅಂದ್ರೆ ಮುರಿದು ಬೀಳದಂತಹ ಗಿಡ ಆಗಿರ್ಬೇಕು. ಹಾಗೆ ನಮ್ಮ ಕಾಫಿ ಗಿಡದ ಜೊತೆ ಅದು ಯಾವುದೇ ರೀತಿಯ ಪೈಪೋಟಿಯನ್ನ ಸ್ಪರ್ಧೆ ಮಾಡಬಾರ್ದು, ಪೋಷಕಾಂಶಕ್ಕಿರ್ಬೋದು ನೀರಿಗಿರ್ಬೋದು ಯಾವುದೇ ತರ ಸ್ಪರ್ಧೆಯನ್ನ ಅದು ಮಾಡಬಾರ್ದು. ಮತ್ತೆ ಆದಷ್ಟು ಸಾರಜನಕಗಳನ್ನ ಸ್ಥಿರೀಕರಿಸುವಂತಹ ಶಕ್ತಿಯನ್ನ ಹೊಂದಿರಬೇಕು. ಹಾಗೆ ಅದರ ಬೇರುಗಳು ಕೂಡ ಕೆಳಮಟ್ಟಕ್ಕೆ ಹೋಗಿ ಪೋಷಕಾಂಶಗಳನ್ನ ಅಥವಾ ನೀರನ್ನ ಬಳಸ್ಕೊಳ್ಳುವಂತ ಕಾರ್ಯವನ್ನು ನಾವು ಮಾಡಬೇಕಾಗುತ್ತೆ, ಆಳಕ್ಕೆ ಹೋಗ್ಬೇಕಾಗುತ್ತೆ. ಯಾಕಂತಂದ್ರೆ ಈ ವರ್ಷ ಬೇಸಿಗೆ ಕಾಲನ್ನ ನೋಡಿದ್ರೆ ಕಾಫಿ ಗಿಡಗಳು ಆದಷ್ಟು ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಪೋಷಕಾಂಶ ಇರ್ಬೋದು ನೀರಿರ್ಬೋದು ಬಳಸ್ಕೊಂಡು ಅವು ತಮ್ಮ ಬೆಳವಣಿಗೆಯನ್ನ ಸಾಧಿಸುತ್ತೆ. ಹೀಗಾಗಿ ಈ ಕಾಡು ಮರಗಳು ಕೂಡ ಅದೇ ಮೇಲೆ ಇರ್ತಕ್ಕಂತಹ ಪೋಷಕಾಂಶ ಅಥವಾ ನೀರನ್ನ ತಗೊಳ್ಳಿಕ್ಕೆ ಹೋದ್ರೆ ಕಾಫಿ ಬೆಳೆಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಅವು ಮೇಲ್ಭಾಗದ ಒಂದು
0: ಪೋಷಕಾಂಶ
1: ಮತ್ತು ನೀರನ್ನ ಬಿಟ್ಟು ಕೆಳಭಾಗಕ್ಕೆ ಹೋಗಿ ಅದು ನೀರನ್ನ ಎತ್ಕೊಳ್ಳುವಂತಹ ಶಕ್ತಿ ಇರಬೇಕದು. ಈ ತರ ಹಾಗೆ ಎತ್ತರವಾಗಿ ಒಳ್ಳೆಯ ಛತ್ರಿ ಆಕಾರದಲ್ಲಿ ದೀರ್ಘಾಯುಷ್ಯ ಪಡೆದಿರಬೇಕು. ಸೊ ಈ ತರಹದ ಮರ ಗಿಡಗಳು ಕಾಫಿ ಬೆಳೆಗೆ ತುಂಬಾ ಅವಶ್ಯಕ. ಇದ್ರ ಜೊತೆಗೆ ಇನ್ನೊಂದು ಏನಂತಂದ್ರೆ, ನಾವು ಆಯ್ಕೆ ಮಾಡ್ತಕ್ಕಂತಹ ನೆರಳ ಗಿಡಗಳಿದೆ, ಮರಗಳಿದೆ, ಕಾಡು ಮರಗಳಿದೆ, ಅವು ಮಳೆಗಾಲದ ಒಂದು ಸಂದರ್ಭದಲ್ಲಿ ತಮ್ಮ ಎಲೆಗಳನ್ನ ಉದುರಿಸುವಂತಹ ಪ್ರವೃತ್ತಿ ಇರಬೇಕು. ಮಳೆಗಾಲ ಮುಗೀತು, ಚಳಿಗಾಲ ಇನ್ನೇನು ಸ್ಟಾರ್ಟ್ ಆಯಿತು, ತರನಾಗಿ ಬಿಸಿಲು ಪ್ರಮಾಣ ಜಾಸ್ತಿ ಆದಂಗಾದಂಗೆ ಈ ಎಲೆಗಳು ಚಿಗುರುವಿಕೆ ಹೊಸ ಎಲೆಗಳು ಬರಲಿಕ್ಕೆ ಸ್ಟಾರ್ಟ್ ಮಾಡಬೇಕು.
0: ಅಂದ್ರೆ ಅದು ಮತ್ತೆ ಬೇಸಿಗೆ ಕಾಲದಲ್ಲಿ ನೆರಳು ಕೊಡಬೇಕು,
1: ಬೇಸಿಗೆ ಕಾಲದಲ್ಲಿ ಮತ್ತೆ ನೆರಳು ಕೊಡುವಂತಹ ಮರವಾಗಬೇಕು ನಮಗೆ. ಈ ತರ ಮರಗಳಿದ್ರೆ ಕಾಫಿ ಬೆಳೆಗೆ ತುಂಬಾ ಅವಶ್ಯಕ.
0: ಇನ್ನು ಬಹುಪಯೋಗಿ ಮರಗಳು ಕೂಡ ಆಗಬಹುದು, ಕೆಲವು ಸಂದರ್ಭದಲ್ಲಿ
1: ಮೇವು ಕೊಡುವಂತಹ
0: ಮರಗಳನ್ನು ಕೂಡ ನಾವು ಆಯ್ಕೆ ಮಾಡ್ಕೋಬಹುದು. ಇನ್ನು ಈ ಉಪಯುಕ್ತವಾದಂಥ ನೆರಳು ಮರಗಳು ಯಾವ್ಯಾವು ಅಂತೀರಿ?
1: ಇದರಲ್ಲಿ ಅತ್ತಿ ಮರ ನಮಗೆ ತುಂಬ ಉಪಯುಕ್ತ, ಆಮೇಲೆ ಅದರ ಜೊತೆಗೆ ಮಿಟ್ಲಿ ಮರ ಬೆಳಿಬಹುದು, ಅಥವಾ ನಮ್ಮ ತೋಟದಲ್ಲಿ ಆವಾಗಲೇ ಇದ್ರೆ ಅದನ್ನು ಯಾವುದೇ ರೀತಿಯಾಗಿ ಅದನ್ನು ತೆರನಾಗಿ ನಾಶಪಡಿಸಿದೆ ಅದನ್ನು ಬಳಸ್ಕೋಬೇಕು. ರೋಸ್ವುಡ್ಡು, ಅಲ್ಬಿಜಿಯಾ, ಸೊ ಹಾಗೆ ಸುಮಾರು ಜಾಕ್ ಫ್ರೂಟ್ ಕೂಡ ಇದೆ. ನಾವು ಜಾಕ್ ಫ್ರೂಟ್ ಅಲ್ಲಿ ಹಣ್ಣು ಕೂಡ ನಮಗೆ ಬರುತ್ತೆ, ಅದು ಒಂದು ಎಕನಾಮಿಕ್ ಬೆಳೆಯಾಗಿ ಕೂಡ.
0: ಆನೆ ಕಾಟದಿಂದ ಈಗ ಅಷ್ಟು ಬೆಳೆ ಬೇಡ್ರಿ ಅಂತಾನೆ.
1: ಹೌದು ಹೌದು, ಆನೆ ಕಾಟದಿಂದ ನಮ್ಮ ಕೊಡಗಿನಲ್ಲಿ
0: ಅಷ್ಟು ಬೆಳಿಬಾರ್ದು ಅಂತಾನೆ.
1: ಹೌದು,
0: ಅರಣ್ಯ ಇಲಾಖೆಯವರು ಹೇಳ್ತಾ
1: ಇರ್ತಾರೆ. ಹೌದು, ಅದೊಂದು ಅಂಶ ನಾವು ಗಮನ ಹರಿಸಬೇಕಾಗಿದ್ದ ಅಂಶ ಅದು. ಆಮೇಲೆ ಅದ್ರ ಜೊತೆಗೆ ಸುಮಾರು ಒಳ್ಳೆ ಎಳೆನ ಕೊಡ್ತಕ್ಕಂತಹ ಗಿಡಗಳನ್ನ ಬಳಸ್ಕೋಬಹುದು.
0: ಈಗ ಮುಖ್ಯವಾಗಿ ರೋಬೋಸ್ಟಾಕ್ಕೆ ಸ್ವಲ್ಪ ಬಿಸಿಲಿರಬೇಕು, ಅರೇಬಿಕಾಕ್ಕೆ ನೆರಳಿರಬೇಕು ಅಂತ ತಾವು ಹೇಳಿದ್ರಿ.
1: ಹೌದು,
0: ಅಂದ್ರೆ ನೆರಳಿನ ಪ್ರಮಾಣ ಎಷ್ಟೆಷ್ಟು ಇರಬೇಕಾಗತ್ತೆ?
1: ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಅಂತಾನೆ ಹೇಳ್ಬೋದು. ಅರೇಬಿಕಾಗಿ ನೋಡಿ ಟೆಂಪರೇಚರ್ 24 ಡಿಗ್ರಿ ಸೆಲ್ಸಿಯಸ್ ಅಥವಾ 25 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ, ಅಷ್ಟೇ ಅದಕ್ಕೆ ಬೇಕಾಗುವಂತ ತಂಪಿರಬೇಕು. ಅಷ್ಟು ಒಂದು ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡ್ಬೇಕು ಅಂತಂದ್ರೆ ಕಡಿಮೆ ಅಂದ್ರೆ 55-60% ನೆರಳಿನ ಪ್ರತಿಶತ ಕಾಪಾಡ್ಕೋಬೇಕಾಗುತ್ತೆ. ಈ ಒಂದು 55-60% ನೆರಳನ್ನ ಕಾಪಾಡ್ಕೋಬೇಕಂತಂದ್ರೆ ಅರೇಬಿಕಾ ತೋಟದಲ್ಲಿ ಟೆಂಪರರಿ ಗಿಡಗಳು ಮತ್ತೆ ಪರ್ಮನೆಂಟ್ ಗಿಡಗಳು ಇರಲೇಬೇಕು ಎರಡು ಹಂತದಲ್ಲಿ. ಶಾಶ್ವತ ಮರಗಳು, ತಾತ್ಕಾಲಿಕ ಮರಗಳು ನಮ್ಮ ತೋಟದಲ್ಲಿ ಇರಲೇಬೇಕು. ಸೊ ಆ ತರ ಇದ್ದಾಗಲೇ ನಾವು ನಮ್ಮ ಒಂದು ನೆರಳಿನ ಪ್ರಮಾಣವನ್ನು 55-60% ಅಲ್ಲಿ ನಾವು ಇಟ್ಕೋಬಹುದು. ಈ 55-60% ನೆರಳಿನ ಒಂದು ಪ್ರಮಾಣವನ್ನು ಹೇಗೆ ಕಾಪಾಡ್ಕೋಬೇಕು ಅದೊಂದು ಪ್ರಶ್ನೆ.

0: ಆಗಿ
1: ಹೌದು ಹೌದು.
0: ಉಳಿಯುತ್ತೆ. ಸುಮಾರು ಬೆಳೆಗಾರರು ಕೇಳ್ತಾ ಇರ್ತಾರೆ, ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ. ಏನಂತಂದ್ರೆ ಕಾಫಿ ಮಂಡಳಿಯಲ್ಲಿ ಮಾಡಿದ ಸಂಶೋಧನೆಯ ಪ್ರಕಾರ 50-60% ನೆರಳಿನ ಪ್ರಮಾಣವನ್ನು ಎಷ್ಟು ಗಿಡಗಳನ್ನು ನೆಡುವುದರ ಮೂಲಕ
1: ಕಾಪಾಡ್ಕೋಬಹುದು.
0: ಕಾಪಾಡ್ಕೋಬಹುದು ಅಂತ. ಶಾಶ್ವತ ಮರಗಳಾದರೆ 30-30 ಅಡಿ ಅಂತರದಲ್ಲಿ ಬೆಳಿಬೇಕಾಗುತ್ತೆ, ಇಲ್ಲ ಅಂತಂದರೆ 40-40 ಅಡಿ ಅಂತರದಲ್ಲಿ ಬೆಳಿಬೇಕಾಗುತ್ತೆ. ಇಲ್ಲ ಅಂತಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಪ್ಲಾಂಟೇಷನ್ ಇದ್ದರೂ ಕೂಡ ಅದರಲ್ಲಿ ಒಂದಿಷ್ಟು ಬೇಡವಾದ ಮರಗಳನ್ನ ತೆಗೆದುಬಿಟ್ಟು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಕಡಿಮೆ ಅಂದರೂ 30 ಅಡಿ ಡಿಸ್ಟೆನ್ಸಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಹೇಗಂದರೆ ರ್ಯಾಂಡಮ್ ಆಗಿ ಜಿಗ್ಜಾಗ್ ಆಗಿ ಅಲ್ಲೊಂದು ಇಲ್ಲೊಂದು ಮರಗಳನ್ನು ಕಾಪಾಡ್ಕೋಬೇಕು. ಇದೇ ಥರ 30-30 ಅಡಿ ಅಥವಾ 40-40 ಅಡಿ ಮರಗಳನ್ನು ಮೇಂಟೈನ್ ಮಾಡಿದ್ದೇ ಆದರೆ, 1 ಎಕರೆಗೆ ಕಾಪಾಡಿಕೊಂಡಿದ್ದೇ ಆದರೆ, ಇದರಲ್ಲಿ 48-50 ಗಿಡಗಳು 1 ಎಕರೆಗೆ ಬರುತ್ತೆ. ಈ 48-50 ಶಾಶ್ವತ ಮರಗಳು ಅಂದಾಜು 40% ನೆರಳನ್ನು ಕೊಡುತ್ತೆ. ಇದರ ಜೊತೆ ಜೊತೆಗೆ ಹಾಲ್ವನ ಅಥವಾ ಪಾಲ್ವನ ಹೇಳ್ತೀವಿ ಅಥವಾ ಸಿಲ್ವರ್ ಓಕೆ ಅಂತೀವಿ, ಇವು ಅಂದಾಜು 150-200 ಗಿಡಗಳು ಬೇಕಾಗುತ್ತೆ ಎಕರೆಗೆ. ಈ ತರ 200 ಗಿಡಗಳನ್ನು ಮೇಂಟೈನ್ ಮಾಡಿದ್ದೇ ಆದರೆ 40+ 20 ಟೋಟಲ್ 60% ನೆರಳನ್ನು ಅರೇಬಿಕಾ ಕಾಫಿ ಪ್ಲಾಂಟೇಷನ್ಗೆ ಕೊಟ್ಟಂಗಾಗುತ್ತೆ. ಈ ಗಮನವನ್ನು ಹರಿಸಿದ್ರೆ ಸಾಕು, 80% ನೆರಳನ್ನು ನಾವು ಕೊಡ್ಬೋದು. ಇದೇ ತರನಾಗಿ ರೋಬೋಸ್ಟಾಗೂ ಕೂಡ 2 ತರನಾದ ಕೃಷಿ ಪದ್ಧತಿಯನ್ನು ಮಾಡ್ತಾ ಇದ್ದೀವಿ. ಏನಂತಂದ್ರೆ ಇರಿಗೇಟೆಡ್ ರೋಬೋಸ್ಟಾ ಮತ್ತೆ ಖುಷ್ಕಿ ರೋಬೋಸ್ಟಾ,
1: ಅಂದ್ರೆ
0: ಮಳೆ ಆಶ್ರಿತ ರೋಬೋಸ್ಟಾ ಮತ್ತೆ ನೀರಾವರಿ ರೋಬೋಸ್ಟಾ ಅಂತ ಕರಿತೀವಿ. ಈ ನೀರಾವರಿ ರೋಬೋಸ್ಟ ಏನಿರಕ್ಕೆ ಅದಕ್ಕೆ ನೆರಳಿನ ಪ್ರಮಾಣ ಸ್ವಲ್ಪ ಕಡಿಮೆ ಇಟ್ಕೋಬಹುದು ಅಂತ ಹೇಳ್ತೀವಿ.
1: ಯಾಕಂದ್ರೆ
0: ತಂಪಿರುತ್ತೆ ವಾತಾವರಣ, ಹಾಗೆ ಈ ತರ ಬಿಸಿಲು ಏನಾದ್ರೂ ಜಾಸ್ತಿ ಪ್ರಮಾಣದಲ್ಲಿ ಹೋದಾಗ ತೋಟಗಳಿಗೆ ನೀರನ್ನು ಒದಗಿಸುವುದರ ಮೂಲಕ ತಂಪು ಮಾಡಬಹುದು. ಅದೇ ತರನಾಗಿ ಅದರ ಬೆಳೆಯ ಗ್ರೋತ್ ಅನ್ನು ಚೆನ್ನಾಗಿ ಕಾಪಾಡಿಕೊಂಡು ಹೋಗ್ಬೋದು. ಅದೇ ಖುಷ್ಕಿ ರೋಬೋಸ್ಟ ಆದ್ರೆ ನೆರಳಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಹೇಳ್ತೀವಿ. ಖುಷ್ಕಿ ರೋಬೋಸ್ಟ ಆದರೆ ನಾವು ಒಂದು 45-50% ನೆರಳನ್ನು ಮೇಂಟೈನ್ ಮಾಡೋಕ್ಕೆ ಹೇಳ್ತೀವಿ, 40-50%. ಅದೇ ನೀರಾವರಿ ರೋಬೋಸ್ಟ ಆದರೆ 30-40% ಅಂತ ನಾವು ಹೇಳ್ತೀವಿ. ಸೊ ಈ ಖುಷ್ಕಿ ರೋಬೋಸ್ಟಾದಲ್ಲಿ ನಮಗೆ ನೆರಳಿನ ಪ್ರಮಾಣ ಮತ್ತೆ ಒಂದು 40-45 ಗಿಡಗಳು ನಾಟಿ ಮಾಡಬೇಕಾಗುತ್ತೆ ಅಂತಂದರೆ ಎಕರೆಗೆ. ಅದೇ ಈ ನೀರಾವರಿ ರೋಬೋಸ್ಟ ಆದರೆ ನಮಗೆ 28-30 ಗಿಡ ಅಥವಾ 35 ಗಿಡದವರೆಗೂ ನಾಟಿ ಮಾಡಿಕೊಂಡ್ರೆ ಸಾಕು. ಅಲ್ಲಿ 30-40%, ಅಲ್ಲಿ 45-50% ನೆರಳನ್ನು ನಾವು ಈ ಖುಷ್ಕಿ ಮತ್ತು ನೀರಾವರಿ ರೋಬೋಸ್ಟಾಗಿ ಮೇಂಟೈನ್ ಮಾಡಿದಂಗಾಗುತ್ತೆ.
1: ಇನ್ನು ನಾವು ಕಾಫಿ ಗಿಡಗಳಿಗೆ ಯಾವ ರೀತಿ ಕಫಾತನ್ನು ಮಾಡ್ತೀವಿ, ಈ ಮರಗಳ ಕಫಾತನ್ನು ಕೂಡ ಮಾಡಬೇಕಾಗತ್ತೆ ಅಂತ ನಾವು ಕೇಳಿದ್ವಿ.
0: ಹೌದು ಸರ್.
1: ಇದನ್ನ ಯಾವ ಮಾಡಬೇಕಾಗತ್ತೆ, ಹೇಗೆ ಮಾಡಬೇಕಾಗತ್ತೆ?
0: ಹೌದು, ಇದು ಕಪಾತು ಹೇಗೆ ನಾವು ಕಾಫಿ ಗಿಡಗಳಿಗೆ ಗಿಡ ಕಸಿ ಅಥವಾ ಗಿಡ ಕಪಾತು ಅಂತ ವರ್ಷ ಮಾಡ್ತಾ ಹೋಗ್ತೀವಿ, ಅದೇ ತರನಾಗಿ ಈ ಮರಗಸಿಯನ್ನು ಕೂಡ 2-3 ವರ್ಷ ಮಾಡ್ತಾ ಹೋಗ್ಬೇಕಾಗತ್ತೆ. ಮರ ಕಪಾತ ಅಥವಾ ಮರಗಸಿಯನ್ನ ಪ್ರತಿ ವರ್ಷ ಮಾಡುವ ಅವಶ್ಯಕತೆ ಇರಲ್ಲ, ಯಾಕಂತಂದ್ರೆ ಅಷ್ಟೊಂದು ಸುಲಭವಾಗಿ ಅಥವಾ ಅಷ್ಟೊಂದು ಬೇಗದ ಪ್ರಮಾಣದಲ್ಲಿ ಅವು ರೆಂಬೆಗಳನ್ನ ಕೊಂಬೆಗಳನ್ನಾಗಿ ಎಲೆಗಳನ್ನಾಗಿ ಚಾಚೋ ಅಂತ ಒಂದು ವ್ಯವಸ್ಥೆನ ಹೊಂದಿರಲ್ಲ, ಸ್ಲೋ ಗ್ರೋತ್ ಇರುತ್ತೆ. ಹೀಗಾಗಿ 2-3 ವರ್ಷಕ್ಕೆ ಒಂದು ಸಾರಿ ಮರಗಸಿಯನ್ನ ಮಾಡಿದ್ರೆ ಸಾಕಾಗುತ್ತೆ. ಮರಗಸಿ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನೀರಿನ ವ್ಯವಸ್ಥೆಯನ್ನು ಇಟ್ಕೋಬೇಕಾಗುತ್ತೆ. ಯಾರ್ಯಾರಿಗೆ ನೀರಿನ ವ್ಯವಸ್ಥೆ ಇರುತ್ತೋ ಸೊ ಅವರು ಮರ ಕಪಾತನ್ನ ಈ ಒಂದು ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಕಾಫಿ ಕುಯಿಲು ಆದ್ಮೇಲೆ ಮಾಡ್ಕೋಬಹುದು. ಅರೇಬಿಕಾ ಮತ್ತೆ ನೀರಾವರಿ ರೋಬೋಸ್ಟ ಏನಿರುತ್ತೆ ಹಾಗೂ ಅರೇಬಿಕಾ ತೋಟಗಳು ಏನಿರುತ್ತೆ ಅವರೆಲ್ಲರೂ ಏನ್ ಮಾಡಬಹುದು ಅಂತಂದ್ರೆ ಕಾಫಿ ಕುಯಿಲು ಆದ್ಮೇಲೆ ಮರ ಕಪಾತನ್ನ ಮಾಡ್ಕೋಬಹುದು. ಹಾಗೆ ಯಾಕಂತಂದ್ರೆ ಈಗ ನೀರಾವರಿ ಇದ್ದು ಮರಕಪಾತನ ಮಾಡಿದ್ರೆ ಈಗ ಮರಕಪಾತ್ ಮಾಡಿದಾದ್ಮೇಲೆ ಓಪನ್ ಆಗಿಬಿಡುತ್ತೆ, ಆಮೇಲೆ ಬಿಸಿಲಿನ ಪ್ರಮಾಣ ಜಾಸ್ತಿ ಆಗುತ್ತೆ, ತೋಟದ ಮೇಲೆ ಅಥವಾ ಕಾಫಿ ಗಿಡಗಳ ಮೇಲೆ ಬಿಸಿಲು ಜಾಸ್ತಿ ಬೀಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಒಂದು ವೇಳೆ ನೀರಿಲ್ಲ ಅಂತಂದ್ರೆ ಕಾಫಿ ಗಿಡಗಳು
1: ಬಿಸಿಲಿನ ಝಳಕ್ಕೆ ಸಿಕ್ಕಿ
0: ಸೊರಗಿಬಿಡುತ್ತೆ, ಬಾಡಿ ಹೋಗುತ್ತೆ ಅಥವಾ ಒಣಗಿ ಹೋಗುತ್ತೆ, ಡೈಬ್ಯಾಕ್ ಬಂದ್ಬಿಟ್ಟು ಎಲ್ಲ ಸತ್ತೋಗ್ಬಿಡುತ್ತೆ. ಸೊ ಹೀಗಾಗಿ ನೀರಿನ ಒಂದು ಆಶ್ರಯ ಇದ್ರೆ ಮಾತ್ರ ಮರ ಕಪಾತನ್ನ ಅರೇಬಿಕಾ ಅಥವಾ ರೋಬೋಸ್ಟ ಕೊಯ್ಲು ಆದ್ಮೇಲೆ ಮಾಡ್ಲಿಕ್ಕೆ ನಾವು ಒಂದು ಸಜೆಷನ್ ಅನ್ನ ಕೊಡ್ತೀವಿ. ಇಲ್ಲ ಅಂತಂದ್ರೆ ಜೂನ್ ವರೆಗೂ ಟೈಮ್ ಇರುತ್ತೆ, ಆ ಟೈಮಲ್ಲಿ ಒಂದು ಮಳೆ ಬೇಕಾಗುತ್ತೆ ನಮಗೆ, 1 ಅಥವಾ 2 ಮಳೆ ಬೇಕಾಗುತ್ತೆ, 1-5 ಇಂಚು ಮಳೆ ಬೇಕಾಗುತ್ತೆ. ಆ ಮಳೆ ಬಿದ್ದಾದ್ಮೇಲೆ ನಾವು ಮರ ಕಪಾತನ್ನ ಮಾಡ್ಕೋಬಹುದು. ಮಾಡ್ಕೊಂಡಾಗ ಏನಾಗುತ್ತೆ, ಸಾಕಷ್ಟು ತೇವಾಂಶ ಇರೋದ್ರಿಂದ ಎಷ್ಟೇ ಬಿಸಿಲು ಬಿದ್ದರೂ ಕೂಡ ನಮ್ಮ ಕಾಫಿ ಗಿಡಗಳಿಗೆ ಅಂತ ಏನು ಸಮಸ್ಯೆ ಉಂಟಾಗಲ್ಲ.
1: ಅಂದ್ರೆ ಕುಶಲ ಕಾರ್ಮಿಕರನ್ನ ಬಳಸ್ಕೊಂಡು ಮಾಡಬೇಕಾಗತ್ತೆ.
0: ಹೌದು, ಕುಶಲ ಕಾರ್ಮಿಕರನ್ನ ಬಳಸ್ಕೊಂಡು, ಯಾಕಂತಂದ್ರೆ ಇದು ಕಾಫಿ ಗಿಡ ಕಸಿಗೂ ಮತ್ತೆ ಮರ ಕಸಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಆಮೇಲೆ ಮರ ಕಪಾತನ ಮಾಡೋದಾದ್ರೆ ಇದರಲ್ಲಿ ನಾವು 2 ತರ ಮರಗಳಿದೆ ಅಂತ ಹೇಳಿದೆ, ಶಾಶ್ವತ ಮರಗಳು ಮತ್ತೆ ತಾತ್ಕಾಲಿಕ ಮರಗಳು. ಶಾಶ್ವತ

0: ಗಳಿಗಾದ್ರೆ 30-40 ಅಡಿ ಎತ್ತರದಲ್ಲಿ ಮಾಡಬೇಕಾಗುತ್ತೆ ಮರಕಪಾತನ್ನು. ಹಾಗೆ ಈ ಏನು ತಾತ್ಕಾಲಿಕ ಮರಗಳಿದೆ, ಇದು 12-15 ಅಡಿ ಒಂದು
1: ಎತ್ತರದಲ್ಲಿ
0: ಎತ್ತರದಲ್ಲಿ ಮರಕಪಾತನ್ನು ಮಾಡಬೇಕಾಗುತ್ತೆ. ಈ ಸೊ ಈ ಥರ ಮರಕಪಾತನ 2-3 ವರ್ಷಕ್ಕೊಂದ್ಸಾರಿ, ಅದರಲ್ಲೂ ಸ್ವಲ್ಪ ತೇವಾಂಶ ಆಮೇಲೆ ನೀರಾವರಿಯ ಸೌಲಭ್ಯವನ್ನು ನೋಡಿಕೊಂಡು ಮಾಡಿಕೊಂಡು ಹೋಗಬೇಕಾಗುತ್ತೆ.
1: ಆತ್ಮೀಯ ರೈತ ಬಾಂಧವರೇ, ಈ ಕಾಫಿ ಬೆಳೆನಲ್ಲಿ ನೆರಳಿನ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 8276719987. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8276719987. ತುಂಬ ಸಂತೋಷ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೇ, ತಾವಿದುವರೆಗೂ ನಮ್ಮ ಕೇಳುಗರಿಗೆ ಈ ಕಾಫಿ ಬೆಳೆನಲ್ಲಿ ನೆರಳಿನ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ಧನ್ಯವಾದಗಳು.
2: ರೈತ ಬಾಂಧವರೇ, ಇದುವರೆಗೆ ಕಾಫಿ ಬೆಳೆಯಲ್ಲಿ ನೆರಳು ನಿರ್ವಹಣೆ ಈ ಕುರಿತು ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ.
1: ನಮ್ಮ ರಾಜ್ಯದ ಮೈದಾನ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಬೇವಿನ ಪ್ರತಿಮರ ವರ್ಷಕ್ಕೆ ಸುಮಾರು 50 ಕಿಲೋಗ್ರಾಂನಷ್ಟು ಬೀಜವನ್ನು ಕೊಡುತ್ತೆ. ಬೇವಿನ ಬೀಜದಲ್ಲಿ 30-40% ಎಣ್ಣೆ, 2-3% ಟ್ರೈಟರ್ಪಿನಾಯ್ಡ್ ಮತ್ತು 0.2-0.6% ಅಜಾಡಿರಾಕ್ಟಿನ್ ಮತ್ತು ಬೇವಿನ ವಿಶಿಷ್ಟ ವಾಸನೆಗೆ ಕಾರಣವಾದಂಥ 20 ಗಂಧಕಯುಕ್ತ ಸಂಯುಕ್ತಗಳು, ಹಾಗೆಯೇ 13 ಬಗೆಯ ಇತರೆ ವಿಷಕಾರಿ ರಾಸಾಯನಿಕಗಳು ಇದ್ದು ಅವು ಸುಮಾರು 200 ಕೀಟಪೀಡೆಗಳನ್ನು ಬೆಳೆಗಳಿಂದ ದೂರ ಇಡುವಂಥ ಸಾಮರ್ಥ್ಯವನ್ನು ಹೊಂದಿರೋದು ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಬೇವಿನ ಎಲೆಗಳಿಂದ ಹಾಗೆಯೇ ಬೇವಿನ ಮರದ ಬೀಜಗಳಿಂದ ಕಷಾಯವನ್ನು ತಯಾರಿಸ್ಕೋಬೋದು. ಜೊತೆಗೆ ಬೇವಿನ ಎಣ್ಣೆ, ಬೇವಿನ ಹಿಂಡಿಯನ್ನು ಕೂಡ ನಾವು ಪೀಡೆಗಳ ನಿರ್ವಹಣೆಯಲ್ಲಿ ಬಳಸ್ಕೋಬಹುದು. ಬೇವಿನ ಮರಗಳಿಂದ ಬೀಜಗಳನ್ನು ಸಂಗ್ರಹಿಸಬೇಕು. ಹಸಿರು ಪೂರಿತ ಹಳದಿಯೂ ಅಲ್ಲದ, ಕಂದು ಹಳದಿ ಬಣ್ಣಕ್ಕೂ ತಿರುಗಿರದಂಥ, ಹದವಾಗಿ ಮಾಗದಂಥ ಹಣ್ಣುಗಳನ್ನು ನಾವು ಸಂಗ್ರಹಿಸ್ಕೋಬೇಕು. ಮುಖ್ಯವಾಗಿ ಟಾರ್ಪಲಿನ್ನು ಅಥವಾ ಪ್ಲಾಸ್ಟಿಕ್ ಗುಡಾರವನ್ನು ಮರದ ಕೆಳಗಡೆ ಹಾಸಬೇಕು. ಆನಂತರ ಉದ್ದವಾದ ಕೋಲಿನಿಂದ ಟೊಂಗೆಗಳನ್ನು ಬಡಿದು ಅವುಗಳನ್ನು ಉದುರಿಸಿ ಈ ಬೇವಿನ ಹಣ್ಣುಗಳನ್ನು ಸಂಗ್ರಹಿಸಬೇಕಾಗತ್ತೆ. ಮುಖ್ಯವಾಗಿ ಈ ರೀತಿ ಸಂಗ್ರಹಿಸಿದಂಥ ಹಣ್ಣುಗಳನ್ನು ನಾವು ತೋರ್ಬೆರಳು ಮತ್ತು ಹೆಬ್ಬೆರಳು ನಡುವೆ ಹಣ್ಣನ್ನು ಒತ್ತಿ ಸಿಪ್ಪೆಯಿಂದ ಬೀಜಗಳನ್ನು ಬೇರ್ಪಡಿಸಬೇಕು. ಆನಂತರ ಅವುಗಳನ್ನು ಒಣಗಿಸಿ ಇಟ್ಕೋಬೇಕಾಗತ್ತೆ. ವಿಶೇಷವಾಗಿ ಎಳೆ ಬಿಸಿಲಲ್ಲಿ ಇವುಗಳನ್ನು ಒಣಗಿಸ್ಕೋಬೇಕಾಗತ್ತೆ. ಇನ್ನು ಮುಖ್ಯವಾಗಿ ನಾವು ಈ ಕೀಟಪೀಡೆಗಳ ನಿರ್ವಹಣೆಗೆ ಬೇವಿನ ಬೀಜದ ಕಷಾಯವನ್ನು ಸರಿಯಾಗಿ ತಯಾರಿಸ್ಕೋಬೇಕಾಗತ್ತೆ. ಪೀಡೆಗಳ ನಿರ್ವಹಣೆಗಾಗಿ 5% ಕಷಾಯವನ್ನು ತಯಾರಿಸಿ ನಾವು ಬೆಳೆಗಳಿಗೆ ಸಿಂಪಡಣೆ ಮಾಡಬೇಕು. 5 ಕಿಲೋಗ್ರಾಂನಷ್ಟು ಒಣಗಿಸಿದ ಈ ಬೇವಿನ ಬೀಜವನ್ನು ಎಣ್ಣೆ ಹೊರಗಡೆ ಬರದಂತೆ ಹಗುರವಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಒಂದು ತೆಳುವಾದ ಬಿಳಿ ಬಟ್ಟೆನಲ್ಲಿ ಈ ಪುಡಿಯನ್ನು ಹಾಕಿ ಗಂಟು ಕಟ್ಟಿ ಸುಮಾರು 10 ಲೀಟ್ರ್ ನೀರಿನಲ್ಲಿ 8-10 ಗಂಟೆ ಕಾಲ, ಅಂದರೆ ಒಂದು ರಾತ್ರಿ ಇಡೀ ಕಾಲ ನೆನೆಯಿಟ್ಟು, ಆನಂತರ ನಾವು ಟೀ ಪುಡಿಯನ್ನು ಹಿಂಡೋ ರೀತಿಯಲ್ಲಿ ಹಿಂಡಿ ಸೋಸಬೇಕು. ಹೀಗೆ ತಯಾರಾದಂಥ ಪ್ರತಿ ಲೀಟರ್ ಕಷಾಯವನ್ನು 10 ಲೀಟರ್ ನೀರು ಹಾಗೂ 10 ಗ್ರಾಂನಷ್ಟು ಸೋಪಿನ ಪುಡಿ ಜೊತೆ ಮಿಶ್ರಣ ಮಾಡಿ ಶಿಫಾರಸ್ಸಿನ ಪ್ರಕಾರ ಬೆಳೆಗಳಿಗೆ ಸಿಂಪರಣೆ ಮಾಡಬೇಕು. ಪ್ರತಿ ಎಕರೆಗೆ ಬೇಕಾಗುವಂಥ 200-250 ಲೀಟ್ರ್ ಸಿಂಪರಣ ದ್ರವಣ ತಯಾರು ಮಾಡೋದಕ್ಕೆ 10-12 ಕಿಲೋಗ್ರಾಂನಷ್ಟು ಈ ಬೇವಿನ ಬೀಜ ಬೇಕಾಗುತ್ತೆ. ಇನ್ನು ಬೇವಿನ ಎಲೆಯ ಕಷಾಯವನ್ನು ಕೂಡ ನಾವು ತಯಾರಿಸ್ಕೊಂಡು ಬಳಸ್ಕೋಬೋದು. ಹೊಲಗದ್ದೆಗಳಿಗೆ ಬೀಳುವಂಥ ಕೀಟಪೀಡೆಗಳ ನಿರ್ವಹಣೆಗಾಗಿ ಈ ಬೇವಿನ ಎಲೆಯ ಕಷಾಯವನ್ನು ತಯಾರಿಸೋದಕ್ಕೆ ಬಹಳಷ್ಟು ಎಲೆಗಳು ಬೇಕಾಗ್ತವೆ. ಆದ್ದರಿಂದ ಇದನ್ನು ಈ ಸಸಿ ಮಡಿ ಮತ್ತು ಕೈತೋಟಗಳಲ್ಲಿ ಬೀಳುವಂಥ ಪೀಡೆಗಳ ನಿರ್ವಹಣೆಗೆ ಬಳಸ್ಕೋಬೋದು. ಬೇವಿನ ಎಲೆಯ ಕಷಾಯವನ್ನು ತಯಾರು ಮಾಡೋದಕ್ಕೆ 1 ಕಿಲೋಗ್ರಾಂನಷ್ಟು ಹಸಿರು ಬೇವಿನ ಎಲೆಯನ್ನು 1 ರಾತ್ರಿ ಇಡೀ ನೀರಿನಲ್ಲಿ ನೆನೆಯಿಟ್ಟು ಆನಂತರ ನೀರನ್ನು ಬಸಿದು ಎಲೆಗಳನ್ನು ಅರೆದು ಕಷಾಯವನ್ನು ತೆಗಿಬೇಕಾಗತ್ತೆ. ಹೀಗೆ ಬಂದಂಥ ಕಷಾಯವನ್ನು 5 ಲೀಟರ್ ನೀರಿಗೆ ಸೇರಿಸಿ ಜೊತೆಗೆ 5-10 ಗ್ರಾಂನಷ್ಟು ಸೋಪಿನ ಪುಡಿಯನ್ನು ಅದಕ್ಕೆ ಬೆರೆಸಿ ಎಲೆ ತಿನ್ನುವಂಥ ಹುಳು, ಮಿಡತೆ ಹಾಗೆ ಬೇರೆ ಕೀಟಪೀಡೆಗಳ ನಿರ್ವಹಣೆಗಾಗಿ ನಾವು ಸಿಂಪರಣೆ ಮಾಡ್ಕೋಬಹುದು. ಇನ್ನು

0: ಬೇವಿನ ಎಣ್ಣೆಯ ದ್ರಾವಣವನ್ನು ಕೂಡ ಮಾಡಿಕೊಂಡು ಬಳಸ್ಕೋಬಹುದು. ಒಂದು ಲೀಟರ್ ನೀರಿಗೆ ಶಿಫಾರಸಿನಂತೆ 10 ಮಿಲಿಲೀಟರ್ನಿಂದ 30 ಮಿಲಿಲೀಟರ್ನಷ್ಟು ಬೇವಿನ ಎಣ್ಣೆ, ಹಾಗೆಯೇ 1 ಗ್ರಾಂನಷ್ಟು ಸೋಪಿನ ಪುಡಿ ಅಥವಾ 1 ಮಿಲಿಲೀಟರ್ನಷ್ಟು ಟೀಪಾಲನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಆನಂತರ ಎಣ್ಣೆ ತೇಲದಂತೆ ತಕ್ಷಣ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಬೇವಿನ ಹಿಂಡಿಯನ್ನು 2 ರೀತಿ ಬಳಕೆ ಮಾಡ್ಕೋಬಹುದು. ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬಿತ್ತನೆಗಿಂತ ಮುಂಚೆ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಬೇವಿನ ಹಿಂಡಿಯ ಕಷಾಯವನ್ನು ತಯಾರು ಮಾಡಿಕೊಳ್ಳೋದಕ್ಕೆ 100 ಗ್ರಾಂನಷ್ಟು ಬೇವಿನ ಹಿಂಡಿಯನ್ನು ತೆಳುವಾದ ಬಟ್ಟೆನಲ್ಲಿ ಕಟ್ಟಿ 1 ಲೀಟರ್ ನೀರಿನಲ್ಲಿ 1 ರಾತ್ರಿ ನೆನೆ ಇಡಬೇಕು. ಆನಂತರ ಕಷಾಯವನ್ನು ಸೋಸಿ ಅದಕ್ಕೆ 1 ಮಿಲಿಲೀಟರ್ನಷ್ಟು ಟೀಪಾಲ್ ಅಥವಾ 1 ಗ್ರಾಂನಷ್ಟು ಸೋಪಿನ ಪುಡಿಯನ್ನು ಬೆರೆಸಿಕೊಂಡು ಆ ದ್ರಾವಣವನ್ನು ನಾವು ಬೆಳೆಗಳಿಗೆ ಸಿಂಪರಣೆ ಮಾಡಬೇಕು. ಮುಖ್ಯವಾಗಿ ಬೇವಿನ ಕೀಟನಾಶಕದ ಬಳಕೆಯಿಂದ ಹಲವಾರು ಪ್ರಯೋಜನಗಳಿದ್ದಾವೆ. ಬೇವಿನ ಎಣ್ಣೆ ಸಿಂಪರಣೆ ಮಾಡಿದಂಥ ಬೆಳೆಗಳಿಗೆ ಕೀಟಗಳು ಆಕರ್ಷಿತ ಆಗೋದಿಲ್ಲ. ಬೇವಿನ ಕೀಟನಾಶಕ ಸೇವಿಸಿದಂಥ ಕೀಟದ ಜೀವನ ಚಕ್ರದಲ್ಲಿ ಏರುಪೇರುಂಟಾಗುತ್ತೆ. ಇದರಿಂದ ಕೀಟದ ಸಂತತಿ ಕಡಿಮೆ ಆಗುತ್ತೆ. ಹೆಣ್ಣು ಕೀಟ ತತ್ತಿ ಇಡುವಂಥ ಸಾಮರ್ಥ್ಯವನ್ನು ಕಳ್ಕೊಳ್ಳುತ್ತೆ. ಗಂಡು ಕೀಟಗಳಲ್ಲಿ ನಪುಂಸಕತ್ವ ಉಂಟಾಗುತ್ತೆ. ಬೇವಿನ ಕೀಟನಾಶಕ ಸಿಂಪರಣೆ ಮಾಡಿದಂಥ ಗಿಡ ವಿಷಯ ಆಗಿ ಈ ಹುಳ ಉಪಡೆಗಳ ವಿರುದ್ಧ ರಕ್ಷಣೆಯನ್ನು ಪಡ್ಕೊಳ್ಳುತ್ತೆ. ಮುಖ್ಯವಾಗಿ ಈ ಬೇವಿನ ಕೀಟನಾಶಕಗಳು ಪರಿಸರ ಮತ್ತು ಸ್ವಾಭಾವಿಕ ಕೀಟಗಳ ಮೇಲೆ ಯಾವುದೇ ದುಷ್ಪರಿಣಾಮವನ್ನು ಬೀರೋದಿಲ್ಲ. ಬೇವಿನ ಕೀಟನಾಶಕಕ್ಕೆ ಕೀಟಗಳು ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ಳೋದಿಲ್ಲ. ಇನ್ನು ಈ ಬೇವಿನ ಕೀಟನಾಶಕವನ್ನು ಬೆಳಗಿನ ಜಾವ ಅಥವಾ ಸಂಜೆ ಆದ ನಂತರ ಸಿಂಪರಣೆಯನ್ನು ಮಾಡಬೇಕು. ಕೀಟಗಳು ಎಲೆಯ ಕೆಳಭಾಗದಲ್ಲಿ ಮೊಟ್ಟೆಗಳನ್ನು ಇಡೋದ್ರಿಂದ ಎಲೆಯ ತಳಭಾಗಕ್ಕೆ ಸಿಂಪರಣೆ ಮಾಡೋದು ಬಹಳ ಅತ್ಯವಶ್ಯಕ. ಕಡಿಮೆ ಸಾಂದ್ರತೆಯ ಕೀಟನಾಶಕವನ್ನು ಆಗಿಂದಾಗ್ಗೆ ಬಳಸೋದು ಹೆಚ್ಚು ಸೂಕ್ತವಾಗಿರುತ್ತೆ. ಪವರ್ ಸ್ಪ್ರೇಯರ್ಗಳನ್ನು ಬಳಸುವಾಗ ಸಿಂಪರಣಾ ದ್ರಾವಣದ ಪ್ರಮಾಣವನ್ನು 1/2 ಕಡಿಮೆ ಮಾಡ್ಕೋಬಹುದು.
1: ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ.
2: ಕೇಳುವರೀಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 21,500 ರೂಪಾಯಿಯಿಂದ 22,200 ರೂಪಾಯಿ, ಅರಬಿಕಾ ಚೆರಿ 12,600 ರೂಪಾಯಿಯಿಂದ 14,100 ರೂಪಾಯಿ, ರೋಬೆಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಯಿಂದ 18,200 ರೂಪಾಯಿ, ರೋಬೆಸ್ಟಾ ಚೆರಿ 9,400 ರೂಪಾಯಿಯಿಂದ 10,200 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ನಾಳೆ ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭತ್ತದ ಕೃಷಿ ಅನುಭವಗಳನ್ನು ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ನಾಪೋಕ್ಲುವಿನ ಕೆಎಂ ಅರುಣ ಅವರೊಂದಿಗೆ ನಡೆಸಿದ ಸಂದರ್ಶನ ಹಾಗೂ ಕೃಷಿ ಮಾಹಿತಿ ಕೇಳುವಿರಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ.
3: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ 1 ಕ್ಲಿಕ್ನಲ್ಲಿ ಅದ್ಭುತ.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
5: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಕೃಷಿರಂಗ ಪ್ರಸಾರವಾಯಿತು.

ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ನಿಧನ ಸುದ್ದಿ. ಚೇರಂಬಾಣೆ ಕೊಳಗದಾಳು ಗ್ರಾಮ ಕರಡಿಕಾಡು ಶಶಿ ಅವರು 53ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ಶಶಿಯವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ಒಳಗೆ ಸ್ವಗ್ರಾಮದಲ್ಲಿ ನಡೆಯಲಿದೆ. ಕಲ್ಲುಗುಂಡಿ ನಿವಾಸಿ ಪನ್ನೆಡ್ಕ ಭೋಜಪ್ಪ ಗೌಡ ಅವರ ಪತ್ನಿ ತಂಗಮ್ಮ 83ನೇ ವರ್ಷ ಪ್ರಾಯದಲ್ಲಿ ಇಂದು ಸಂಜೆ 4 ಗಂಟೆಗೆ ನಿಧನರಾದರು. ಪನ್ನೆಡ್ಕ ತಂಗಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 9 ಗಂಟೆಗೆ ಮೂಲಮನೆ ಪನ್ನೆಡ್ಕದಲ್ಲಿ ನಡೆಯಲಿದೆ. ಅರಮೇರಿ ಗ್ರಾಮ ಬಲ್ಲ ಚಂಡಪೌತಿ ಬಾಬಿ ಬಿಳ್ಳಪ್ಪ ಅಂಡ ಪೊಣ್ಣು ಬೊಳ್ಳವ ಬೇಬಿ ಅಯ್ಯಂಗ ಇಂದು 24 ಗಂಟೆಗೆ ಮರಣಪಟ್ಟತೆ. ಬಲ್ಲ ಚಂಡ ಬೊಳ್ಳವ ಬೇಬಿ ಅಂಡ ತಾಮನೆ ಕುಲಚಂಡ ಆಖಿರಿ ಕಾರ್ಯ ನಾಳೆ ಮಧ್ಯಾಹ್ನ 1 ಗಂಟೆ ರಮೀದ ಅರಮೇರಿಲುಳ್ಳ ಒಕ್ಕ ತುಂಡುಗಳದ್ದು ನಡಪ. ಕಂಬಿವಾಣೆ ಗ್ರಾಮದ ಪಾಂಬಾರು ಮನೆ ದಿವಂಗತ

0: ಶಾಂತಪ್ಪ ಮಾಸ್ಟರ್ ಅವರ ಪತ್ನಿ ಶೇಷಮ್ಮ ಅವರು 95ನೇ ವರ್ಷ ಪ್ರಾಯದಲ್ಲಿ ಇಂದು ಸಂಜೆ 5:30 ಗಂಟೆಗೆ ನಿಧನರಾದರು. ಪಾಂಬರ್ ಮನೆ ಶೇಷಮ್ಮ ತವರು ಮನೆ ಕುದುಕುಳಿ. ಅಂತ್ಯಕ್ರಿಯೆ ನಾಳೆ ಅಪರಾಹ್ನ ಸ್ವಗ್ರಾಮದಲ್ಲಿ ನಡೆಯಲಿದೆ.
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪಿ. ಪ್ರಾಯೋಜಕರು ಉಳುವಾರು ಸಣ್ಣಮನೆ ಶ್ರೀ ರಾಮಚಂದ್ರ, ಶ್ರೀಮತಿ ಪುಷ್ಪವತಿ, ಮಕ್ಕ ಮನು, ಧನು, ಸೊಸೆ ಮೇಘನ, ಪಿಡ್ಡಿ ಆರಾಧ್ಯ, ಕುದುರೆಪಾಯ, ಚೆಂಬು ಗ್ರಾಮ.
2: ಸುದ್ದಿ ಜಂಪೆ ಒತ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ವಿರಾಜಪೇಟೆ ತಾಲೂಕಿನ ವಿ ಭಾಡಗ ಹತ್ತಿರ ಸುಮಾರು 45 ಕೋಟಿ ರೂಪಾಯಿ ಯೋಜನೆನ ಕ್ರೀಡಾ ತರಬೇತಿ ಕೇಂದ್ರದ ಆಡಳಿತ ಭವನ ಮತ್ತು ವಸತಿ ನಿಲಯ ಸೇರಿದಂಗೆ ಬೇರೆ ಬೇರೆ ಕಾಮಗಾರಿಗಳನ್ನ ಇಂದು ಶಾಸಕರಾದ ಎಎಸ್ ಪೊನ್ನಣ್ಣನವರು ಪರಿಶೀಲನೆ ಮಾಡಿದೋ. ಈ ಸಂದರ್ಭ ಮಾತನಾಡಿದ ಶಾಸಕರು, ಒಂದು ಒಳ್ಳೆ ಥರದ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ತರಬೇತಿ ಕೇಂದ್ರ ಮತ್ತು ವಸತಿ ನಿಲಯಗ ಹಂತ ಹಂತವಾಗಿ ಕಟ್ಟಿಕಿದ್ದು 50 ಗೋಡೆಗಳಿಗಾಗಿ ಪ್ರತ್ಯೇಕ ವಸತಿ ನಿಲಯ ಕಟ್ಟುವೆ. ಇಲ್ಲಿ ಟೆನ್ನಿಸ್, ಜಿಮ್, ಹಾಕಿ ಟರ್ಫ್, ಅಥ್ಲೆಟಿಕ್ ಟ್ರ್ಯಾಕ್, ಈಜುಕೊಳ, ಟೇಬಲ್ ಟೆನ್ನಿಸ್ ಸೇರಿದಂಗೆ ವೈದ್ಯಕೀಯ ವಿಭಾಗ ಸಹ ಇದ್ದದೆ ಅಂತ ತಿಳಿಸಿದ್ದು. ಸರ್ಕಾರದ ನಿಯಮದಂಗೆ ಎಲ್ಲ ವರ್ಗದವಕ್ಕೆ ಸಹ ಆದ್ಯತೆ ಉಂಟು ಅಂತ ಹೇಳ್ದು. ಜಿಲ್ಲೆನ ಕಡಗದಾಳು ಸರಕಾರಿ ಪ್ರೌಢಶಾಲೆಗೆ ಇಂದು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ನವರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದು. ಮುಖ್ಯೋಪಾಧ್ಯಾಯರು ಮತ್ತು ಸಹಶಿಕ್ಷಕರ ಹಾಜರಿ, ಶಾಲೆ ಮಕ್ಕಳ ಬಿಸಿಯೂಟ, ಅಡುಗೆ ಕೊಂಬರೆ, ಕಂಪ್ಯೂಟರ್ ಕೊಂಬರೆ, ಗ್ರಂಥಾಲಯ, ಕುಡಿಯುವ ನೀರು, ಇದೆಲ್ಲದರ ಬಗ್ಗೆಯಲ್ಲಿ ಮಾಹಿತಿ ಪಡ್ಕೊಂಡ ಜಿಲ್ಲಾಧಿಕಾರಿಗ ಶಾಲಿನ ವ್ಯವಸ್ಥೆಯನ್ನು ಮೆಚ್ಚಿಕೊಂಡು. ಹಾಗೆ ಈ ಸಂದರ್ಭ ಮಾತಾಡಿದ ಜಿಲ್ಲಾಧಿಕಾರಿಗ, 100% ರಿಸಲ್ಟ್ ತಗೊಂತಿರುವ ಈ ಶಾಲೆಗೆ ಸುತ್ತಮುತ್ತಲ ಎಲ್ಲ ಮಕ್ಕಳು ಸೇರುವಂಗೆ ಹಾಕು ಅಂತ ಹೇಳ್ದು. ಶಾಲಾ ಶಿಕ್ಷಣ ಇಲಾಖೆನ ಉಪನಿರ್ದೇಶಕ ಬಸವರಾಜು, ಕಡಗದಾಳು ಶಾಲೆ ಮುಖ್ಯೋಪಾಧ್ಯಾಯ ಡೇಸಿ ಸೇರಿದಂಗೆ ಶಿಕ್ಷಕರು ಈ ಸಂದರ್ಭ ಹಾಜರಿದ್ದು. ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನದ ಪ್ರಗತಿ ಪರಿಶೀಲನೆ ಬಗೆಯಲ್ಲಿ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿನ ಸಭೆ ಇದೇ ತಿಂಗಳ 22ನೇ ತಾರೀಕು ಹೊತ್ತಾರೆ 10:30 ಗಂಟೆಗೆ ಕೊಡಗು ಜಿಲ್ಲಾ ಪಂಚಾಯತಿನ ಮುಖ್ಯ ಸಭಾವಾಡಿಯಲ್ಲಿ ನಡೆಯಕ್ಕಿದ್ದು, ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ನವು ಸಭೆನ ಅಧ್ಯಕ್ಷತೆ ವಹಿಸುವೆ ಅಂತ ಕೊಡಗು ಜಿಲ್ಲಾ ಪಂಚಾಯತ್ನ ಸಿಇಒ ಆನಂದ್ ಪ್ರಕಾಶ್ ಮೀನಾನವು ತಿಳಿಸೋಳು. ಮೂರ್ನಾಡು ವಿದ್ಯುತ್ ವಿತರಣಾ ಉಪಕೇಂದ್ರದ F3 ಮೂರ್ನಾಡು ಫೀಡರ್ಲಿ ನಾಳೆ ಮಳೆಗಾಲದ ಮುಂಜಾಗ್ರತೆ ಮತ್ತು ಜಾಲ ಬಲವರ್ಧನೆ ಕಾಮಗಾರಿ ಇರುವುದರಿಂದ ಹೊತ್ತಾರೆ 10 ಗಂಟೆಯಿಂದ 9:55 ಗಂಟೆ ಮುಟ್ಟ ಮೂರ್ನಾಡು ಪೇಟೆ, ಮುತ್ತಾರ್ಮುಡಿ, ಕಿಗ್ಗಾಲು, ಬೇತ್ರಿ ಸುತ್ತಮುತ್ತಲಿನ ಜಾಗೆಗಳಲ್ಲಿ ಕರೆಂಟ್ ಇರಲೇ ಅಂತ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದ ಕಾರ್ಯಪಾಲನೆ ಮತ್ತು ಕಾರ್ಯನಿರ್ವಾಹಕ ಇಂಜಿನಿಯರ್ನವು ತಿಳಿಸೋಳು. ಇದೇ ತಿಂಗಳ 21ನೇ ತಾರೀಕಿಗೆ ನಡೆಯಕ್ಕಿರುವ ಅಂತಾರಾಷ್ಟ್ರೀಯ 12ನೇ ಯೋಗ ದಿನಾಚರಣೆಯ ಬಗೆಯಲ್ಲಿ ನಾಳೆ ಹೊತ್ತಾರೆ 8 ಗಂಟೆಯಿಂದ ಮಡಿಕೇರಿನ ಗಾಂಧಿ ಮೈದಾನದ ಜನರಲ್ ತಿಮ್ಮಯ್ಯ ವೃತ್ತ, ಹಳೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಇಂದಿರಾಗಾಂಧಿ ವೃತ್ತದಾಗಿ ಮತ್ತೆ ಗಾಂಧಿ ಮೈದಾನದ ಮುಟ್ಟ ಯೋಗ ಜಾಥಾ ನಡೆಯಕೊಟ್ಟು ಅಂತ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಶೈಲಜಾನವು ತಿಳಿಸೋಳು. ಗೋಣಿಕೊಪ್ಪದ ಹರಿಶ್ಚಂದ್ರಪುರ ಅಂಗನವಾಡಿ ಕಾರ್ಯಕರ್ತೆ ಲತಾನವರ ಸೇವೆಯನ್ನು ಗುರುತು ಮಾಡಿ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ಕೊಟ್ಟಿದ್ದು. ಕರ್ನಾಟಕ ಮೀಡಿಯಾ ಕ್ಲಬ್ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಲತಾನವು ಪ್ರಶಸ್ತಿ ಪಡ್ಕೊಂಡು. ಸಮಾಜದಲ್ಲಿ ಲಾಚಾರ ಮತ್ತು ಕಷ್ಟಲಿರುವ ಕುಟುಂಬಗಳಿಗೆ ಸಹಾಯ ಮಾಡಿಕಾಗಿ ಕಾರ್ಯನಿರ್ವಹಿಸುತ್ತಿರುವ ಮಾನವೀಯ ಸ್ನೇಹಿತರ ಒಕ್ಕೂಟ ಕೊಡಗು ಇವರ ಕಡೆಯಿಂದ ಜಿಲ್ಲಾ ಮಟ್ಟದ ಕಾರುಣ್ಯ ಕಾರ್ಯಕ್ರಮ ಮಡಿಕೇರಿನ ಅಂಬೇಡ್ಕರ್ ಭವನದಲ್ಲಿ ನಡೆದು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಶಿಕುಮಾರ್ ಜೆಟ್ಟಳಿನವು, ಸಂಘದ ಸದಸ್ಯರು ಮತ್ತು ದಾನಿಗಳ ಸಹಾಯದಿಂದ ಸಮಾಜದಲ್ಲಿ ಸೋತವಕ್ಕೆ ಸಹಾಯ ಮಾಡುತ್ತಿದ್ದು ಜಾತಿ ಧರ್ಮ ರಾಜಕೀಯನ ಮೀರಿ ಮಾನವೀಯ ಸೇವೆಯ ಧ್ಯೇಯಲ್ಲಿ ಒಕ್ಕೂಟ ಕಾರ್ಯ ನಿಸ್ತ ಹುಟ್ಟು ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ಪತ್ರಕರ್ತ ಸಾಹಿತಿ ಎಂಎ ಮೊಹಮ್ಮದ್, ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಅನಿಲ್ HT ಸೇರಿದಂಗೆ ಗಣ್ಯರು ಭಾಗವಹಿಸಿದ್ದು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಕುದುರೆಪಾಯ ಚೆಂಬು ಗ್ರಾಮದ ಉಳುವಾರು ಸಣ್ಣಮನೆ ಶ್ರೀ ರಾಮಚಂದ್ರ, ಶ್ರೀಮತಿ ಪುಷ್ಪವತಿ, ಮಕ್ಕ ಮನು, ಧನು, ಸೊಸೆ ಮೇಘನ, ಪಿಳ್ಳಿ ಆರಾಧ್ಯ.
3: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ನಲ್ಲಿ.
3: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
6: ಸಿಜೆ ಬಿಲ್ಡ್ವೇರ್ ಬೈಲ್.

0: ಉಡುಪಿ ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇ, ಟ್ರಸ್ಟ್ ದ ಲೆಗಸಿ.
1: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
2: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
3: ನಿಮ್ಮ ನೆಚ್ಚಿನ ಮುಳಿಯಾದಲ್ಲಿ ಇದೀಗ ಮೆಗಾ ವಿನಿಮಯ ಮೇಳ. ಜೂನ್ 8 ರಿಂದ 30 ರವರೆಗೆ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಪ್ರತಿ ಗ್ರಾಮಿಗೆ 250 ರೂಪಾಯಿ ಬೋನಸ್ ಪಡೆಯಿರಿ. ವಿಶೇಷ ಲೈಟ್ ವೆಯ್ಟ್ ಆಭರಣಗಳ ಅಮೋಘ ಸಂಗ್ರಹ. ಸಂತೋಷದ ವೈವಿಧ್ಯಮಗಳ ಮಿನುಗುವ ಚಿನ್ನದ ಹಬ್ಬ. ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
5: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೇ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ऐसे करोड़ों छोटे किसानों को भी किसान क्रेडिट कार्ड की सुविधा से जोड़ा.
4: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಭಾರತ್ ಎಲೆಕ್ಟ್ರಾನಿಕ್ಸ್ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ನ ಸೇಲ್ಸ್ ಅಂಡ್ ಸರ್ವಿಸ್ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
2: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
3: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
2: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
3: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
4: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
5: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
4: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
6: ಗಮನಿಸಿ, ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. ಪ್ರೀಮಿಯಂ ಫರ್ನಿಚರ್ ಗಳಿಗೆ ಆಕರ್ಷಕ ಆಫರ್ ಗಳು, ಪ್ರತಿ ಬುಕಿಂಗ್ ಗೆ ಗಿಫ್ಟ್ ಫ್ರೀ, 100,000 ರೂಪಾಯಿ ಮೌಲ್ಯದ ಖರೀದಿಗೆ 2-door ಅಲ್ಮೆರಾ ಗೆಲ್ಲುವ ಸುವರ್ಣಾವಕಾಶ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
7: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
8: ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಗುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
7: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
9: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
10: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
11: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಡ ಹರ್ಷ ದೇವಯ್ಯ. ಕಡಕದಾಳು ಸರ್ಕಾರಿ ಹೈಸ್ಕೂಲ್ಕು ಜಿಲ್ಲಾಧಿಕಾರಿ ಸೋಮಶೇಖರ್ ಇಂದು ಖುದ್ದು ಪೋಯ್ತು ಪರಿಶೀಲನೆ ನಡೆಸಿ. ಸ್ಕೂಲಲ್ಲಿ ಮಕ್ಕಳು ಕೊಡ್ತುಳ್ಳ ಮೂಲಭೂತ ಸೌಲಭ್ಯತೆ ನೋಡಿತು ತಕ್ಕ ಪರಂದ ಅವು SSLCಲಿ 100% ಫಲಿತಾಂಶ ಪಡೆದನುಳ್ಳ ಕಡಕದಾಳು ಸ್ಕೂಲ್ಕು ಮಕ್ಕಳ ದಾಖಲಾತಿನ ಅದಿ ಮಾಡುವ ಕಿಂಚುಕ್ಕು ಪ್ರಯತ್ನ ಮಾಡುವನಕ್ಕೆ ಎಣಿಸಿ. ಸ್ಕೂಲು ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಬಸವರಾಜು ತಕ್ಕ ಪರಂದಿತ್ತು ಗುಣಾತ್ಮಕ ಶಿಕ್ಷಣತ್ರ ಮೂಲಕ ಕಡಗದಾಳು ಸ್ಕೂಲ್ ಮಕ್ಕಳ ಬಳಿಕೆ ಒತ್ತು ಕೊಡ್ತನು ಧರಿಸಿಟ್ಟು. ಸ್ಕೂಲರ ಮುಖ್ಯೋಪಾಧ್ರಿ ಡೈಸಿ ಕುಣನಿಕೆ ಮುಖ್ಯಪಟ್ಟವು ಈ ಸಂದರ್ಭ ಹಾಜರಿಂಜತ್ತು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವಿ ಬಾಡಗತ್ತು ಕಟ್ಟಿನುಳ್ಳ ಕಳಿವಸತಿ ಸ್ಕೂಲು ಪಿನ ತರಬೇತಿ ಕೇಂದ್ರತರ ಕಾಮಗಾರಿನ ಶಾಸಕ ಅಜ್ಜಿಕುಟ್ಟಿರ ಪೊನ್ನಣ್ಣ ಖುದ್ದು ಪೋಯ್ತು ಪರಿಶೀಲನೆ ನಡೆಸಿ. ಕಾಮಗಾರಿ ನಂತರ ಜಾಗತ್ತು ಇಂಜ ಅಭಿಯಂತರಂಗ ಕೂಡನಿಕೆ ಸ್ಥಳೀಕಂಗಡಿಂಜ ಮಾಹಿತಿ ಪಡೆದ ಶಾಸಕಂಗ ಸುಮಾರು 100 ವಸತಿರ ಕೂಟಕ್ಕೆ ಆಯರ ಕಣಕರ ಕಳಿಕಾರಕ್ಕೆ ತರಬೇತಿ ಕೊಡುವ ವ್ಯವಸ್ಥೆಯೊಡೆ ನಂತರ ಕಾಮಗಾರಿನ ಮೊಟ್ಟು ಮೊಟ್ಟಾಯಿತು ನಡೆದಿತ್ತು. ಆಪಚುಕ ಬೇರೆಯ ಸೇವೆಗೆ ಕಟ್ಟುವನಿಕೆ ಮಾಡುವ ಅಂದು ಅರಿಚಿಟ್ಟು. ಜಿಲ್ಲೆಯ ದುಬಾರೆ ಚಾಕಾಣಿ ಶಿಬಿರ ಕೂಡನಿಕೆ ರಾಜ್ಯದ ಕಾರ್ಯನೀಸಿನುಳ್ಳ ಎಲ್ಲಾ ಚಾಕಾಣಿ ಶಿಬಿರಕ್ಕೆ ಅನ್ವಯ ಆಪನಕ್ಕೆ ಪುದಿಯ ಕಾರ್ಯಸೂಚಿ SOP ತಯಾರಾಯಿತು. ಈ ತಿಂಗಳ ಆಖಿರಿರೊಳೆಯ ಇದನ್ನು ಜಾರಿಗೆ ಕೊಂಡು ಬಂದಿತ್ತು. ಎಲ್ಲಾ ಶಿಬಿರತನ ಪ್ರವಾಸಿಯ ಕಾಯ್ತು ತೊರಪ ಎಂದು ಉಪಾರಣ್ಯ ಸಂರಕ್ಷಣಾಧಿಕಾರಿ ಅಭಿಷೇಕ್ ಅರಿಚಿಟ್ಟಿತು. ಸುದ್ದಿಗಾರರ

ತಕ್ಕ ಪರಂದವು ಕೈಂಜ ತಿಂಗ ದುಬಾರಿಲ ನಡೆದ ಘಟನೆ ನುಂಡು ಚಾಕಾನಿ ಶಿಬಿರಕ್ಕೆ ಪೋಪ ಪ್ರವಾಸಿಗರ ಸುರಕ್ಷತರ ದೃಷ್ಟಿಯಿಂದ ಪುದಿಯ ಕಾರ್ಯಸೂಚಿ ಜಾರಿಯಾಕನಿಕೆ ರಾಜ್ಯದ ಎಲ್ಲಾ ಚಾಕಾನಿ ಶಿಬಿರಕ್ಕೆ ಪ್ರವಾಸಿಯ ಪೋಪ ಕಟ್ಟಿತ ನಿರ್ಬಂಧತನ ಇನ್ನಿ 15 ದಿನದ ನೀಕುವಾಂದ ಅರಿಚಿಟಿತು ಚಾಕಾನಿ ಶಿಬಿರದ ಟಿಕೆಟ್ ಕೌಂಟರ್ ಕೂಡನಿಕೆ ರಿಯಲ್ ಟೈಮ್ ಮಾನಿಟರಿಂಗ್ ವ್ಯವಸ್ಥೆಯನ್ನು ಜಾರಿಗೆ ಕೊಂಡ ಬಂದನುಂಡು ಇದನುಂಡು ಪ್ರವಾಸಿಗಳ ಒತ್ತಡತ್ನ ನಿರ್ವಹಣೆ ಮಾಡುವ ಅನುಕೂಲ ಆಪಂದು ಮಾಹಿತಿ ಕೊಡ್ತದೆ. ಪುದಿಯ ಕಾರ್ಯಸೂಚಿ ಜಾರಿಯಾದ ಪಿಂಜ ಆನೆರ ಕೂಡ ಸೆಲ್ಫಿ ಎಡಪೋ ಅದಂಗೆ ಊಣು ತೀನಿ ಕೊಡಪೋ ಮುಟ್ಟುವೋ ಕೂಡ ನನಗೆ ಆನೆಯಳ ಕುಳುಪಿಸಿಡುವ ಅವಕಾಶ ಇಪ್ಪುಲ. ನಿರ್ಕ ಮಂಡ ದೂರ ತಿಂಜ ಮಾತ್ರ ಆನೆಯಳ ನೋಡುವ ಅವಕಾಶ ಇಪ್ಪ. ಚಾಕಾನೆ ಪಿಂಜಿ ಪ್ರವಾಸಿಯರ ನಡುಲು 100 ಮೀಟರ್ ರೆಡ್ ಝೋನ್ ವಲಯತ್ನ ಇದಂಗಾಯ್ತು ಘೋಷಣೆ ಮಾಡಿತು. ಮೂರ್ನಾಡರ 33 ಬಾರ್ 11 ಕೆವಿ ಕರೆಂಟ್ ಉಪಕೇಂದ್ರ ತಿಂಜ ಪೊರಪಾಯುವ ಮೂರ್ನಾಡ್ ಫೀಡರ್ನ ಬಲಪಡಿಸುವ ಕಾಮಗಾರಿ ನಡೆಸುವ ಕುಳ್ಳಂಗಾಯ್ತು. ನಾಳೆ ಪೊಲಕ 10 ಗಂಟೆ ಜೊ 25 ಗಂಟೆ ಕತನೆ ಮೂರ್ನಾಡ್ ಟೌನ್ ಮುತ್ತಾರ್ ಮುಡಿ ಕಿಗ್ಗಾಲ್ ಬೇತ್ರಿ ಸುತ್ತಮುತ್ತ ಕರೆಂಟ್ ಇಪ್ಪಲೆ. ಸಾರ್ವಜನಿಕಂಗ ಸಹಕರಿಸಿಡುವನಿಕೆ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಟ್ಟಡಿತು. ದಂಡಾರ್ ತಿರೋತೊಂಬತ್ತನೇ ಇಸವಿ ಕೈಂಜದು ಕೊಡವಡ ತೋಕರ ಹಕ್ಕಕ್ಕೆ ಎದೇ ತರತರ ತೊಂದರೆ ಆಕತನಿಕೆ ನೋಟಿಯೋಕ್ ಕೊಡವ ಧಾರ್ಮಿಕ ಸಂಸ್ಕಾರತನ ಸಂವಿಧಾನ 23 ಪಿ 26ನೇ ವಿಧಿರಾಡಿಲು ಅತ್ಯಗತ್ಯ ಧಾರ್ಮಿಕ ಚಟುವಟಿಕೆ ಕಾಯ್ದರ ವ್ಯಾಪ್ತಿ

0: ಆಕಾಶವಾಣಿ ಇದೀಗ ಒಂದು ಸಂದೇಶ. ನಂತರ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
2: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
3: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
1: ನಮ್ಮ ಕನ್ನಡ ನಾಡು.

0: ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಅವರ ನಡುವೆ ಇಂದು ಬ್ರಾಟಿಸ್ಲಾವಾದಲ್ಲಿ ನಿಯೋಗ ಮಟ್ಟದ ಉನ್ನತ ಮಾತುಕತೆ ಜರುಗಿತು. ಮಾತುಕತೆಯ ನಂತರ ಜಂಟಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಸ್ಲೋವಾಕಿಯಾ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಕೊಂಡೊಯ್ಯಲು ನಿರ್ಧರಿಸಲಾಗಿದೆ ಎಂದು ಪ್ರಕಟಿಸಿದರು. ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರವು ಪರಸ್ಪರ ನಂಬಿಕೆ ಮತ್ತು ಕಾರ್ಯತಂತ್ರದ ಒಗ್ಗಟ್ಟಿಗೆ ಸಾಕ್ಷಿಯಾಗಿದೆ ಎಂದ ಪ್ರಧಾನಿ, ರಕ್ಷಣಾ ಕ್ಷೇತ್ರದಲ್ಲಿ ಉಭಯ ರಾಷ್ಟ್ರಗಳು ಪರಸ್ಪರ ಸಹಕಾರದ ಆಶಯ ಪತ್ರಕ್ಕೆ ಸಹಿ ಹಾಕಿವೆ ಎಂದು ತಿಳಿಸಿದರು. ಇಂದು ಡಿಜಿಟಲ್ ತಂತ್ರಜ್ಞಾನ ವಲಯದಲ್ಲಿ ಸಹಿ ಮಾಡಲಾದ ತಿಳುವಳಿಕೆ ಒಪ್ಪಂದವು ಉಭಯ ದೇಶಗಳ ನಡುವೆ ಸಹಕಾರದ ಹೊಸ ಮಾರ್ಗಗಳನ್ನು ಮುಕ್ತಗೊಳಿಸಲಿದೆ ಎಂದು ಪ್ರಧಾನಿ ಆಶಯ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ, ಭಾರತದ ಕ್ಷಿಪ್ರ ಆರ್ಥಿಕ ಬೆಳವಣಿಗೆ, ಡಿಜಿಟಲ್ ಪರಿವರ್ತನೆ ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರದ ಪ್ರಗತಿಯನ್ನು ಶ್ಲಾಘಿಸಿದರು. ಇದೇ ವೇಳೆ ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತವನ್ನು ಖಾಯಂ ಸದಸ್ಯ ರಾಷ್ಟ್ರವನ್ನಾಗಿ ಸೇರ್ಪಡೆಗೊಳಿಸಬೇಕು ಎಂದು ಒತ್ತಿ ಹೇಳಿದರು. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ನಾಳೆ ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು ರಾಷ್ಟ್ರಮಟ್ಟದ ವಿಕಸಿತ ಭಾರತ ಯುವ ಸಂಸತ್ತನ್ನು ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳಲ್ಲಿ ಯುವಜನರ ಪಾಲ್ಗೊಳ್ಳುವಿಕೆ, ಆಡಳಿತ ನೀತಿ ಚರ್ಚೆಗಳು ಹಾಗೂ ಸಂಸತ್ತಿನ ಕಾರ್ಯವೈಖರಿಯ ಬಗ್ಗೆ ಯುವ ನಾಗರಿಕರಿಗೆ ನೇರ ಅನುಭವದ ಮೂಲಕ ಅರಿವು ಮೂಡಿಸುವ ಅವಕಾಶವನ್ನು ಒದಗಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮ ಭಾರತದ ಯುವಶಕ್ತಿ, ಅವರ ಆಲೋಚನೆಗಳು ಮತ್ತು ಆಶೋತ್ತರಗಳನ್ನು ರಾಷ್ಟ್ರದ ಚರ್ಚೆಯ ಮುಖ್ಯ ವಾಹಿನಿಗೆ ತರುವ ಒಂದು ಚಳುವಳಿಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದೇಶದ ನಗರ ಪ್ರದೇಶಗಳಲ್ಲಿ 15 ವರ್ಷ ಮೇಲ್ಪಟ್ಟವರ ಒಟ್ಟಾರೆ ನಿರುದ್ಯೋಗ ದರವು ಪ್ರಸಕ್ತ ವರ್ಷದ ಮೇ ತಿಂಗಳಿನಲ್ಲಿ ಶೇಕಡಾ 6.4ಕ್ಕೆ ಕುಸಿದಿದೆ ಎಂದು ರಾಷ್ಟೀಯ ಸಾಂಖ್ಯಿಕ ಕಚೇರಿ ಇಂದು ಬಿಡುಗಡೆ ಮಾಡಿರುವ ಪ್ರಕಟಣೆಯಲ್ಲಿ ತಿಳಿಸಿದೆ. ಕಳೆದ ವರ್ಷದ ಇದೇ ಅವಧಿಯಲ್ಲಿ ಈ ದರವು ಶೇಕಡಾ 6.9ರಷ್ಟಿತ್ತು. ಇದೇ ವೇಳೆ ನಗರ ಪ್ರದೇಶದ ಮಹಿಳಾ ನಿರುದ್ಯೋಗ ದರವು ವರ್ಷದ ಕನಿಷ್ಠ ಮಟ್ಟವಾದ ಶೇಕಡಾ 8.2ಕ್ಕೆ ಇಳಿಕೆಯಾಗಿದೆ. ಮತ್ತೊಂದೆಡೆ ಗ್ರಾಮೀಣ ಭಾಗದ ನಿರುದ್ಯೋಗ ದರವು ಕಳೆದ ವರ್ಷದ ಮಟ್ಟದಲ್ಲೇ ಅಂದರೆ ಶೇಕಡಾ 5.1ರಷ್ಟು ಸ್ಥಿರವಾಗಿ ಕಾಯ್ದುಕೊಂಡಿದೆ. ಪಶ್ಚಿಮ ಏಷ್ಯಾದಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ಜಾಗತಿಕ ಸಂಘರ್ಷವನ್ನು ಕೊನೆಗಾಣಿಸುವ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಏರ್ಪಟ್ಟಿರುವ ಒಪ್ಪಂದವನ್ನು ಭಾರತ ಸ್ವಾಗತಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಮತ್ತು ಇರಾನ್ ನಡುವಿನ ಈ ಮಹತ್ವದ ಒಪ್ಪಂದವು ಪ್ರಾದೇಶಿಕವಾಗಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರುಸ್ಥಾಪಿಸಲು ನೆರವಾಗಲಿದೆ ಎಂದು ಭಾರತ ಆಶಿಸುತ್ತದೆ ಎಂದು ತಿಳಿಸಿದ್ದಾರೆ. ಜೊತೆಗೆ ಮುಕ್ತ ನೌಕಾಯಾನ ಮತ್ತು ಜಾಗತಿಕ ವಾಣಿಜ್ಯ ಚಟುವಟಿಕೆಗಳು ಸುಗಮವಾಗಿ ಸಾಗಲು ಇದು ದಾರಿಯಾಗಲಿದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪಶ್ಚಿಮ ಏಷ್ಯಾದ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ರಸಗೊಬ್ಬರ ದಾಸ್ತಾನು ಸುಸ್ಥಿರವಾಗಿದ್ದು ತೈಲ ಸಂಸ್ಕರಣಾಗಾರಗಳು ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ನವದೆಹಲಿಯಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿ, ಕಳೆದ 4 ದಿನಗಳಲ್ಲಿ 1.84 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದ್ದು ಇಂಧನ ಕೊರತೆಯಾಗಿಲ್ಲ ಎಂದರು. ರಸಗೊಬ್ಬರ ಇಲಾಖೆಯ ಜಂಟಿ ಕಾರ್ಯದರ್ಶಿ ಬಂದನ ಪ್ರೇಯಸಿ ಮಾತನಾಡಿ, ಪ್ರಸಕ್ತ 2026ರ ಮುಂಗಾರು ಹಂಗಾಮಿಗೆ ಅಗತ್ಯವಿರುವ 383.9 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರದಲ್ಲಿ ಈಗಾಗಲೇ ಶೇಕಡಾ 37ರಷ್ಟು ವಿತರಣೆಯಾಗಿದ್ದು ದಾಸ್ತಾನು ಸಾಮಾನ್ಯವಾಗಿದೆ ಎಂದು ತಿಳಿಸಿದರು. ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯದ ನಿರ್ದೇಶಕ ಉಪೇಶ್ ಕುಮಾರ್ ಶರ್ಮಾ 62,370 ಮೆಟ್ರಿಕ್ ಟನ್ ಸರಕು ಹೊತ್ತ ದಿಶಾ ಎಲ್ಎನ್ಜಿ ನೌಕೆಯು ಹಾರ್ಮುಜ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿದ್ದು ಗುರುವಾರ ಗುಜರಾತ್ ತಲುಪಲಿದೆ. ಗಲ್ಫ್ ಪ್ರದೇಶದ ಉದ್ವಿಗ್ನ ಪರಿಸ್ಥಿತಿಯ ನಡುವೆ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಭಾರತ ಸ್ಲೋವಾಕಿಯಾ ಬಾಂಧವ್ಯ ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಏರಿಕೆ, ರಕ್ಷಣಾ ಮತ್ತು ಡಿಜಿಟಲ್ ವಲಯದಲ್ಲಿ ಮಹತ್ವದ ಒಪ್ಪಂದ. ನವದೆಹಲಿಯಲ್ಲಿ ನಾಳೆ ರಾಷ್ಟ್ರಮಟ್ಟದ ವಿಕಸಿತ ಭಾರತ್ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ದೇಶದ ನಗರ ಪ್ರದೇಶಗಳಲ್ಲಿ ಕಳೆದ ಮೇ ತಿಂಗಳಲ್ಲಿ ನಿರುದ್ಯೋಗ ದರ ಶೇಕಡ 6.4% ಕುಸಿತ. ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗೆ 12 ಸದಸ್ಯರ ಭಾರತೀಯ ತಂಡ ಪ್ರಕಟ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇಂದು ಸ್ಪೇನ್ ಕಾಬೋವರ್ಡಿ ಮುಖಾಮುಖಿ.

ಕಳೆದ 96 ಗಂಟೆಗಳಲ್ಲಿ 50 ನಾವಿಕರು ಸೇರಿದಂತೆ ಇದುವರೆಗೆ ಒಟ್ಟು 3,587ಕ್ಕೂ ಹೆಚ್ಚು ಭಾರತೀಯ ಕಡಲ ಕಾರ್ಮಿಕರನ್ನು ಸುರಕ್ಷಿತವಾಗಿ ಸ್ವದೇಶಕ್ಕೆ ಕರೆತರಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. 2026ರ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಭವ್ಯವಾಗಿ ಆಯೋಜಿಸಲು ಯೋಜಿಸಿರುವ ಆಯುಷ್ ಸಚಿವಾಲಯ ನವದೆಹಲಿಯಲ್ಲಿ ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನದ ಪೂರ್ವಭಾವಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಆಯುಷ್ ಸಚಿವಾಲಯದ ಕೇಂದ್ರ ಸ್ವತಂತ್ರ ಉಸ್ತುವಾರಿ ಸಚಿವ ಹಾಗೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್, ಅಂತಾರಾಷ್ಟೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮ ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. 2026ರ ಅಂತಾರಾಷ್ಟೀಯ ಯೋಗ ದಿನವನ್ನು ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬ ಘೋಷವಾಕ್ಯದಡಿ ಆಚರಿಸಲು ಸಿದ್ಧತೆಗಳು ನಡೆಯುತ್ತಿವೆ. ಈ ಸಂದರ್ಭದಲ್ಲಿ 45 ನಿಮಿಷಗಳ ಯೋಗ ಶಿಷ್ಟಾಚಾರದ ಪ್ರದರ್ಶನವನ್ನು ನಡೆಸಲಾಗುವುದು ಮತ್ತು ಪ್ರಧಾನ ಕಾರ್ಯಕ್ರಮದ ಜೊತೆ ಜೊತೆಗೆ ಹೂಗ್ಲಿ ನದಿಯಲ್ಲಿ 500 ದೋಣಿಗಳಲ್ಲಿ ಯೋಗ ಪ್ರದರ್ಶನಗಳನ್ನು ನಡೆಸಲು ಯೋಜಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಗೋವಾದಲ್ಲಿ ನಡೆದ ಜಾಗತಿಕ ಪವನ ದಿನ 2026 ರಾಷ್ಟೀಯ ಸಮ್ಮೇಳನದಲ್ಲಿ ವಿಂಡ್ ಟರ್ಬೈನ್ ಪೂರೈಕೆ ಸರಪಳಿ ನಿರ್ವಹಣಾ ಪೋರ್ಟಲ್ ಅನ್ನು ಬಿಡುಗಡೆ ಮಾಡಿದರು. ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಮತ್ತು ಇಂಡಿಯನ್ ವಿಂಡ್ ಟರ್ಬೈನ್ ಉತ್ಪಾದನಾ ಸಂಸ್ಥೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಡಬ್ಲ್ಯೂಟಿ ಮಾರುತ್ ಪೋರ್ಟಲ್ ಪವನ ಇಂಧನ ಪೂರೈಕೆ ಸರಪಳಿಯನ್ನು ಸುಗಮಗೊಳಿಸುವ ಉದ್ದೇಶವನ್ನು ಹೊಂದಿರುವ ದೇಶದ ಮೊದಲ ಡಿಜಿಟಲ್ ವೇದಿಕೆಯಾಗಿದೆ. ಕಳೆದ 12 ವರ್ಷಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳು ಭಾರತದ ಅಭಿವೃದ್ಧಿ ಪಥದ ಪ್ರೇರಕ ಶಕ್ತಿಗಳಾಗಿ ಹೊರಹೊಮ್ಮಿದ್ದು ಆಡಳಿತ ಮತ್ತು ಸಾರ್ವಜನಿಕ ಕಲ್ಯಾಣದ ಪ್ರಮುಖ ಸ್ತಂಭಗಳಾಗಿ ಮಾರ್ಪಟ್ಟಿವೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಸುಲಭವಾಗಿ ಹಣಕಾಸು ಲಾಭ ಗಳಿಸುವ ಭರವಸೆ ನೀಡುವ ಹೂಡಿಕೆ ವೇದಿಕೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಬಲಿಸಿರುವಂತೆ ಬಿಂಬಿಸಿರುವ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವಿಡಿಯೋವನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ವಾರ್ತಾ ಶಾಖೆ ಪಿಐಬಿಯ ಸತ್ಯ ಶೋಧನಾ ಘಟಕ ವಿಡಿಯೋ ನಕಲಿ ಮತ್ತು ಎಐ ತಂತ್ರಜ್ಞಾನದ ಮೂಲಕ ಸೃಷ್ಟಿಸಲಾಗಿದೆ ಎಂದು ತಿಳಿಸಿದೆ. ಜೆಕ್ ಗಣರಾಜ್ಯದಲ್ಲಿ ಇದೇ 17ರಿಂದ 21ರವರೆಗೆ ನಡೆಯಲಿರುವ ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿ ನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗಾಗಿ ಭಾರತೀಯ ಬಾಕ್ಸಿಂಗ್ ಫೆಡರೇಷನ್ 12 ಸದಸ್ಯರ ತಂಡವನ್ನು ಪ್ರಕಟಿಸಿದೆ. ಒಲಿಂಪಿಕ್ ಪದಕ ವಿಜೇತೆ ಲವ್ಲಿನಾ ಬೊರ್ಗೊಹೈನ್ ಮತ್ತು ಏಷ್ಯನ್ ಚಾಂಪಿಯನ್ಶಿಪ್ ಚಿನ್ನದ ಪದಕ ವಿಜೇತೆ ಪ್ರೀತಿ ಪವಾರ್ ಮಹಿಳಾ ತಂಡವನ್ನು ಮುನ್ನಡೆಸುತ್ತಿದ್ದು ಸಾಕ್ಷಿ ಪ್ರಿಯಾ ಮತ್ತು ಪರ್ವಿನ್ ತಂಡದ ಉಳಿದ ಸದಸ್ಯರಾಗಿದ್ದಾರೆ. ಗಾಯದ ಸಮಸ್ಯೆಯಿಂದಾಗಿ ತಾರಾ ಬಾಕ್ಸರ್ಗಳಾದ ಜೈಸ್ಮಿನ್ ಲ್ಯಾಂಬೋರಿಯಾ ಮತ್ತು ಅರುಂಧತಿ ಚೌಧರಿ ಈ ಪ್ರವಾಸದಿಂದ ಹೊರಗುಳಿದಿದ್ದಾರೆ. ಅಮೆರಿಕದ ಜಾರ್ಜಿಯಾದ ಅಟ್ಲಾಂಟಾದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ 2026 ಫುಟ್ಬಾಲ್ ಪಂದ್ಯಾವಳಿಯ ಹೆಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ಮತ್ತು ಕಾಬೋವರ್ಡಿ ಮುಖಾಮುಖಿಯಾಗಲಿವೆ. ಪಂದ್ಯ ಇಂದು ಭಾರತೀಯ ಕಾಲಮಾನ ರಾತ್ರಿ 9:30ಕ್ಕೆ ನಡೆಯಲಿದೆ. ಇಂದು ಸಿಯಾಟಲ್ನಲ್ಲಿ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30ಕ್ಕೆ ನಡೆಯಲಿರುವ ಜಿ ಗುಂಪಿನ ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸ್ಲೋವಾಕಿಯಾ ಬಾಂಧವ್ಯ ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಏರಿಕೆ, ರಕ್ಷಣಾ ಮತ್ತು ಡಿಜಿಟಲ್ ವಲಯದಲ್ಲಿ ಮಹತ್ವದ ಒಪ್ಪಂದ. ನವದೆಹಲಿಯಲ್ಲಿ ನಾಳೆ ರಾಷ್ಟ್ರಮಟ್ಟದ ವಿಕಸಿತ ಭಾರತ್ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ದೇಶದ ನಗರ ಪ್ರದೇಶಗಳಲ್ಲಿ ಕಳೆದ ಮೇ ತಿಂಗಳಲ್ಲಿ ನಿರುದ್ಯೋಗ ದರ ಶೇಕಡ 6.4ಕ್ಕೆ ಕುಸಿತ. ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿ ನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗೆ 12 ಸದಸ್ಯರ ಭಾರತೀಯ ತಂಡ ಪ್ರಕಟ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಇಂದು ಸ್ಪೇನ್ ಕಾಬೋವರ್ಡಿ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.

0: ಆಕಾಶವಾಣಿ ಬೆಂಗಳೂರು.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45. ಈಗ ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ಕುವೆಂಪು ಅವರ ರಚನೆ, ಹಾಡಿದ್ದಾರೆ ರಮಾ ಅರವಿಂದ್.

ಇದುವರೆಗೆ ಭಾವಗೀತೆಗಳನ್ನ ಕೇಳಿದಿರಿ ಆಕಾಶವಾಣಿ ಮಡಿಕೇರಿ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಸಿರಿಗಂಧ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಆರೋಗ್ಯಕರ ಮನಸ್ಸು ಆರೋಗ್ಯಕರ ಜೀವನ. ಹೌದು, ಆರೋಗ್ಯಕರ ಮನಸ್ಸು ಆರೋಗ್ಯಕರ ಜೀವನ ಎಂಬುದು ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾಗುತ್ತದೆ. ಮಾನಸಿಕ ಆರೋಗ್ಯ ಎಂದರೆ ನಮ್ಮ ಭಾವನೆಗಳು, ಆಲೋಚನೆಗಳು ಮತ್ತು ವರ್ತನೆಗಳನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವ ಸಾಮರ್ಥ್ಯ. ಆರೋಗ್ಯಕರ ಮನಸ್ಸಿನ ಲಕ್ಷಣಗಳೆಂದರೆ ಸಂತೋಷದಿಂದ ಇರುವುದು, ಸಮಸ್ಯೆಗಳನ್ನು ಸಮರ್ಥವಾಗಿ ಎದುರಿಸುವುದು, ಉತ್ತಮ ಸಂಬಂಧಗಳನ್ನು ಉಳಿಸಿಕೊಳ್ಳುವುದು, ಹಾಗೆ ಆತ್ಮವಿಶ್ವಾಸ ಹೊಂದಿರುವುದು, ಸಕಾರಾತ್ಮಕ ಚಿಂತನೆಯನ್ನು ಯಾವಾಗಲೂ ಮಾಡುವಂತಹದ್ದು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಕೇಳುತ್ತಿರುವಿರಿ. ಮನಸ್ಸು ಆರೋಗ್ಯವಾಗಿದ್ದರೆ ಜೀವನದ ಸವಾಲುಗಳನ್ನು ಸುಲಭವಾಗಿ ಎದುರಿಸಬಹುದು. ಹಾಗಾಗಿ ಮನಸ್ಸಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಅಂಶಗಳನ್ನು ಮನಸ್ಸಿನಿಂದ ತೆಗೆದುಹಾಕಬೇಕು. ಒತ್ತಡ, ನಿದ್ರೆಯ ಕೊರತೆ, ಸಾಮಾಜಿಕ ಏಕಾಂತ, ಆರ್ಥಿಕ ಸಮಸ್ಯೆಗಳು, ಅತಿಯಾದ ಮೊಬೈಲ್ ಬಳಕೆ, ಈ ಅಂಶಗಳು ನಮ್ಮ ಮನಸ್ಸಿನ ಶಾಂತಿಯನ್ನು ಕಡಿಮೆ ಮಾಡುತ್ತದೆ. ಹಾಗಾಗಿ ಆರೋಗ್ಯಕರ ಮನಸ್ಸಿಗೆ ಕೆಲವು ಸರಳ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕಾಗುತ್ತದೆ. ಈ ಸರಳ ಅಭ್ಯಾಸಗಳ ಬಗ್ಗೆ ಹೇಳ್ತೀವಿ ಮುಂದೆರಡು ಗೀತೆಯ ನಂತರ. ಇದೀಗ ಕೇಳಿ ರಜನಿಕಾಂತ ಚಿತ್ರದ ಹಾಡು, ಸೋನು ನಿಗಮ್ ಹಾಗೂ ಅರ್ಚನಾ ರವಿಯವರ ಸ್ವರದಲ್ಲಿ.

ಆರೋಗ್ಯಕರ ಮನಸ್ಸು ಆರೋಗ್ಯಕರ ಜೀವನ. ಹೌದು, ಆರೋಗ್ಯಕರ ಮನಸ್ಸಿಗೆ ಕೆಲವು ಸರಳ ಅಭ್ಯಾಸಗಳನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗ್ತದೆ. ಆ ಅಭ್ಯಾಸಗಳೆಂದರೆ, ಪ್ರತಿದಿನ ಕನಿಷ್ಠ 30 ನಿಮಿಷ ವ್ಯಾಯಾಮ ಮಾಡೋದು, 7-8 ಗಂಟೆಗಳ ಗುಣಮಟ್ಟದ ನಿದ್ರೆ, ಸಮತೋಲಿತ ಆಹಾರ ಸೇವನೆ, ಧ್ಯಾನ ಮತ್ತು ಯೋಗಾಭ್ಯಾಸ, ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯೋದು, ಹಾಗೆಯೇ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವುದು, ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳ ಬಳಕೆಯನ್ನು ಮಿತಿಗೊಳಿಸುವುದರ ಮೂಲಕ ಈ ಎಲ್ಲ ಅಭ್ಯಾಸಗಳನ್ನು ಪ್ರತಿದಿನ ನಮ್ಮ ಜೀವನದಲ್ಲಿ ರೂಢಿಸಿಕೊಂಡರೆ ಖಂಡಿತ ಮಾನಸಿಕ ಆರೋಗ್ಯದ ಗುಣಮಟ್ಟ ಹೆಚ್ಚಾಗ್ತದೆ.

ಶ್ರೀಗಂಧ ಕಾರ್ಯಕ್ರಮ ಮುಂದುವರಿಯುತ್ತೆ. ಈ ಗೀತೆಯ ನಂತರ ಇದೀಗ ಕೇಳಿ ಬುಲ್ ಬುಲ್ ಚಿತ್ರದ ಹಾಡು ಸೋನು ನಿಗಮ್ ಅವರ ಸ್ವರದಲ್ಲಿ. ಕವಿರಾಜ್ ಅವರ ಗೀತರಚನೆಗೆ ಸಂಗೀತ ಸಂಯೋಜನೆ ಮಾಡಿದವರು ವಿ ಹರಿಕೃಷ್ಣ.

ಆರೋಗ್ಯಕರ ಮನಸ್ಸು ಉತ್ತಮ ಜೀವನದ ಅಡಿಪಾಯವಾಗಿದೆ. ಹಾಗಾಗಿ ದೇಹದ ಆರೋಗ್ಯದಷ್ಟೇ ಮನಸ್ಸಿನ ಆರೋಗ್ಯಕ್ಕೂ ಮಹತ್ವ ನೀಡಿ ಒತ್ತಡವನ್ನು ಕಡಿಮೆ ಮಾಡಿ ಸಂತೋಷವನ್ನು ಹೆಚ್ಚಿಸಿ ಮತ್ತು ಪ್ರೀತಿ ಸಹಾನುಭೂತಿ ಹಾಗೂ ನಕಾರಾತ್ಮಕ ಚಿಂತನೆಯೊಂದಿಗೆ ಜೀವನ ನಡೆಸಿ ಆರೋಗ್ಯಕರ ಮನಸ್ಸು ಆರೋಗ್ಯಕರ ಜೀವನದ ಕೀಲಿಕೈ ಅನ್ನುತ್ತಾ ಈ ಕಾರ್ಯಕ್ರಮ ಮುಗಿಸುವ ಸಮಯ ಬಂದಿದೆ. ಸಿರಿಗಂಧ ಕಾರ್ಯಕ್ರಮದ ಕೊನೆಯಲ್ಲಿ ಇದೀಗ ಕೇಳಿ. ವಿಜಯ್ ಪ್ರಕಾಶ್ ಅವರ ಸ್ವರದಲ್ಲಿ ಬರ್ಫಿ ಚಿತ್ರದ ಹಾಡು

ಆಕಾಶವಾಣಿ ಬೆಂಗಳೂರು, ಸಮಯ 9:15. ಇನ್ನು ಮುಂದೆ ಕೇಳಿ ಭಾವಗೀತೆಗಳು ಕೆಎಂ ಕುಸುಮಾವರಿಂದ. ಮೊದಲಿಗೆ ಶಿವಮಂದಿರ ಸಮ, ರಚನೆ ಕುವೆಂಪು.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

ಆಕಾಶವಾಣಿ ಬೆಂಗಳೂರು, ಸಮಯ 9:30. ಇನ್ನು ಮುಂದೆ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸುಮುಖ್ ಮಂಜುನಾಥ್ ಅವರ ಹಾಡುಗಾರಿಕೆ, ವಯೋಲಿನ್ ಕೃತಿಕ ಕೌಶಿಕ್, ಮೃದಂಗ ನೇಸರ ಭಾರ್ಗವ, ಮೋರ್ಚಿಂಗ್ ಕಾರ್ತಿಕ್ ಪ್ರಣವ್. ಮೊದಲಿಗೆ ಸೀತಾಪತೆ ಖಮಾಚ್ ರಾಗ, ಆದಿತಾಳದಲ್ಲಿ ತ್ಯಾಗರಾಜರ ರಚನೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಸುಮುಖ್ ಮಂಜುನಾಥ್ ಅವರ ಹಾಡುಗಾರಿಕೆ ಕೇಳಿದಿರಿ. ವಯೋಲಿನ್ ಕೃತಿಕ್ ಕೌಶಿಕ್, ಮೃದಂಗ ನೇಸರ ಭಾರ್ಗವ್, ಮೋರ್ಚಿಂಗ್ ಕಾರ್ತಿಕ್ ಪ್ರಣವ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗಿರಿಜಾ ಸಿದ್ಧಿ, ಕಲೆ ಮತ್ತು ಸಂಸ್ಕೃತಿಯನ್ನ ಒಂದೇ ಹೃದಯದಲ್ಲಿ ಹೊತ್ತು ಸಾಕ್ತಾ ಇರೋ ಪ್ರತಿಭೆ, ರಂಗಭೂಮಿಯ ಶಕ್ತಿಶಾಲಿ ಅಭಿನಯ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಅನುಭವ, ಜನಪದ ಹಾಗೂ ಸಿದ್ಧಿ ಪರಂಪರೆಯ ಜೀವಂತ ಸ್ಪಂದನೆ, ಇವೆಲ್ಲವೂ ಗಿರಿಜಾ ಸಿದ್ಧಿಯವರ ಕಲೆಯ ಗುರುತುಗಳು. 3 ದಶಕಗಳಿಗಿಂತಲೂ ಹೆಚ್ಚು ಕಾಲ ನಾಟಕ, ಸಂಗೀತ, ಚಲನಚಿತ್ರ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ಕಲಾವಿದೆ ಇವರು. ಇವರು ಕಲಾವಿದೆ ಅಷ್ಟೇ ಅಲ್ಲ, ನಮ್ಮ ಸಂಸ್ಕೃತಿಯ ಸಂರಕ್ಷಕಿ ಕೂಡ, ಸಮಾಜಮುಖಿ ಚಿಂತಕಿ ಕೂಡ ಹೌದು. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಗಿರಿಜಾ ಸಿದ್ಧಿಯವರ ಪ್ರೇರಣೆಯ ಕಥೆಯನ್ನ ಕೇಳೋಣ. ಗಿರಿಜಾ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ. ನಮಸ್ಕಾರ.
0: ನಮ್ಮ ಕೇಳುಗರಿಗೆ ನಿಮ್ಮ ಬಾಲ್ಯ, ನಿಮ್ಮ ಓದು, ನೀವು ಹೇಗೆ ಈ ಮೇನ್ ಸ್ಟ್ರೀಮ್ ರಂಗಭೂಮಿ ಕಡೆ ಆಕರ್ಷಿತರಾದ್ರಿ, ಇದರ ಬಗ್ಗೆ ಸ್ವಲ್ಪ ವಿವರಿಸಬಹುದಾ?
1: ಖಂಡಿತ ಖಂಡಿತ. ನಾನು ಕೆಲವೊಂದು 25-30 ವರ್ಷ ಆಯ್ತು ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡಕ್ ಶುರು ಮಾಡಿ. ನಾನು ಬಂದಿದ್ದು ಒಂದು ದೊಡ್ಡ ಕಾಡಿನಿಂದ ಬಂದು ನಾನು ಇವಾಗ ಬೆಂಗಳೂರಲ್ಲಿ ನಿಂತಿದ್ದೀನಿ. ನನ್ನ ಬಾಲ್ಯ ತುಂಬಾ ಸಂತೋಷಕರವಾದದ್ದು, ಹಾಗೆ ತುಂಬಾ ಮೆಮೊರೀಸ್ ತುಂಬಾ. ಯಾಕಂದ್ರೆ ನಾವು ಉತ್ತರ ಕನ್ನಡ ಜಿಲ್ಲೆ ಅಂಡ್ ಮಂಚಕಿರಿ, ಒಂದು ಚಿಕ್ಕ ಗ್ರಾಮ ಅನಲೇಸರ ಅಂತ, ಅಲ್ಲಿ ಹುಟ್ಟಿದ್ದೆ ನಾನು. ಹಾಗಾಗಿ ನಾವು ಕಾಡಿನ ಜೊತೆ, ನಮ್ಮ ಪಕ್ಷಿಗಳ ಜೊತೆ, ಹಾಗಾಗಿ ನಮ್ಮ ಬಾಲ್ಯ ತುಂಬಾ ಸುಂದರವಾದದ್ದು. ನನ್ನ ಕುಟುಂಬ ಬಂದು ಒಂದು ದೊಡ್ಡ ಎಲ್ಲ ಸಿಂಗರ್ಸು, ಎಲ್ಲ ಹಾಡುಗಾರ. ನಮ್ಮ ಅಮ್ಮ, ನಮ್ಮ ಅಪ್ಪ, ನಮ್ಮ ಚಿಕ್ಕಮ್ಮದ್ರೆಲ್ಲ ಹಾಡುಗಾರರು. ಅವ್ರ ಜೊತೆಗೆ ನಾನು ಬೆಳೆದಿರೋದು ಕೂಡ. ಹಾಗಾಗಿ ನಮ್ಮ ಸಿದ್ಧಿ ಜನಾಂಗದವರು ಹಾಡು, ನೃತ್ಯ ಇದಕ್ಕೆ ತುಂಬಾ ಅದ್ಭುತವಾದ ಕಲೆಗಾರರು. ಆ ಕುಟುಂಬದಿಂದ ಬಂದದ್ ನಾನು. ಹಾಗಾಗಿ ನಾನು ಕೂಡ ಮುಂದೆ ಸಂಗೀತ ಕಲಿಬೇಕಂತ ಒಂದು ಆಸೆ ಇತ್ತು. ಅದು ನನಗೆ ನಿಧಾನವಾಗಿ ಈ ನೀನಾಸಂನವರು ಎಂಟ್ರಿ ಕೊಟ್ಟರು. ನಿಮ್ಗೆ ಗೊತ್ತಿರೋ ಹಾಗೆ ನೀನಾಸಂ ತುಂಬಾ ಅದ್ಭುತವಾದ ಒಂದು ಆಕ್ಟಿಂಗ್ ಸ್ಕೂಲು. ಅವರಿಂದ ನಮ್ಮ ಊರಲ್ಲಿ ಬಂದ್ರು, ನಮ್ಮ ಜನರ ಜೊತೆಗೆಲ್ಲ ಸೇರ್ಕೊಂಡು ನಾಟಕ ಮಾಡಿಸಿದ್ರು, ಕಪ್ಪು ಜನ ಕೆಂಪು ನೆರಳು ಅಂತ. ಅಲ್ಲಿಂದ ನಮ್ಮ ಸಿದ್ಧಿಗಳು ನಾಟಕ ಮಾಡಿಸಿದ್ರು, ನಾನು ಅಲ್ಲಿ ಜೊತೆ ಸೇರ್ಕೊಂಡು ಜೊತೆಗೆ ಹಾಡ್ತಿದ್ದೆ, ಕುಣಿತಿದ್ದೆ. ಹಾಗೆ ನಮ್ದು ಬಾಲ್ಯ ತುಂಬಾ ಸಂತೋಷವಾಗಿ, ಮ್ಯೂಸಿಕ್ ಜೊತೆಗೆ, ಡಾನ್ಸ್ ಜೊತೆಗೆ, ಕಷ್ಟಗಳ ಜೊತೆಗೆ ಸುಖಗಳು, ಸುಖಗಳ ಜೊತೆಗೆ ಕಷ್ಟ, ಇವು ಎರಡರಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ಬೆಳೆದು ಬಂದಿದ್ದು ನಮ್ಮ ಊರಿಂದ. ನಾವು
0: ಸ್ಕೂಲ್ಗೆಲ್ಲ ಅಲ್ಲೇ ಹೋಗ್ತಿದ್ರ?
1: ಇಲ್ಲ, ನಮ್ದು ಸ್ಕೂಲ್ ಅಲ್ಲಿಂದ ಒಂದು 6 ಕಿಲೋಮೀಟರ್. ನಮ್ದು ಒಂದು ಹಳ್ಳ ಎಲ್ಲ ದಾಟಿ, ಸಂಕ ಎಲ್ಲ ದಾಟಿ, ಅದ್ರ ನಡುವೆ ನಾವು ಕೊಪ್ಪೆ ಎಲ್ಲ ಹಾಕೊಂಡು ಹೀಗೆ ನಮ್ದು ಎಜುಕೇಶನ್ ಸ್ಟಾರ್ಟ್ ಆಗಿದ್ದು. ಯಾಕಂದ್ರೆ ನಮ್ದು ಹಾಸನಗಿ ಶಾಲೆ ಅಂತ ನಾನು ಓದಿರೋದು 7ನೇ ಕ್ಲಾಸ್ ತನಕ. ತುಂಬಾ ಒಳ್ಳೆ ಸಂಸ್ಕಾರ ಇರೋ ಶಾಲೆ ಅದು, ಎಲ್ಲದರಲ್ಲೂ ಮುಂದಿತ್ತು ಆ ಶಾಲೆ. ಅಲ್ಲಿ ನಾವು ಹಾಡು, ಸ್ಪೋರ್ಟ್ಸು, ಆಮೇಲೆ ನಮ್ಗೆ ಟೀಚರ್ಗಳು ತುಂಬಾ ನನಗೆ ಸಪೋರ್ಟ್ ಮಾಡ್ತಿದ್ರು. ಯಾಕಂದ್ರೆ ನಾನು ಹಾಡು ಅಂದ ತಕ್ಷಣ ಗಿರಿಜಾ ಸಿದ್ಧಿ, ಎಲ್ಲ ಟೀಚರ್ಗಳು ಹಾಡು ಬಂತು ಅಂದ್ರೆ ಗಿರಿಜಾ ಸಿದ್ಧಿನ ಕರೀರಿ ಅಂತ ಹೇಳೋರು. ಹಂಗೆ ನನಗೆ ಟೀಚರ್ಗಳು ಸಪೋರ್ಟ್ ಮಾಡ್ತಿದ್ರು. ಹಾಗಾಗಿ ಬಾಲ್ಯ ಅನ್ನೋದು ನಾವು ನಮ್ಗೆ ಇನ್ನೂ ಅದು ಮರೆಯಕ್ಕೆ ಆಗಲ್ಲ.
0: ನೀವು ಹೇಳಿದ್ರಲ್ಲ ನಮ್ಮ ಮನೆಯಲ್ಲಿ ಎಲ್ಲರೂ ಸಿಂಗರ್ಸ್ ಇದ್ರು ಅಂತ, ನೀವು ಆ ಟೈಮಲ್ಲಿ ನಿಮ್ಮ ಯಾವ್ದಾದ್ರು ಫಂಕ್ಷನ್ ಆದ್ರೆ ಅಥವಾ ಏನಾದ್ರೂ ಸಂಭ್ರಮ ಇದ್ರೆ ಅದಕ್ಕೆ ಯಾವ್ದಾದ್ರು ಹಾಡು ಹಾಡ್ತಿದ್ದು ನೆನಪಿದೆಯಾ ನಿಮ್ಗೆ?
1: ಹೌದು,
0: ನಮ್ಮ ಲ್ಯಾಂಗ್ವೇಜ್ ಅಲ್ಲಿ.
1: ಹೌದು, ನಮ್ಮ ಅಮ್ಮ ಮತ್ತೆ ನಮ್ದು, ಅಂದ್ರೆ ನಮ್ದು ಅಮ್ಮ ಅಜ್ಜಿಂದಿರೆಲ್ಲ ಹಾಡ್ತಿದ್ರಲ್ಲ, ಅದು ಇದುವರೆಗೂ ನಾವು ಅದನ್ನೇ ಹಾಡ್ತಾ ಬಂದಿದ್ದೀವಿ. ಯಾಕಂದ್ರೆ ಅದು ನಮ್ಮ ಅಜ್ಜಿಯರ ನೆನಪುಗಳು. ಇದು ಜೋಗುಳ ಹಾಡೋದು ಚಿಕ್ಕ ಮಗುಗೆ, ನಮ್ಮ ಅಮ್ಮ ಇವಾಗ್ಲೂ ನಮ್ಮ ಮಕ್ಕಳಿಗೆ ಹಾಡ್ತಿರ್ತಾರೆ ನಮ್ಮ ಅಮ್ಮ.
0: ನಿಮ್ಗೆ ನೆನಪಿದ್ಯಾ?
1: ಖಂಡಿತ.
0: ಒಂದೆರಡು ಲೈನ್ ಹಾಡ್ಬೋದು?
1: ಹಾಡ್ಬೋದು.
0: ಹೇಳಿ ಹೇಳಿ.

0: ಇದು ಜೋಗುಳ ಧಾಡ?
1: ಹೌದು, ಇದು ಜೋಗುಳ ಧಾಡು.
0: ಆಮೇಲೆ ನೀವು ಹೇಳಿದ್ರಿ ನಿಮ್ಮ ಮೇನ್ ಸ್ಟ್ರೀಮ್ ನಾಟಕ ರಂಗಕ್ಕೆ ಬರಕ್ಕೆ ಕಾರಣ ಆದ್ರು ನೀನಾಸಮ್ ಅವರು ಅಂತ ಹೇಳಿ, ಆ ಜರ್ನಿಯನ್ನ ಸ್ವಲ್ಪ ವಿವರಿಸ್ತೀರಾ? ಹೇಗ್ ಬಂದ್ರು ಅವರು, ಅವರಿಂದ ನಿಮ್ಗೆ ಹೇಗೆ ಸಂಪರ್ಕ ಆಯ್ತು ಅಂತ ಹೇಳಿ.
1: ಇದು ನೀನಾಸಮ್ ಅನ್ನೋದು ದೊಡ್ಡ ಸಂಸ್ಥೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ. ಅಲ್ಲಿಂದ ಜಂಬೆ ಸರ್, ಚಿದಂಬರರಾವ್ ಜಂಬೆ, ಅವರು ನಮ್ಗೆ ಒಂಥರ ಕುಟುಂಬದ ನಮ್ದು ಗುರು ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಅವ್ರ ಕಡೆಯಿಂದ ನಾವು ಸಿದ್ಧಿಗಳು ಮಂಚಿಕೇರಿಯಲ್ಲಿ ಅಥವಾ ಯಲ್ಲಾಪುರ ತಾಲೂಕಲ್ಲಿ ಅಥವಾ ಉತ್ತರ ಕನ್ನಡದಲ್ಲಿ ನಾವು ಇದ್ದೀವಿ ಅಂತ ಗೊತ್ತಾಗಿದ್ದೆ ನೀನಾಸಮ್ ಕಡೆಯಿಂದ. ಯಾಕಂದ್ರೆ ಅವರು ನೀನಾಸಮ್ನವ್ರು ಇಡೀ ಟ್ರೂಪ್ನವ್ರು ಬಂದು ಅಲ್ಲಿ ನಮ್ಮ ಇಡೀ ಸಿದ್ಧಿ ಜನಾಂಗವನ್ನ ಒಂದು ಕಡೆ ಸೇರಿಸಿ ಕಾಡಲ್ಲಿ ಒಂದು ದೊಡ್ಡ ನಾಟಕ ಮಾಡಿಸಿದ್ರು, ಕಪ್ಪು ಜನ ಕೆಂಪು ನೆರಳು ಅಂತ. ಅಲ್ಲಿ ನಮ್ಮ ಸಿದ್ಧಿ ಜನರಿಗೆ ಕಾಸ್ಟ್ಯೂಮ್ಸ್, ಲೈಟಿಂಗ್ಸ್, ಒಂಥರ ಹೊಸ ಜಗತ್ತಿಗೆ ಅವರು ನಮ್ಮನ್ನ ಸೃಷ್ಟಿ ಮಾಡಿಬಿಟ್ರು ಜಂಬೆ ಸರ್. ಅಲ್ಲಿಂದ ನಮ್ದು ಸಿದ್ಧಿಗಳು

0: ಒಂಥರ ಹೊರಗಡೆ ಬರಕ್ಕೆ ಧೈರ್ಯ ಆಯ್ತು. ಯಾಕಂದ್ರೆ ಆ ನಾಟಕ ಬೇರೆ ಕಡೆ ಎಲ್ಲ ಶೋ ಆಗಿತ್ತು, ಬೇರೆ ಬೇರೆ ಈ ಕಡೆ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ. ಅವಾಗ ಎಲ್ಲರಿಗೂ ಗೊತ್ತಾಗಿದ್ದು, ಓ ಸಿದ್ಧಿ ಅಂತ ಒಬ್ರು ಇದ್ದಾರೆ ಈ ಡಿಸ್ಟ್ರಿಕ್ಟಲ್ಲಿ, ಇದ್ದಾರೆ ಸಿದ್ಧಿಗಳು, ಅವರು ಕನ್ನಡ ಮಾತಾಡ್ತಾರೆ, ಕೊಂಕಣಿ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ ಅಂತ ಗೊತ್ತಾಗಿದ್ದೆ 80s ಅಲ್ಲಿ. ಹಾಗಾಗಿ ನಮ್ಗೆ ಅಲ್ಲಿಂದ ಒಂದು ಶಕ್ತಿ ಅದು. ನಮ್ಮ ಅಪ್ಪ ಏನ್ ಮಾಡಿದ್ರು, ಮತ್ತೆ ನಮ್ಮ ಫ್ಯಾಮಿಲಿ, ಇಡೀ ಫ್ಯಾಮಿಲಿ ಇಂಪ್ರೂವ್ ಆಗಕ್ಕೆ ನೀನಾಸಂ, ನಾವ್ ಇಲ್ಲಿ ಇದೀವಿ ಅಂದ್ರೆ ನೀನಾಸಂ, ನಾವೊಂದು ಇಲ್ಲಿ ಬಂದು ನಾನು ಮಾತಾಡ್ತಿದ್ದೆ ಅಂತ ಹೇಳಿದ್ರೆ ಅದಕ್ಕೂ ನೀನಾಸಂ ಕಾರಣ. ಹಾಗಾಗಿ ನಮ್ಗೆ ನೀನಾಸಂ ಅನ್ನೋದು ಎರಡನೇ ತವರೂರು ಅಂತ ನಾವು ಹೇಳ್ಕೋತೀವಿ. ಸುಮಾರು ಒಂದು 1ನೇ ಕ್ಲಾಸಿಂದ ಅಲ್ಲಿಂದ ಸ್ಟಾರ್ಟ್ ಆಯ್ತು ನೀನಾಸಂನವ್ರು. ಮತ್ತೆ ಬರಕ್ ಶುರು ಮಾಡಿದ್ರು, ರಘುನಂದನ್ ಸರ್ ಬಂದ್ರು, ಆಮೇಲೆ ಜಂಬೆ ಸರ್ ಬಂದ್ರು, ಅಕ್ಷರ ಅವ್ರು ಬಂದ್ರು, ಅವ್ರು ಫುಲ್ ಆಗಿ ನೀನಾಸಂ ಟೀಮ್ನವರೇ ನಿಧಾನಕ್ಕೆ ಬಂದು ನಮ್ಮ ಸಿದ್ಧಿಗಳ ಜೊತೆ ಕೆಲಸ ಮಾಡಕ್ ಶುರು ಮಾಡಿದ್ರು. ಆಮೇಲೆ ಹಾಗೆ ಅಲ್ಲಿ ದುಂಡಿ ಭಟ್ರು ಅಂತ ಇದ್ದಾರೆ, ಅವರೊಂದು ಟೀಮ್ ಕಟ್ಟಿದ್ರು ಮಂಚಿಕಿರಿನಲ್ಲಿ, ರಂಗ ಸಮೂಹ ಅಂತ. ಅಲ್ಲಿ ಅವ್ರು ನಿಧಾನಕ್ಕೆ ಒಬ್ಬೊಬ್ಬರೇ ಸಿದ್ಧಿಗಳನ್ನ ಕರೆದು ನಾಟಕ ಮಾಡಿಸೋದು, ಅಂದ್ರೆ ಅವ್ರದ್ದು ಉದ್ದೇಶ ಅವ್ರು ನಮ್ಮ ಜೊತೆ ಬೆರೀಲಿ ಅಂತ. ಅವ್ರು ಯಾವುದೇ ಅವ್ರಿಗೆ ಭಯ ಆಗಬಾರ್ದು, ಯಾಕಂದ್ರೆ ನಾಟಕದಲ್ಲಿ ನಾವು ನಿಂತು ಒಂದು ಡೈಲಾಗ್ ಹೇಳ್ಬೇಕಂದ್ರೆ ಅದಕ್ಕೊಂದು ವಿಚಿತ್ರ ಶಕ್ತಿ ಬೇಕಲ್ವಾ, 4 ಜನರಿಗೆ ಕೊಡಬೇಕಂದಾಗ. ಅದೆಲ್ಲ ಅವರು ಮುಂದೆ ಬರಲಿ ಅಂತ ಹೇಳಿಬಿಟ್ಟು ಚಿದಂಬರರಾವ್ ಜಂಬೆ ಮತ್ತು ದುಂಡಿ ಭಟ್ರು ನಿಧಾನಕ್ಕೆ ನಮಗೆ ಬೇರೆ ಬೇರೆ ಬೇರೆ ಟೀಮ್ ಜೊತೆಗೆ ಕೆಲಸ ಮಾಡೋಕ್ಕೆ ಶುರು ಮಾಡಿಸಿದ್ರು. ಆಮೇಲೆ ಅವ್ರಿಗೆ ಗೊತ್ತಾಯ್ತು ನಮ್ಮ ಸಿದ್ಧಿಗಳಿಗೆ, ಓ ನಾಟಕನ ನಾವು ಹಿಂಗೂ ಮಾಡ್ಬೋದಾ, ಅಥವಾ ಜನರ ಜೊತೆ ಹೀಗೂ ಮಾತಾಡ್ಬೋದಾ, ನಮ್ಮ ಕಷ್ಟ ಸುಖನ ನಾಟಕದ ಮೂಲಕ ಹೇಳ್ಕೋಬಹುದಾ ಅನ್ನೋಕ್ಕೊಂದು ದೊಡ್ಡ ವೇದಿಕೆ ಸಿಕ್ಕಿಬಿಡ್ತು ನಮ್ಮ ಜನರಿಗೆ. ನಾನು ಅದನ್ನ ನೋಡ್ತಾ ನೋಡ್ತಾ ನಾನು ಕೂಡ ಬೆಳೆದೆ ಅಲ್ಲಿಂದ. ಓಕೆ, ನಾನು ನೀನಾಸಂ ನಾಟಕ ಬರ್ತಿತ್ತು ಆ ಟೈಮಲ್ಲಿ, ತಿರುಗಾಟ ಅಂತ ಮಾಡೋರು ಅವರು, ಅಂದ್ರೆ ಆಲ್ ಕರ್ನಾಟಕ ನಾಟಕ ಮಾಡೋರು ಅವರು. ಆ ಟೈಮಲ್ಲಿ ನಾನು 7ನೇ ಕ್ಲಾಸು 6ನೇ ಕ್ಲಾಸು ನಾನು ಹೋಗೋ ನಾಟಕ ನೋಡ್ತಿದ್ದೆ. ಅವಾಗ ನಂಗೆ ಅನ್ಸಕ್ ಶುರು ಆಗಿತ್ತು, ಇಲ್ಲ ನಾನು ಒಂದಲ್ಲ ಒಂದು ನಾನು ಹೋಗಲೇಬೇಕು ನೀನಾಸಂಗೆ, ನಾವು ಡಿಪ್ಲೊಮಾ ಮಾಡಲೇಬೇಕು ಅಂತ. ಬಟ್ ನಾನು ಅಂದ್ಕೊಂಡಿದ್ದು ಅಲ್ಲಿ ತುಂಬ ಓದ್ಕೊಂಡು ಹೋಗ್ಬೇಕೇನೋ, ಡಿಗ್ರಿ ಮಾಡಿಕೊಂಡು ಮಾಸ್ಟರ್ಸ್ ಮಾಡ್ಕೊಂಡು ಹೋಗ್ಬೇಕೇನೋ ಅನ್ನೋದೊಂದು ನಂಗೆ ಚಿಂತೆ ಇತ್ತು. ಆಮೇಲೆ ನಾನು ಅಲ್ಲಿ ಕೇಳ್ತಿದ್ದೆ, ನೀವು ನಾಟಕ ಹೇಗೆ ಮಾಡ್ತೀರಿ, ನಿಮ್ಗೆ ಟ್ರೈನಿಂಗ್ ಹೇಗಿರುತ್ತೆ ಅಲ್ಲಿ ಅಂತ. ಆಮೇಲೆ ನೀನಾಸಂನವರು ಅಲ್ಲಿ ಕಾಲಿಟ್ಟ ಮೇಲೆ, ಈ ನೀನಾಸಂ ನಾಟಕದವರೆಲ್ಲ ಅಲ್ಲಿ ನಾಟಕ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ನಮ್ಮ ಮನೆಗೆ ಬಂದು ಭೇಟಿ ಮಾಡೋರು, ನಮ್ಮನ್ನು ಮೀಟ್ ಮಾಡ್ತಿದ್ರು. ಸ್ಟೂಡೆಂಟ್ಸ್ ಎಲ್ಲ ಬಂದು, ಆಕ್ಟರ್ಸ್ ಎಲ್ಲ ಬಂದು ಮೀಟ್ ಮಾಡಿ, ಇಲ್ಲ ನೀನು ಕೋರ್ಸ್ ಮಾಡು ಚೆನ್ನಾಗಿರುತ್ತೆ ಡಿಪ್ಲೊಮಾ ಅಂತ ಹಿಂಗೆಲ್ಲ ಹೇಳಿ ಒಂಚೂರು ಸ್ಫೂರ್ತಿ ಕೊಡ್ತಿದ್ರು ಹಿಂಗೆ ಒಂಥರ. ಅಲ್ಲಿಂದ ಶುರುವಾಯಿತು ನನ್ನ ಜರ್ನಿ ಕೂಡ, ನಾನು ಮಾಡಲೇಬೇಕು ಅನ್ನೋದನ್ನು. 10th ಪಾಸ್ ಆದ ತಕ್ಷಣ ನಾನು ಮುಂದೆ ಓದಬಾರದು, ನಾನು ಸಂಗೀತ ಕಲಿಬೇಕು, ಇಲ್ಲ ನಾನು ಹೋಗಿ ನಾನು ನೀನಾಸಂ ಡಿಪ್ಲೊಮಾ ಮಾಡಬೇಕು. ಆಮೇಲೆ ನಂಗೆ ಆಗದೆ ಇದ್ರೆ, ಆಮೇಲೆ ಮನ್ಸು ಬದಲಾಗ್ಬಿಟ್ರೆ ಅಂತ ಹೇಳ್ಬಿಟ್ಟು ನಾನು ಮನ್ಸು ಮಾಡಿದ್ದು, ನಾನು 10th ಮುಗಿಸ್ಕೊಂಡು ನಾನು ನೀನಾಸಂಗೆ ಹೋಗಲೇಬೇಕು. ನಾನು ತುಂಬ ಕಿರಿಯ ವಿದ್ಯಾರ್ಥಿ ನೀನಾಸಂಲ್ಲಿ, ಅಂದ್ರೆ ತುಂಬ ಕಡಿಮೆ ಓದಿರೋದು ಮತ್ತೆ ತುಂಬ ಕಿರಿಯ ವಿದ್ಯಾರ್ಥಿ ನಾನಲ್ಲಿ, ಯಾಕಂದ್ರೆ ಅಲ್ಲೆಲ್ಲ ಮಾಸ್ಟರ್ಸ್ ಮಾಡ್ಕೊಂಡ್ ಬಂದಿರ್ತಾರೆ. ಬಟ್ ನಾನಲ್ಲಿ ಯಾರಿಗೂ ಕಡಿಮೆ ಅಂತ ಅನ್ಸಿರ್ಲಿಲ್ಲ, ಅಷ್ಟು ಒಳ್ಳೆ ಹಾರ್ಡ್ ವರ್ಕ್ ಮಾಡಿದೆ ನೀನಾಸಂಗೆ ಹೋದಾಗ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ರಂಗಭೂಮಿಗೆ.
1: ನಿಮ್ಮ ಮೊದಲ ನಾಟಕದ ಅನುಭವ ಹೇಗಿತ್ತು, ಮತ್ತೆ ಯಾವ ನಾಟಕದಲ್ಲಿ ನೀವು ಭಾಗವಹಿಸಿದ್ದೀರಿ?
0: ಹಾ, ನನ್ನ ಮೊದಲ ನಾಟಕ ಚಮ್ಮಾರನ ಚಾಲುಕ್ಯ ಹೆಂಡತಿ ಅಂತ, ತುಂಬಾ ಇದಾವೆ ನಾಟಕಗಳು. ಆಮೇಲೆ ಚೋರ್ ಚರಣದಾಸ ಇದೆ, ಶಾಕುಂತಲ ಇದೆ. ನನಗೆ ಅಲ್ಲಿ ತುಂಬಾ ಇಷ್ಟವಾದ ನಾಟಕ ಶಾಕುಂತಲ ಅಂತ, ಯಾಕಂದ್ರೆ ಅವರು ಆ ಶಾಕುಂತಲಾಗೆ ಮತ್ತೆ ನನಗೆ ತುಂಬಾ ಪಾತ್ರಗಳು ಹತ್ರ ಆಗ್ತಿತ್ತು, ಹಾಗಾಗಿ ನನಗೆ ತುಂಬಾ ಇಷ್ಟವಾದ ರೋಲ್ ಶಾಕುಂತಲೆ. ಮಾಡಿದ್ರೆ ಆ ಥರ ರೋಲ್ ಮಾಡಬೇಕು ಅನ್ನೋ ಥರ. ಆಮೇಲೆ ತುಂಬಾ ಮಾಡಿದೆ, ದೊಡ್ಡಮ್ಮ ಅಂತ ಯಾವುದೋ ಮಾಡಿದೆ, ಮಂತ್ರಶಕ್ತಿನಲ್ಲಿ ಮಾಡಿದೆ. ಈ ಥರ ತುಂಬಾ ನಾಟಕಗಳು ನಮ್ಮಲ್ಲಿ ನಾನು ಮಾಡಿದ್ದು.
1: ರಂಗಭೂಮಿಯಲ್ಲಿ ಮಹಿಳಾ ಕಲಾವಿದರು ಯಾವ ರೀತಿ ಮುಂದೆ ಬರ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ?
0: ಕೆಲವೊಂದ್ಸಲ ಏನಾಗುತ್ತೆ, ಹೆಣ್ಮಕ್ಳಿಗೆ ರಂಗಭೂಮಿ ಅಂದ ತಕ್ಷಣ ಕೆಲವರು ಅನ್ಕೋತಾರೆ ಅಲ್ಲಿ ಹೋದ್ರೆ ಏನೋ ಒಂದು ಭವಿಷ್ಯ ಇಲ್ಲ, ಹೇಗೆ ಹೆಂಗ್ ಬರುತ್ತೆ ನಿಮ್ಗೆ ರಂಗಭೂಮಿ, ಯಾಕೆ ಮಾಡ್ಬೇಕು ನೀವು, ಅದರಿಂದ ಏನ್ ಉಪಯೋಗ ನಿಮ್ಗೆ, ಅದರಿಂದ ದುಡ್ಡು ಬರಲ್ಲ, ಅಥವಾ ಹೆಣ್ಮಕ್ಳಿಗೆ ತುಂಬಾ ಕೆಟ್ಟದಾಗ ನೋಡ್ಕೋತಾರೆ, ಇದೆಲ್ಲ ಸುಳ್ಳು ಅಂತ ಹೇಳ್ತೀನಿ ನಾನು. ರಂಗಭೂಮಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಹೋದ್ರು ನಾವುಗಳು ಹೇಗಿರ್ತೀವಿ ಇದಾಗಿರುತ್ತೆ ಅಲ್ಲಿ. ಅಲ್ಲಿ ರಂಗ ಅಂದ್ರೆ ಮೊದ್ಲೆಲ್ಲ ತುಂಬಾ ಗಂಡ್ಮಕ್ಳೇ ಮಾಡ್ತಿದ್ರು ಅಂತ, ಅಂದ್ರೆ ಗಂಡಸ್ರೆ ತುಂಬಾ ರಂಗಭೂಮಿ ಮಾಡ್ತಿದ್ರು ಅಂತ. ಇವಾಗ ನೀನಾಸಂ ಅಂತ ಒಂದು ಸಂಸ್ಥೆಗಳು ಪ್ರಾರಂಭ ಆದ ಮೇಲೆ ಅಲ್ಲಿ ಹೆಣ್ಮಕ್ಳು ಬರ ಶುರು ಆಯ್ತು, ಮತ್ತೆ ಅವರಿಗೆ ತುಂಬಾ ಒಳ್ಳೆ ರಕ್ಷಣೆ ಇದೆ ಅಲ್ಲಿ. ಆಮೇಲೆ ಎಲ್ಲಿ ಹೋದ್ರು ಹೆಣ್ಮಕ್ಳಿಗೆ ಒಂಥರ ಕಷ್ಟನೇ. ಹಾಗಾಗಿ ರಂಗಭೂಮಿ ಅನ್ನೋದು ವೆರಿ ತುಂಬಾ ಸ್ಟ್ರಾಂಗ್ ಆದ ಮಾಧ್ಯಮ ನನ್ನ ಪ್ರಕಾರ, ನನಗೆ ಅನಿಸಿದ ಪ್ರಕಾರ. ಯಾಕಂದ್ರೆ ನಾವೆಲ್ಲ ಮುಂದೆ ಬರ್ಲಿಕ್ಕೆ ರಂಗಭೂಮಿನೇ. ಇವಾಗ ನನ್ನನ್ನ ಎಲ್ಲ ಕಡೆ ಗುರುತು ಮಾಡ್ತಾರೆ ಅಂದ್ರೆ ರಂಗಭೂಮಿನೇ, ಯಾವುದೇ ಕಾರಣಕ್ಕೂ ನಾನು ಅದನ್ನ.
1: ಹೊರಗಡೆ ಎಲ್ಲ ಪರ್ಫಾರ್ಮೆನ್ಸಸ್ ಕೊಟ್ಟಿರೋ ನೆನಪಿದೆಯಾ?
0: ಖಂಡಿತ ನೆನಪಿದೆ. ಯಾಕಂದ್ರೆ ಹೊರಗಡೆ ಅವ್ರಿಗೆ ಏನಾಗ್ತಿತ್ತಂದ್ರೆ, ನಾನು ಫಸ್ಟ್ ಸಿದ್ಧಿಯಾಗಿ ನಾನು ಆಲ್ ಕರ್ನಾಟಕ ಒಂದು ಶೋ ಕೊಡ್ಬೇಕಾದ್ರೆ, ನಾಟಕ ಮಾಡ್ಬೇಕಾದ್ರೆ ನನ್ನ ನೋಡಕ್ ಬರೋರು ಅಂದ್ರೆ ಇವ್ರು ನೋಡಕ್ ಸ್ವಲ್ಪ ಆಫ್ರಿಕದವ್ರ ತರ ಕಾಣ್ತಾರೆ, ಇವ್ರು ಹೇಗೆ ಕನ್ನಡ ಮಾತಾಡ್ತಾರೆ, ಇವ್ರು ನೋಡ್ಲಿಕ್ಕೆ ಸ್ವಲ್ಪ ಹಂಗೆ, ಬಟ್ ಇವ್ರು ಇಲ್ಲಿ ಹೇಗೆ ಬಂದ್ರು ಅನ್ನೋದು. ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗ್ತಿತ್ತು ಅವ್ರಿಗೆ ಕ್ವಶನ್ಗಳು, ಇಲ್ಲ ಇವ್ರುಗಳು ಆಫ್ರಿಕದಿಂದ ಬಂದಿದ್ದು ಹೌದು, ಬಟ್ ನಮ್ಗಂತೂ ನೆನಪೇ ಇಲ್ಲ ಅದು. ಅದಕ್ಕೆ ನಮ್ಗೆ ಇಷ್ಟನೇ ಆಗಲ್ಲ, ನೀವು ಆಫ್ರಿಕನ್ ಅಂತ ಹೇಳಿದ್ರೆ ನಮ್ಗೆ ಇಷ್ಟನೇ ಆಗಲ್ಲ, ಇಲ್ಲ ನಮ್ಗೆ ನೆನಪೇ ಇಲ್ಲ ಹೆಂಗೆ ಹೇಳಕ್ಕಾಗತ್ತೆ ಅಜ್ಜಂಗೆ.

0: ನೆನ್ಪಿಲ್ಲ, ಅಪ್ಪಂಗ್ ನೆನ್ಪಿಲ್ಲ, ಮುತ್ತಜ್ಜ ಮುತ್ತಜ್ಜ ಅವ್ರಿಗೂ ನೆನ್ಪಿಲ್ಲ, ಎಲ್ಲೂ ಒಂದ್ ಕಡೆ ಸುಳಿವು ಇಲ್ಲ, ಎಲ್ಲ ಅಂತೆ ಕಂತೆಗಳು ಬಂದಿದ್ರಂತೆ ಹೌದಂತೆ ಹಾ ಹಾ ಅನ್ಕೊಂಡು. ಹಂಗಾಗಿ ನಮ್ಗೆ ಸಿಟ್ಟು ಬರುತ್ತೆ ಒಂದೊಂದ್ಸಲ, ಇಲ್ಲಪ್ಪ ನಾವು ಗೊತ್ತಿಲ್ಲ, ನಮ್ಗೆ ಕೇಳ್ಬೇಡಿ ಆ ಕ್ವಶನ್, ನಾವು ಇಂಡಿಯಾದವ್ರೆ, ಭಾರತದವರು, ನಾವು ಕರ್ನಾಟಕದಲ್ಲಿ ವಾಸ ಮಾಡ್ತಿದ್ವಿ ಅಷ್ಟೇ ನಮ್ಗೆ ಗೊತ್ತಿರೋದು, ಅದನ್ನ ಕೇಳಕ್ ಹೋಗ್ಬೇಡಿ ಅಂತ. ಆ ಟೈಮಲ್ಲಿ ನನಗೆ ಅವರು ಒಂದಷ್ಟು ಜನ ಅವರಿಗೆ ಕುತೂಹಲ, ಎಲ್ಲಿದ್ದೀರಾ ನೀವು, ಎಲ್ಲಿಂದ ಬಂದ್ರಿ ನೀವು, ಹೇಗೆ ಕನ್ನಡ ಮಾತಾಡ್ತೀರಿ. ಅವಾಗ ನಾವು ಅವ್ರಿಗೆ ಬಿಡಿಸಿ ಬಿಡಿಸಿ ಬಿಡಿಸಿ ಹೇಳ್ಬೇಕಿತ್ತು, ನಮ್ಗೆ ಸುಸ್ತಾಗ್ಬಿಡೋದು ಒಂದೊಂದ್ಸಲ, ಅಯ್ಯೋ ಎಷ್ಟು ಸಲ ಹೇಳ್ಬೇಕಪ್ಪ ಇವರಿಗೆ ನಾವು ಇಲ್ಲಿಯವರೇ ಇಲ್ಲಿಯೋ. ಇದ್ರೆ ತುಂಬಾ ಒಳ್ಳೆ ಅನುಭವನೂ ಇತ್ತು, ಕೆಟ್ಟ ಅನುಭವನೂ ಇತ್ತು, ಬಟ್ ನಾನು ಸ್ವಲ್ಪ ಎಂಜಾಯ್ ಮಾಡ್ತಿದ್ದೆ ಅದರಲ್ಲಿ. ಓಕೆ, ನನ್ನಿಂದ ಆದ್ರೂ ಒಂಥರ ಸಿದ್ಧಿಗಳು ಇದಾರೆ ಅಂತ ಅನ್ನೋದೊಂದು ಗೊತ್ತಾಗ್ತಾ ಬಂತಲ್ವಾ, ಒಂದು ಖುಷಿ ವಿಚಾರ ಅಲ್ವಾ ಅದಲ್ಲ.
1: ಮತ್ತೆ ಈಗ ನೀವು ಬ್ಯಾಕ್ ಟು ಉತ್ತರ ಕನ್ನಡ ಹೋದ್ರೆ ಅಲ್ಲಿ ನಿಮ್ಮನ್ನ ಹೇಗೆ ರಿಸೀವ್ ಮಾಡ್ತಾರೆ ಅಗ್ರಿಜ್ ಅವರೇ?
0: ತುಂಬಾ ತುಂಬಾ ನಮ್ಮ ಫ್ಯಾಮಿಲಿ ಹಿಡಿದು ಸಿದ್ಧಿ ನಮ್ಮ ಕಮ್ಯುನಿಟಿ ಎಲ್ಲ ಹಿಡಿದು ನನ್ನನ್ನು ಒಂಥರ ಖುಷಿಯಾಗಿ, ಅಂದ್ರೆ ಅಯ್ಯೋ ನೀನ್ ಹೆಂಗ್ ಮಾಡ್ದೆ ಅಲ್ಲಿ, ನಿನ್ನನ್ನು ಯಾವ ತರ ನೋಡ್ಕೊಂಡ್ರು, ನಿಂಗ್ ಚೆನ್ನಾಗಿ ನೋಡ್ಕೋತಿದ್ರಾ, ನಿನ್ ಕೂದ್ಲೆಲ್ಲ ಕೇಳ್ತಿರ್ಲಿಲ್ವಾ. ಮೇನ್ ಆಗಿ ನಮ್ಗೆ ಕೇಳೋದು ಕೂದ್ಲು, ಇನ್ ಕಲರ್ಸ್ ಎಲ್ಲ ಏನ್ ಕೇಳ್ತಿರ್ಲಿಲ್ಲ, ಮಾಮೂಲಿ ಕೂದ್ಲು ಯಾಕೆ ಹಂಗೆ ಅದೆಲ್ಲ ಕೇಳ್ತಿರ್ಲಿಲ್ವಾ, ನಿಮ್ಗೆ ಕಷ್ಟ ಆಗ್ತಿರ್ಲಿಲ್ವಾ ಅಂತ. ನಾನ್ ಅಂತಿದ್ದೆ ಕೆಲವೊಂದ್ಸಲ ಕೇಳ್ತಿದ್ರು, ಕೆಲವೊಂದ್ಸಲ ಕೇಳ್ತಿರ್ಲಿಲ್ಲ, ಕೆಲವರು ಯಾರು ಕುತೂಹಲ ಇರ್ತಿದ್ರು ಅವ್ರು ಬಂದು ಕೇಳೋರು, ಕೆಲವ್ರು ಕೇಳ್ತಿರ್ಲಿಲ್ಲ, ಬಟ್ ನಾನು ಎಂಜಾಯ್ ಮಾಡ್ತಿದ್ದೆ, ಅವರು ಅಂತ ನಮ್ಗೂ ಖುಷಿ ಆಗ್ತಿತ್ತಲ್ವಾ ಅಂತ. ಇವಾಗ ಅವ್ರಿಗೆ ಖುಷಿ ಏನಂದ್ರೆ ನಾವು ಥಿಯೇಟರ್ ಮಾಡ್ಬೇಕು, ನಾವು ಮುಂದೆ ಬರಬೇಕು ನಿಂತರ, ನಮ್ಗೆಲ್ರು ಗುರುತು ಹಿಡಿಬೇಕು ಅನ್ನೋದು ತುಂಬಾ ತುಂಬಾ ನಂಗೆ ಖುಷಿ ಪಡ್ತಾರೆ ನಮ್ಮ ಜನ.
1: ಇವಾಗ ವಾಪಸ್ ನಿಮ್ಮ ಬರ್ತ್ ಪ್ಲೇಸ್ ಗೆ ಹೋದ್ರೆ, ನಿಮ್ಮ ನೇಟಿವ್ ಪ್ಲೇಸ್ ಗೆ ಹೋದಾಗ ನಿಮ್ಗೆ ಅನ್ಸತ್ತ ಅಲ್ಲಿನೂ ಚಿಕ್ಕ ಮಕ್ಳು ಇರ್ತಾರಲ್ಲ, ಅವರು ಲೈಕ್ ಕುತೂಹಲದಿಂದ ಕೇಳ್ತಾರೆ ಹೇಗೆ ನೀವು ನಾಟಕ ಎಲ್ಲ ಮಾಡ್ತಿದ್ರಿ, ನಮಗೂ ಕಲ್ಸ್ಕೊಡಿ ಅಂತ. ಸೊ ದಟ್ ಗಿವಿಂಗ್ ಬ್ಯಾಕ್ ಟು ಸೊಸೈಟಿ ಅಂತ ಹೇಳ್ತಾರಲ್ಲ, ಅದನ್ನೇನಾದ್ರೂ ಮಾಡೋ ಯೋಜನೆ?
0: ಖಂಡಿತ ನಾವು ಮಾಡ್ತಾ ಇದ್ದೀವಿ. ಈಗ 10 ವರ್ಷದಿಂದ ನಾವು ನಮ್ದೇ ಆದ ಒಂದು ಸಿದ್ಧಿ ಟ್ರಸ್ಟ್ ಅಂತ ಮಾಡ್ಕೊಂಡಲ್ಲಿ ನಾವು ಒಂದಷ್ಟು 50-60 ಸಿದ್ಧಿ ಮಕ್ಕಳನ್ನ ಒಂದೆಡೆ ಸೇರಿಸಿ ಪ್ರತಿ ವರ್ಷ ನಾವು ಹೋಗಿ ಏಪ್ರಿಲ್ ಮೇ ತಿಂಗಳಲ್ಲಿ ನಮ್ಗೆ ರಜೆ ಇರುತ್ತೆ ಆ ಟೈಮಲ್ಲಿ ಅವ್ರನ್ನ ಸೇರಿಸಿ ಒಂದು ತಿಂಗಳು ನಾವಿಲ್ಲಿ ಕಲ್ತಿದ್ದನ್ನ ಅವರಿಗೆ ಅದನ್ನ ಸ್ವಲ್ಪ ಸ್ವಲ್ಪವಾಗಿ ಅಂದ್ರೆ ನಾವು ಸಡನ್ಲಿ ಮುಂದೆ ಬಂದಿದ್ದೆ ಅಲ್ವಲ್ಲ, ಅವ್ರಿಗೆಲ್ಲಾನು ಬೇಗ ದಾನ ಮಾಡಬಾರ್ದು. ಸ್ವಲ್ಪ ಹೀಗೆ ಥಿಯೇಟರ್ ಅಂದ್ರೆ ಹೀಗೆ, ಥಿಯೇಟರ್ ಅಂದ್ರೆ ಯಾಕೆ ಕಲಿಬೇಕು, ಎಜುಕೇಶನ್ ಜೊತೆಗೆ ಥಿಯೇಟರ್ ಯಾಕೆ ಬೇಕು, ಜೊತೆಗೆ ಎಜುಕೇಶನ್ ಬೇಕು ಜೊತೆಗೆ ಥಿಯೇಟರ್ ಬೇಕು, ಯಾಕಂದ್ರೆ ನಮ್ಗೆ ಜನ ಪರಿಚಯ ಮಾಡ್ತಾರೆ, ಒಳ್ಳೊಳ್ಳೆ ಕಾಂಟ್ಯಾಕ್ಟ್ ಸಿಗತ್ತೆ ನಮ್ಗೆ, ಒಳ್ಳೊಳ್ಳೆ ನಮ್ಗೊಂದು ಧೈರ್ಯ ಬರುತ್ತೆ. ಈ ತರವಾಗಿ ನಾವು 5 ವರ್ಷದಿಂದ ತುಂಬಾ ಕಂಪಲ್ಸರಿಯಾಗಿ ನಾವು ಮಕ್ಕಳ ಜೊತೆ ವರ್ಕ್ ಮಾಡ್ತಾ ಇದ್ದೀವಿ, ನಾಟಕ ತಗೊಳ್ಳೋದು, ಡೈಲಾಗ್ ಡೆಲಿವರಿಯಿಂದ ಹಿಡಿದು ಆ ಪ್ರೋಗ್ರಾಮ್ ಅಲ್ಲಿ ನಾವು ಒಳ್ಳೊಳ್ಳೆ ಟೀಚರ್ನ ಕರೆಯೋದು, ಅವ್ರಿಗೆ ಬೇರೆ ಬೇರೆ ಜನರನ್ನ ಕರ್ಸ್ಬಿಟ್ಟು ಅವ್ರಿಗೆ ಪಾಠ ಮಾಡಿಸೋದು, ನಾಟ್ ಓನ್ಲಿ ನಾಟಕ ಬೇರೆ ಬೇರೆ, ಅಂದ್ರೆ ಕೆಲವರು ಪೊಲೀಸ್ ಆಗ್ಬೇಕಂತಿರ್ತಾರೆ, ಕೆಲವರು ಲಾಯರ್ ಆಗ್ಬೇಕಂತಿರ್ತಾರೆ, ಕೆಲವರು ಡಾಕ್ಟರ್ ಆಗ್ಬೇಕಂತಿರ್ತಾರೆ, ಅವ್ರನ್ನೆಲ್ಲ ನಾವು ಕರ್ಸ್ತೀವಿ. ನಮ್ ಸಿದ್ಧಿಸ್ ಅಲ್ಲೇ ಇದಾರೆ ಇವಾಗ, ಓದ್ದವರೇ ಇದಾರೆ, ಡಾಕ್ಟರ್ಸ್ ಇದಾರೆ, ಲಾಯರ್ಸ್ ಇದಾರೆ, ನರ್ಸಿಂಗ್ ಮಾಡೋರು ಇದಾರೆ, ಇವರೆಲ್ಲ ನಮ್ಮಲ್ಲೇ ಇದಾರೆ, ಅವ್ರನ್ನೆಲ್ಲ ನಾವು ಡೈಲಿ ಒಬ್ಬರನ್ನ ಕರ್ಸೋದು ನಾವು ಅತಿಥಿಯಾಗಿ ಮಕ್ಕಳ ಜೊತೆಗೆ ಮಾತಾಡಕ್ಕೆ, ಅಂದ್ರೆ ಆ ಫೀಲ್ಡ್ಗೆ ಹೋಗೋರಿಗೆ ಅಲ್ಲಿ ಹೇಗ್ ಹೋಗ್ಬೇಕು ಅನ್ನೋದು ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನಾವು ಅವ್ರನ್ನ ಕರೆಸಿ ಅದನ್ನ ವರ್ಕ್ಶಾಪ್ ಅಂತ ಮಾಡ್ತೀವಿ ನಮ್ಮ ಊರಲ್ಲಿ.
1: ಈಗ ನಾಟಕ ಮತ್ತು ಸಮಾಜದ ನಡುವಿನ ರಿಲೇಶನ್ ನೀವು ಹೇಗೆ ವಿವರಿಸ್ತೀರಿ ಗಿರೀಜ್ ಅವರೇ?
0: ತುಂಬಾ ಅದು ಕಷ್ಟಕರವಾದ್ದು. ಅಂದ್ರೆ ಈಗ ನೀವು ಸಮಾಜ ಮತ್ತೆ ನಾಟಕ ತಗೊಂಡಾಗ, ಅನುಭವ ತಗೊಂಡಾಗ ಇಟ್ಸ್ ಗುಡ್ ಆಕ್ಚುಲಿ, ಕೆಲವೊಂದ್ಸಲ ಬ್ಯಾಡ್ ಇರುತ್ತೆ.
1: ದಟ್ ಗಿವ್ಸ್ ಎಕ್ಸ್ಪೀರಿಯನ್ಸ್, ಬ್ಯಾಡ್ ಥಿಂಗ್ಸ್,
0: ಯಾ
1: ಗುಡ್ ಥಿಂಗ್ಸ್ ವಿಲ್ ಬಿ ಲೈಕ್ ಇನ್ ಮೆಮರೀಸ್.
0: ಕರೆಕ್ಟ್. ಈಗ ನಾವು ಅಂದ್ರೆ ನಾವು ಅದಕ್ಕೆ ರೆಡಿ ಆಗ್ಲೇಬೇಕು. ಕೆಲವೊಂದ್ಸಲ ನಾವು ಎಲ್ಲದನ್ನು ನಾಟಕ ಮಾಡ್ಬೇಕಾದ್ರೆ ಎಲ್ಲ ತರದ ತಗೊಳಕ್ಕೂ ರೆಡಿ ಆಗಿರ್ಬೇಕು. ಯಾಕಂದ್ರೆ ಇವಾಗ ಓಕೆ, ಇವಾಗ ಒಂದು 10 ವರ್ಷದ ಈ ಕಡೆ ನಮ್ಮ ನಾಟಕ ಅಂದ ತಕ್ಷಣ ಏನೋ ಒಂದು PhD ತರ, ಇವಾಗ ಮೊದ್ಲೆಲ್ಲ ಆಗಿರ್ಲಿಲ್ವಲ್ಲ. ಹಾಗಾಗಿ ಇವಾಗ ಸಮಾಜ ಕೂಡ ಈ ನಾಟಕ ರಂಗಭೂಮಿ ಅದ್ರಲ್ಲೂ ಅಂದ ತಕ್ಷಣ ಒಂಥರ ಓ ರಂಗಭೂಮಿನಾ ನೀವು, ಓ ಗ್ರೇಟ್,
1: ಹೌದು
0: ಇವಾಗ ಈ ತರ ಬಂದಿದೆ. ಹಾಗಾಗಿ ಇವಾಗ ಅಷ್ಟೊಂದು ನಮ್ಗೆ ಕಷ್ಟ,
1: ಅರ್ಥ ಮಾಡ್ಸಕ್ಕೆ ಅಷ್ಟು ಎಫರ್ಟ್ ಬೇಡ. ಮುಂಚೆ ಟೈಮಲ್ಲಿ ಹಾಗಿರ್ಲಿಲ್ಲ,
0: ಇರ್ಲಿಲ್ಲ. ನಮ್ಗೆಲ್ಲ ಕೇಳೋರು, ನೀನ್ ನಾಟಕ ಮಾಡೋದ್ರೆ ಯಾರು ಮದುವೆ ಆಗ್ತಾರೆ ಅಂತ. ಬೇಗ ಮದುವೆ ಆಗ್ಬಿಡು, ನಿಂಗೆ ಯಾರು ಮದುವೆ ಆಗ್ಲಿ ನಾಟಕ ಮಾಡೋದು, ನೀವು ಗಂಡ್ ಮಕ್ಳು ಕೈಲ ಇಟ್ಕೋತೀರಿ, ಆಮೇಲೆ ಇಲ್ಲಿ ಬಂದು ಮದುವೆ ಹೆಂಗ ಆಗ್ತೀರಿ ಅಂತ. ಬಟ್ ಅವ್ರು ಹೇಳೋದು ತಪ್ಪಲ್ಲ, ಅದು ಕೆಲವು ಫ್ಯಾಮಿಲಿಯಲ್ಲಿ ಇರುತ್ತಲ್ಲ, ಅದು ಸಹಜ, ಅದು ಹೇಳಕ್ಕಾಗಲ್ಲ. ಬಟ್ ಇವಾಗ ರಂಗಭೂಮಿ ಅನ್ನೋ ತುಂಬಾ ಸ್ಟ್ರಾಂಗ್ ಆಗ್ಬಿಟ್ಟಿದೆ. ತುಂಬಾ ಅಂದ್ರೆ ಫಿಲ್ಮ್ ಫೀಲ್ಡ್ಗಿಂತ ರಂಗಭೂಮಿನೇ ಸ್ಟ್ರಾಂಗ್ ಆಗಿದೆ. ನೀನು ಫಿಲ್ಮ್ ಒಂದು ಮಾಡ್ಬೇಕಂದ್ರೆ ಯಾವ್ದಾದ್ರು ಒಂದು ಕೋರ್ಸ್ ಮಾಡಿದ್ಯಾ, ಡಿಪ್ಲೊಮಾ ಯಾವ್ದಾದ್ರು ಮಾಡಿದ್ಯಾ ರಂಗಭೂಮಿದಾದ್ರು ಅಂತ ಕೇಳ್ತಾರೆ. ಅಷ್ಟು ಸ್ಟ್ರಾಂಗ್ ಆಗಿದೆ ರಂಗಭೂಮಿ ಇವಾಗ.
1: ಬಟ್ ರಂಗಭೂಮಿಯಲ್ಲಿ ಇದ್ದವರು ಅಂದ್ರೆ ಅವ್ರದ್ದು ಅಭಿನಯ ಅಷ್ಟು ಚೆನ್ನಾಗಿರುತ್ತೆ ಅಂತ ಅರ್ಥ ಇಲ್ಲ.
0: ಅಂದ್ರೆ ರಂಗಭೂಮಿಲಿ ನಾಟ್ ಅಭಿನಯ ಒಂದೇ ಹೇಳ್ಕೊಡಲ್ಲ, ಅಲ್ಲಿ ಶಿಸ್ತು, ಕಮಿಟ್ಮೆಂಟ್, ಆಮೇಲೆ ನಿಮ್ಗೆ ಲೈಟಿಂಗ್ ಡಿಸೈನ್, ಮೇಕಪ್, ಏನೇ ನಿಮ್ಗೆ ಲೈಫ್ಗೆ ನಮ್ಗೆ ಏನೇನು ಬೇಕೋ, ನಮ್ಮ ಒಳಗಡೆ ಒಬ್ಬ ಕಲಾವಿದ ಇರ್ತಾನೆ, ಅದನ್ನ ಜಾಗೃತಗೊಳಿಸ್ತಾರೆ ಅವರು. ಹಾಗಾಗಿ ಬರೀ ರಂಗಭೂಮಿ ನಾಟಕ ಮಾಡೋದಷ್ಟೇ ಅಲ್ಲ, ಅದು ಅದು ಒಂದು ನಾವು ಎಷ್ಟು ಜನರ ದೊಡ್ಡ ಕುಟುಂಬನೇ ಬೆಳೆಸ್ಕೊಂಡ್ ಬಿಡ್ತೀವಿ ಅಲ್ಲಿ. ನಮ್ಗೆ ಎಷ್ಟು ಜನ ನಮ್ಗೆ ಹತ್ರದಿಂದ ನೋಡ್ತಾರೆ ಅಂದ್ರೆ ಫುಲ್ ಒಂದು ಒಂದು ಕುಟುಂಬನೇ ಆಗ್ಬಿಡ್ತಾರೆ ರಂಗಭೂಮಿಗೆ ಬಂದಾಗ. ಎಷ್ಟು ಜನ ಪರಿಚಯ ಇರುತ್ತೆ ನಮ್ಗೆ, ಎಷ್ಟು ಜನ ನಮ್ಮನ್ನು ಗುರುತು ಮಾಡ್ತಾರೆ, ಎಷ್ಟು ಜನ ಬಂದು ಮಾತಾಡ್ತಾರೆ, ಅದು ತುಂಬಾ ಇಟ್ಸ್ ವೆರಿ ಸ್ಟ್ರಾಂಗ್ ರಂಗಭೂಮಿ.
1: ಅದ್ರ ಜೊತೆಗೆ ನೀವು ಹಿಂದೂ

0: ಶಾಸ್ತ್ರೀಯ ಸಂಗೀತವನ್ನು ಕಲ್ತಿದ್ದೀರಿ ಅಂತ ಹೇಳಿದ್ರೆ, ಸೊ ಅದ್ರ ಕಡೆ ಒಲವು ಹೇಗೆ ಬೆಳೀತು ಗಿರೀಶಾ ಅವರೇ?
1: ನಂದು ಮೊದಲದು ಒಂದು ಗುರಿ ಇರದೆ ಇದ್ದಿದ್ದೆ ನಾನು ಸಂಗೀತ ಕಲಿಯಬೇಕು ಅಂತ. ಯಾಕಂದ್ರೆ ನಮ್ದು ಮಂಚಿಕೇರಿ ತುಂಬಾ ಒಳ್ಳೆ ಸಂಗೀತಗಾರಿರೋ ಊರದು, ಹಾಸನಗಿ ಗಣಪತಿ ಭಟ್ ಅವರೆಲ್ಲ ಅವಾಗ ತುಂಬಾ ಫೇಮಸ್, ಪಂಡಿತ್ ಪದ್ಮಶ್ರೀ ಎಲ್ಲ ತಗೊಂಡವ್ರು ಅವರೆಲ್ಲ, ಅವ್ರೆಲ್ಲ ಸಂಗೀತ ನಾನು ನೋಡ್ತಿದ್ದೆ. ನನಗೆ ಎಜುಕೇಶನ್ ಮಾಡಕ್ ಇಷ್ಟ ಇರಲಿಲ್ಲ, ನಾನ್ ಸಂಗೀತ ಕಲಿಯಬೇಕು, ನಾನು ಹಾಡಬೇಕು, ಇದೊಂದು ನಂಗೆ ಮೊದ್ಲಿಂದಾನು ಗುರಿ ಇತ್ತು. ಹಾಗಾಗಿ ನಾನು ರಂಗಭೂಮಿಗೆ ಎಂಟ್ರಿ ಕೊಟ್ಟಿದ್ದು. ರಂಗಭೂಮಿಯಿಂದ ಬಂದು ಏನಾದ್ರು ಸಂಗೀತ ಕಲಿಯಕ್ ಆಗತ್ತಾ, ಯಾಕಂದ್ರೆ ನಮ್ಮ ಅಪ್ಪ ಅಮ್ಮಂದಿರಿಗಂತೂ ಹಾರ್ಮೋನಿಯಮ್ ಅದು ತಂದು ಕೊಡಕ್ ಸಾಧ್ಯನೇ ಇರಲಿಲ್ಲ. ಮತ್ತೆ ನಾನು ಹೇಗೆ ಕಲಿಯೋದು, ಅದೊಂದು ನಂಗೆ ತುಡುತಾ ಇತ್ತು. ನಾನು ಎಲ್ಲ ಹೋದ್ರು ನಾನು ಸಂಗೀತ ಒಟ್ಟು ಕಲಿಯಬೇಕು ಹೆಂಗೆ ಆಗ್ಲಿ ಅಂತ ನಾನು ಹಾಗಾಗಿ ರಂಗಭೂಮಿಗೆ ಎಂಟ್ರಿ ಕೊಟ್ಟಿದ್ದು.
0: ಹತ್ತನೇ ಕ್ಲಾಸ್ ಆದ್ಮೇಲೆ ಬೆಂಗಳೂರಿಗೆ ಬಂದ್ರಲ್ಲ, ಆಮೇಲೆ
1: ಇಲ್ಲ ಇಲ್ಲ ಹತ್ತನೇ ಕ್ಲಾಸ್ ಆದ್ಮೇಲೆ ನಾನು ನೀನಾಸಂಗೆ ಹೋಗಿದ್ದೆ ಹೆಗ್ಗೋಡು. ಅಲ್ಲಿ ರಂಗಭೂಮಿ ಒಂದಿನ ಡಿಪ್ಲೊಮಾ ಮಾಡಿದೆ, ಆಮೇಲೆ 3 ವರ್ಷ ತಿರುಗಾಟ ಅಂತ ಮಾಡಿದೆ. ಅವ್ರು ಸ್ವಲ್ಪ ದುಡ್ಡು ಬರೋಕೆ ಶುರುವಾಯಿತು, ಅದನ್ನ ಸ್ವಲ್ಪ ಕೂಡಿಟ್ಟು ನಾನು ನನಗೆ ತಾನ್ಪುರ ಬೇಕಿತ್ತು, ಹಾರ್ಮೋನಿಯಂ ಬೇಕಿತ್ತು ನನಗೆ, ಅದಕ್ಕೋಸ್ಕರ ನಾನು ತಿರುಗಾಟ ಅಂತ ಮಾಡ್ತಿದ್ದೆ. ಅಲ್ಲಿ ನಮ್ಗೆ ಸ್ವಲ್ಪ ಸಂಬಳ ಕೊಡ್ತಿದ್ರು ಆ ಟೈಮಲ್ಲಿ, 3,000 ಏನೋ ಕೊಡ್ತಿದ್ರು ತಿಂಗಳಿಗೆ ನಮಗೆ. ಹಾಗಾಗಿ ನಾನು ಎಂಟ್ರಿ ಕೊಟ್ಟಿದ್ದೆ ನಾನು ಸಂಗೀತ ಕಲಿಬೇಕು ಅಂತ. ಅಲ್ಲಿ ಒಳ್ಳೊಳ್ಳೆ ಟೀಚರ್ ಬರ್ತಿದ್ರು, ಬೇಸಿಕ್ ಆಗಿ ಒಂದು ಸ್ವಲ್ಪ ಮಟ್ಟಿಗೆ ಸಂಗೀತನ ಹೇಳ್ಕೊಡ್ತಿದ್ರು ನೀನಾಸಮ್ಮಲ್ಲಿ, ದ ವಾಯ್ಸ್ ಎಕ್ಸಸೈಜ್ ಅಂತ ಆ ಕಾರಣಕ್ಕಾಗಿ ಹೇಳ್ಕೊಡ್ತಿದ್ರು. ಆಮೇಲೆ ನಾನು ಮದುವೆ ಆಗಿ ಬೆಂಗಳೂರಿಗೆ ಬಂದಿದ್ದು, 3 ವರ್ಷ ತಿರುಗಾಟ ಮಾಡಿದೆ. ಮದುವೆ ಆಗಿ ಬೆಂಗಳೂರಿಗೆ ಬಂದಾಗ ನಂಗೆ ಯಜಮಾನರು ಕೇಳಿದ್ದು ನೀನ್ ಏನ್ ಮಾಡ್ಬೇಕು ಬೆಂಗಳೂರಿಗೆ ಬಂದಾಗ ಅಂತ. ಅವಾಗ ನಂಗೆ ಬೆಂಗಳೂರು ಅಂದ್ರೆ ವಿಸ್ಮಯ ಅದು. ಈ ಬೆಂಗಳೂರು ಆ ಟೈಮಲ್ಲಿ ಅಂತೂ ನಾನು ಇವಾಗ 25 ವರ್ಷದ ಹಿಂದೆ ಬೆಂಗಳೂರು ಹೇಗಿತ್ತು, ಚಿಕ್ಕ ಮನೆ, ಅದು ನೀರಿಗೆ ಪರದಾಟ, ಅಯ್ಯೋ ಅದು ಬೆಂಗಳೂರದ ಜೀವನನೇ ಬೇಡ, ನಂಗೆ ಸಂಗೀತನು ಬೇಡ, ಏನು ಬೇಡಪ್ಪ, ನಾನು ವಾಪಸ್ ಹೋಗೋ ತರದ ಮಟ್ಟಿಗೆ ಹೋಗಿತ್ತು.
0: ಅಲ್ಲಿ ನೋಡಿದ್ರೆ ತುಂಬಾ ನೀರು, ಯಾವಾಗ್ಲೂ ನೀರು, ನೀರಿಗೆ ಬರಗಾಲನೇ ಇಲ್ಲ.
1: ಆಮೇಲೆ ನಾನು ಕೇಳಿದ್ದು ನನಗೆ ಎಜುಕೇಶನ್ ಮಾಡಕ್ ಇಷ್ಟ ಇಲ್ಲ, ನಾನು ಸಂಗೀತ ಕಲಿಬೇಕು, ಅದರಲ್ಲೇ ವಿದ್ವತ್ ಕಲಿಬೇಕು, ನಾನು ವಿದ್ವತ್ ಅಂದ್ರೆ ನನಗೆ ಬೇಕು, ನಾನು ಅದರಲ್ಲೇ ಮುಂದುವರಿಬೇಕು, ನನಗೆ ಎಜುಕೇಶನ್ ಕಲಿತು ನಾನು ಏನು ಮಾಡಲಿ, ನನಗೆ ಯಾವ ಜಾಬ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ. ಆಮೇಲೆ ಅವ್ರು ದತ್ತಾತ್ರೇಯ ಗರುಡ ಅಂತ ನನ್ನ ಗುರುಗಳು, ಆಮೇಲೆ ವೇದಾವತಿ ಗೋಪಾಲ್ ಸ್ವಾಮಿ, ಇನ್ನೊಬ್ಬರು ರಾಜೇಶ್ವರಿ ಭಟ್ ಕುಮಟಾದವರು, ಇವ್ರು 3 ನನ್ನ ಗುರುಗಳು. ಆಮೇಲೆ ನಾನು ಅವ್ರ ಹತ್ರ ಸಂಗೀತಕ್ಕೆ ಕಲ್ತಿದ್ದು ಅಂದ್ರೆ ಸೇರಿದ್ದು ನಾನು ಅವ್ರ ಹತ್ರ ಹೋಗಿ, ನಾನು ನಿಂಗೆ ನೀನ್ ಯಾವ ತರ ಸಂಗೀತ ಕಲಿಬೇಕು ಅಂತ ಕೇಳಿದ್ರು ನನ್ಗೆ, ನಂಗೆ ಆ ವಿದ್ವತ್ ಅಂತ ಹೇಳ್ತಲ್ಲ ಅದು ಬೇಕು ಅಂತ. ಬಟ್ ನಂಗೆ ಆ ವಿದ್ವತ್ ಅಂದ್ರೆ ಏನಂತ ಗೊತ್ತಿಲ್ಲ. ಆಮೇಲೆ ಅವ್ರು ಹೇಳಿದ್ರು ವಿದ್ವತ್ ಅನ್ನೋದು ನಿರಂತರವಾದ ಒಂದು ಅಭ್ಯಾಸ, ಅದಕ್ಕೆ ವಿದ್ವತ್ ಅಂತ ಹೇಳ್ತೀವಿ, ಅದನ್ನ ಮಾಡೋ ನೀನು ನಿರಂತರವಾಗಿ ಅಭ್ಯಾಸ ಮಾಡ್ತಾನೆ ಮಾಡ್ತಾನೆ ಮಾಡ್ತಾನೆ ಇರು, ಅದೇ ವಿದ್ವತ್ ಅಂದ್ರು. ನಾ ಅದನ್ನ ಸ್ಟಾರ್ಟ್ ಮಾಡಿದೆ, ಒಂದು 15 ವರ್ಷ ಮಾಡಿದೆ. ಆಮೇಲೆ ಜಾಬ್ ಮಾಡ್ಬೇಕಂತ ಇಷ್ಟ ಆಯ್ತು ನನಗೆ. ಆಮೇಲೆ ಅಪ್ಲೈ ಮಾಡ್ಬೇಕಾದ್ರೆ ಯಾವ್ದೋ ಡಿಪ್ಲೊಮಾ ಕೋರ್ಸ್ ಮಾಡ್ಬೇಕು ನೀವು ಅಂದ್ರು ನನಗೆ, ಸಂಗೀತದಲ್ಲಿ ನೀವು ಟೀಚರ್ ಆಗ್ಬೇಕಂದ್ರೆ ಡಿಪ್ಲೊಮಾ ಕೋರ್ಸ್ ಬೇಕು ಅಂತ. ಆಮೇಲೆ ನಾನು ಡಿಪ್ಲೊಮಾ ಕೋರ್ಸ್ ಭಾರತಿ ವಿದ್ಯಾಭವನ,
0: ಓಕೆ,
1: ಅಲ್ಲಿ ನಾನು 5 ವರ್ಷ ಡಿಪ್ಲೊಮಾ ಕೋರ್ಸ್ ಮಾಡಿದೆ ಸರ್ಟಿಫಿಕೇಟ್ಗೋಸ್ಕರ.
0: ಓಕೆ ಓಕೆ. ನಿಮ್ಗೆ ಪ್ರಿಯವಾದ ಯಾವ್ದಾದ್ರು ರಚನೆ ಇದ್ರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಅದನ್ನು ಹಾಡ್ಬೋದಾ ಒಂದು?
1: ಖಂಡಿತ ಸಾಲು, ಖಂಡಿತ. ನೀ

0: ತಿಲಕ್ ಅಮ್ಮದ ರಾಗ, ನನ್ ತುಂಬಾ ಇಷ್ಟವಾದ ರಾಗ ಇದು.
1: ಓಕೆ,
0: ಬಟ್ ಅದ ರಿಯಾಜ್.
1: ನೀವು ಚಲನಚಿತ್ರಕ್ಕೂ ಬಂದ್ರಿ, ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದ್ರಲ್ಲಿ ಚಲನಚಿತ್ರದಲ್ಲಿ ಆಕ್ಟ್ ಮಾಡಿದ್ದೀರಾ, ಸಿಂಗು ಮಾಡಿ ಅದ್ರಲ್ಲಿ ಮೂವೀಸ್ ಅಲ್ಲಿ ಹಾಡಿದ್ದೀರಾ ಕೂಡ. ಸೊ ಆ ಟ್ರಾನ್ಸಿಷನ್ ಹೇಗಾಯ್ತು?
0: ಅದು ಅಕಸ್ಮಾತ್ ಆಗಿ ಬಂದಿದ್ದು. ನಾವು ಇದು ಫಿಲ್ಮ್ಗೆ ನಮ್ಗೇನು ಐಡಿಯಾ ಇರ್ಲಿಲ್ಲ ಫಿಲ್ಮ್ಗೆಲ್ಲ ಬರಬೇಕು ಅಂತ. ಯಾಕಂದ್ರೆ ರಂಗ ಮೊದಲೇ ನಮ್ಗೆಲ್ಲ ತುಂಬಾ ಸ್ಟ್ರಿಕ್ಟ್ ಇತ್ತು, ರಂಗಭೂಮಿ ಮಾಡಿದವರು ಫಿಲ್ಮ್ ಎಲ್ಲ ಹೋಗ್ಬಾರ್ದು ಅಂತ. ಬಟ್ ಇದು ಅಕಸ್ಮಾತ್ ಆಗಿ ಆಗಿರೋದು. ಯಾಕಂದ್ರೆ ದುನಿಯಾ ವಿಜಯವ್ರು ನಮ್ಮ ಮನೆಗೆ ಬಂದು ಒಂದು ನಮ್ಮಲ್ಲೇ ಇದ್ದು ನಾವು ಹಾಡೋದು ಕುಣ್ತಾಗಿಂತೆಲ್ಲ ನೋಡಿದ್ರ, ನೋಡ್ಬಿಟ್ಟು ಆಮೇಲೆ ನಮ್ಮನ್ ಕೇಳಿದ್ರು ಈ ತರ ಈ ಹಾಡನ್ನ ಟಿನಿಂಗ್ ಮಿನಿಂಗ್ ಟಿಶಾ ಹಾಡಿದ್ಯಲ್ಲ ಅದನ್ನ ರೆಕಾರ್ಡಿಂಗ್ ಮಾಡೋಣ ಅಂತ ಕೇಳಿದ್ರು. ನಾವು ಬೇಡಪ್ಪ ಹೆಂಗೆಂಗೋ ಮಾಡಿಬಿಟ್ಟು ಚೆನ್ನಾಗಿರಲ್ಲ, ಅದು ಬೇರೆ ಕೊಂಕಣಿ ಇದು ಅದು ಉರ್ದು ಮಿಕ್ಸ್ ಹಾಡು ಬೇರೆ, ಆಮೇಲೆ ಹೆಂಗೆಂಗೋ ಮಾಡಿಬಿಟ್ಟು ಕಷ್ಟ ಆಗ್ಬಿಡುತ್ತೆ ಸರ್, ಬೇಡ ಅಂತ ಅನ್ಸುತ್ತೆ ಅಂತ ಅಂದ್ವಿ ನಾವು. ಇಲ್ಲ ಇಲ್ಲ ಮಾಡೋಣ ನೋಡೋಣ ಹೇಗಿರುತ್ತೆ ನೋಡೋಣ ಅಂತಂದ್ರು. ಓಕೆ ಅಂತ ನಾವು ಒಪ್ಕೊಂಡು ಹಾಗೆ ನಮ್ದು ಫಿಲ್ಮ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಆಮೇಲೆ ನಾವು ಬೆಂಗಳೂರಿಗೆ ಬಂದ್ವಿ, ನಮ್ಗೆ ಆಮೇಲೆ ದುನಿಯಾ ವಿಜಯವ್ರು ಕರೆದ್ರು ಹಾಡು ಒಂದಷ್ಟು ಮೂರ್ ನಾಲ್ಕು ಹಾಡು ರೆಕಾರ್ಡ್ ಮಾಡೋಣ, ಅದ್ರಲ್ಲಿ ಯಾವ ಚೆನ್ನಾಗಿದೆ ಅದನ್ನ ಆಲ್ಬಮ್ ಥರದಲ್ಲಿ ಮಾಡೋಣ ಅಂತ. ಆಮೇಲೆ ನನಗೆ ಭಯ, ಏನು ನಮ್ಮ ಸಿದ್ಧಿ ಅವ್ರು ಏನು ಹೇಳ್ಕೊತಾರೋ ಗೊತ್ತಿಲ್ಲ, ಯಾಕಂದ್ರೆ ಫಸ್ಟ್ ಟೈಮ್ ಅಲ್ವಾ ಸಿದ್ಧಿ ಹಾಡು ಬಂದಿರೋದು ಫಿಲ್ಮ್ ಇದಕ್ಕೆ. ಆಮೇಲೆ ಇಲ್ಲ ನೋಡೋಣ ಚೆನ್ನಾಗೆ ಮಾಡೋಣ ಅದನ್ನ ಅಂದರು. ಆಯಿತು ಮಾಡುವ ಸರ್ ಅಂತೇಳ್ಬಿಟ್ಟು ನಾವು ಒಂದಷ್ಟು ಟೀಮ್ ಜೊತೆಗೆಲ್ಲ ಕರ್ಕೊಬಂದ್ವಿ, ಒಂದು 10 ಜನ ಇದ್ರು ಹೆಂಗಸರು ಅನ್ಸುತ್ತೆ. ಅವ್ರನ್ನೆಲ್ಲ ಕರ್ಕೊಬಂದು ಅವರು ಒಂದಷ್ಟು ನಾವೇ ಕೊರಿಯೋಗ್ರಫಿ ಮಾಡಿದ್ದು, ಅದಕ್ಕೆ ಕಾಸ್ಟ್ಯೂಮ್ ಡಿಸೈನ್ ವಿಜಯ್ ಸರ್ ಮಾಡಿದ್ದು. ಆಮೇಲೆ ಒಂದಷ್ಟು ಮೂವ್ಮೆಂಟ್ಲ ನಮ್ಮದೇ ಮೂವ್ಮೆಂಟ್ ಹಾಕೊಂಡ್ವಿ, ಯಾಕಂದ್ರೆ ಸರ್ ನಮ್ಮದೇ ಹಾಕಿ ನಮ್ಗೆ ಬೇರೆ ಮೂವ್ಮೆಂಟ್ ಕೊಟ್ಟರೆ ನಾವು

0: ಮಾಡ್ಬೋದೇನೋ, ಬೇರೆಯವರಿಗೆಲ್ಲ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನೀವು ಹೆದರ್ಕೊಬೇಡ್ರಪ್ಪ, ನಾವು ಚೆನ್ನಾಗೆ ಮಾಡೋಣ ಅದನ್ನ ಅಂತಂದ್ರು. ಆಯ್ತು ಸರ್ ನೀವು ಮಾಡಿ ಅಂತ. ಹಾಗಾಗಿ ನಾವು ಫಿಲ್ಮ್ ಫೀಲ್ಡ್ಗೆ ನಮ್ಮ ಕ್ರೆಡಿಟ್ ಗೋಷ್ಟು ದುನಿಯಾ ವಿಜಯ್ ಅವ್ರಿಗೆ. ಆಮೇಲೆ ಅವ್ರನ್ನ ತಂದು ಆ ಹಾಡನ್ನ ಅವರು ಚರಣ್ ರಾಜ್ ಸರ್ ತುಂಬಾ ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್ ಅವರು, ಅವ್ರ ಜೊತೆ ಕೆಲಸ ಮಾಡಿದ್ವಿ ನಾವು, ಅವ್ರನ್ನ ಮೀಟ್ ಮಾಡಿದ್ವಿ. ನೋಡಿ ಈ ರಂಗ ಭೂಮಿಯಿಂದ
1: ಗುಂಪಿನವರೇ ಹಾಡಿರೋದ?
0: ಹೌದೌದು, ನನ್ನ ಗುಂಪಿನವರೇ, ಮೇನ್ ಸಿಂಗರ್ ನಾನು, ಅದರಲ್ಲಿ ಮಿಕ್ಕದವರೆಲ್ಲ ನಂದು.
1: ವಿತ್ ಕೊರಿಯೋಗ್ರಫಿ ನಿಮ್ದೇ?
0: ಹೌದು ಹೌದು, ನಮ್ಗೆ ಫಸ್ಟ್ ಗೆ ಎಲ್ಲ ರೆಕಾರ್ಡಿಂಗ್ ಎಲ್ಲ ಮಾಡಿ ಬಂದ್ವಿ ನಾವು, ಅದೆಲ್ಲ ಬಿಡುಗಡೆ ಆಯ್ತು. ನೋಡ್ರಿ ಆ ಹಾಡು ಹಂಗಾಮನೆ ಆಗ್ಬಿಡ್ತು, ದೊಡ್ಡ ಹಂಗಾಮ ಅದು. ನಮ್ಗೆ ನಿದ್ದೆ ಮಾಡಕ್ಕೂ ಟೈಮ್ ಇಲ್ಲ, ಊಟ ಮಾಡಕ್ಕೂ ಟೈಮ್ ಇಲ್ಲ, ಅಷ್ಟು ಹಂಗಾಮ ಆಗ್ಬಿಟ್ಟು ನಮ್ಗೆ. ಆಮೇಲೆ ನಾವು ರೆಡಿ ಆಗ್ಬಿಟ್ವಿ, ಓ ಸಿಕ್ಕಿದ ಚಾನ್ಸ್ ಅಲ್ವಾ, ಮತ್ತೆ ಯಾಕೆ ಬಿಡಬೇಕು. ರಂಗಭೂಮಿನಿಂದ ಈ ತರ ಬಂದು ನಮ್ಗೊಂದು ಎನರ್ಜಿ ಇತ್ತು ಆ ಟೈಮಲ್ಲಿ.
1: ಓಕೆ, ತುಂಬಾ ಬಹುಮುಖ ಕಲಾವಿದೆ ನೀವು, ಇವಾಗ ರಂಗಭೂಮಿ ಸಿಂಗರ್ ಆಕ್ಟಿಂಗ್ ಮಾಡ್ತೀರಾ, ಇದರಲ್ಲಿ ನಿಮ್ಗೆ ಏನಾದ್ರೂ ಎದುರಾದ ಸವಾಲುಗಳ ಬಗ್ಗೆ ಹೇಳೋದಾದ್ರೆ?
0: ನಿಜ ಹೇಳ್ಬೇಕು, ನಂಗೆ ಸವಾಲುಗಳೇ ಬಂದಿಲ್ಲ ಇದರಲ್ಲಿ. ಯಾಕಂದ್ರೆ ನಾನು ನನ್ನ ಕೆಲಸ ನನ್ನ ಶ್ರದ್ಧೆಯಿಂದ ಮಾಡೋದನ್ನ ನಂಗೆ ದೇವ್ರ ಶಕ್ತಿ ಕೊಟ್ಟುಬಿಟ್ಟಿದ್ರು. ನಾನು ಯಾವುದೇ ಒಂದು ಚಿಕ್ಕ ಕೆಲಸ ಆದ್ರೂ ಅದನ್ನ ತುಂಬಾ ಶ್ರದ್ಧೆಯಿಂದ ಮಾಡ್ತಿದ್ದೆ. ಬೇಕಾದ್ರೆ ಅದು ನಾನು ದುಡ್ಡಿನ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ, ನಾನು ಅಲ್ಲಿ ಹೋಗ್ಬೇಕು, ನನ್ನ ಕೆಲಸ ನೋಡಿ ಅವ್ರು ನಂಗೆ ದುಡ್ಡು ಕೊಡ್ಬೇಕು, ಹಂಗ ಚಿಂತೆ ಮಾಡ್ತಾ ಹೋದವ್ ನಾನು. ಹಾಗಾಗಿ ನನಗೆ ಎಲ್ಲೂ, ನನಗೆ ರಂಗಭೂಮಿ ಆಗಲಿ ಫಿಲ್ಮ್ ಫೀಲ್ಡ್ ಆಗಲಿ, ನಂಗೆ ಎಲ್ಲೂ ನಿಜವಾಗಿ ಹೇಳ್ಬೇಕಂದ್ರೆ ನಂಗೆ ಎಲ್ಲೂ ಸವಾಲುಗಳೇ ಆಗಿಲ್ಲ ನನ್ನ ಲೈಫಲ್ಲಿ.
1: ಓಕೆ,
0: ನನಗೆ ಅಷ್ಟು ಕಾನ್ಫಿಡೆಂಟ್.
1: ಓಕೆ, ಯಾರಾದ್ರೂ ಯುವ ಕಲಾವಿದ ತುಂಬಾ ಜನ ಆಕ್ಟಿಂಗ್ ಹೋಗ್ಬೇಕು, ಫಿಲ್ಮ್ ಅಲ್ಲಿ ಆಕ್ಟ್ ಮಾಡ್ಬೇಕು ಅಂತ, ಅವರಿಗೆ ನಿಮ್ಮ ಸಂದೇಶ ಏನು?
0: ಇಲ್ಲ, ಆಕ್ಟಿಂಗ್ ಅಥವಾ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕಂದ್ರೆ ಮೊದಲು ನಮಗೆ ಅಲ್ಲಿ ಆಗುತ್ತಾ, ಇನ್ನೊಂದು ಕಮಿಟ್ಮೆಂಟ್, ಇನ್ನೊಂದು ಶಿಸ್ತು, ಇದು ಮೂರು ಇದ್ದು ಬಿಟ್ರೆ ನೀವು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು.
1: ನಿಮ್ದು ನೆಕ್ಸ್ಟ್ ಯೋಜನೆ ಏನಾದ್ರೂ ಲೈಕ್ ಪ್ಲಾನ್ ಹಾಕೊಂಡಿದ್ದೀರಾ?
0: ಖಂಡಿತ, ನಾನಿವಾಗ ಹಾಮಿ ಸಿದ್ಧಿ ಅಂತ ಒಂದು ಆಲ್ಬಮ್ ಮಾಡಿದ್ದೀನಿ. ಹಾಮಿ ಸಿದ್ಧಿ ಅಂದ್ರೆ ನಾವು ಸಿದ್ಧಿಯರು.
1: ಅದು ಕೊಂಕಣಿದ?
0: ಅದು ಕೊಂಕಣಿ, ಯಾಕಂದ್ರೆ ನಮ್ದು ಕೊಂಕಣಿನೇ ಮದರ್ ಟಂಗ್. ಅದರಿಂದ ಯಾರು ಇದುವರೆಗೆ ನಮ್ಗೆ ಕೊಂಕಣಿ ಹಾಡನ್ನ ಯಾರು ಪುಷ್ ಮಾಡಿಲ್ಲ ಇದುವರೆಗೂ. ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಕ್ಯಾಪ್ಟನ್ ಬರೀಟು ಅಂತ, ಅವ್ರು ಕೊಂಕಣಿ ಇದು ಮಾತಾಡ್ತಾರೆ, ಗೋವಾದವರು. ಅವ್ರು ನಂಗೆ ಮೀಟ್ ಆದಾಗ ಹೇಳಿದ್ರು, ನಾವೊಂದು ಹಾಮಿ ಸಿದ್ಧಿ ಅಂತ ಯಾಕೊಂದು ಕೊಂಕಣಿ ಆಲ್ಬಮ್ ಮಾಡಬಾರ್ದು, ಯಾಕಂದ್ರೆ ನಿಧಾನಕ್ಕೆ ನಮ್ ಕೊಂಕಣಿನ ಉಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಒಂದು ಮೂರ್ ನಾಲ್ಕು ಐದು ಹಾಡು ಮಾಡಿದೀವಿ. ಮೂರ್ ಹಾಡು ಆಲ್ರೆಡಿ ನಾವು ಬಿಡುಗಡೆ ಮಾಡಿದೀವಿ ಕೊಂಕಣಿಂದಾನೆ. ಎಲ್ಲ ನನ್ನ ಮಗ ಅದಕ್ಕೆ ಮ್ಯೂಸಿಕ್ ಮಾಡಿದ್ದಾನೆ, ಕ್ಯಾಪ್ಟನ್ ಬರೀಟು ಅವರು ಅದಕ್ಕೆ ಲಿರಿಕ್ಸ್ ಬರೆದಿದ್ದಾರೆ, ನಾನು ಅದನ್ನ ಹಾಡಿದ್ದೀನಿ. ಈಗ ಆಲ್ರೆಡಿ ಧೂಮ್ ಮಚಾಲೆ ಆಗ್ತಾ ಇದೆ, ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಎಲ್ಲ ಬಿಟ್ಟಿದೀವಿ ಆಲ್ರೆಡಿ. ಅದು ಅದೇ ನನ್ಗೆ ಇವಾಗ ಏನಂದ್ರೆ ನಾನು ಕೊಂಕಣಿನ ಬೆಳೆಸಬೇಕು ಉಳಿಸಬೇಕು ನಮ್ಮ
1: ಭಾಷೆ. ಶೂಟಿಂಗ್ ಎಲ್ಲ ಆಗೋಗಿದೆ?
0: ಹೌದೌದು, ಎಲ್ಲ ಮಾಡಿ ನಾವು ಹಾಕಿದೀವಿ, ಅದು ಯೂಟ್ಯೂಬ್ ಅಲ್ಲಿ ಹಾಕಿದೀವಿ. ಈ ನಮ್ಮಲ್ಲಿ ಕೊಂಕಣಿ ಹಾಡು ಹಾಡ್ತಾರೆ, ಬಟ್ ಅದು ಎಲ್ಲರೂ ಹಾಡ್ತಾರೆ, ಅದನ್ನು ಸ್ವಲ್ಪ ಸ್ವಲ್ಪ ಚೇಂಜ್ ಆದ್ರೆ ಹೇಗಿರುತ್ತೆ, ಕ್ಲಾಸಿಕಲ್ ಟಚ್ ಕೊಟ್ಟಾಗ ಹೇಗಿರುತ್ತೆ, ಹಾಗೆ ಸ್ವಲ್ಪ ಕ್ಲಾಸಿಕಲ್ ಟಚ್ ಕೊಟ್ಟು ಅದನ್ನ ಮೂರ್ ಹಾಡನ್ನ ನಾವು ಹಾಮಿ ಸಿದ್ಧಿ ಅಂತ ಒಂದು ಬಿಡುಗಡೆ ಮಾಡಿದ್ವಿ.
1: ನೀವ್ ಅದಕ್ಕೆ ಇದು ಮಾಡಿರೋದು ಕೋರಿಯೋಗ್ರಾಫ್?
0: ನಾನು ಹಾಡಿರೋದು ಅಷ್ಟೇ, ಜಸ್ಟ್ ಹಾಡ್ ಅದು ಬಂದಿರೋದು. ಈಗ ನೆಕ್ಸ್ಟ್ ಅದನ್ನ ಶೂಟ್ ಮಾಡ್ಬೇಕು ಅನ್ಕೊಂಡಿದ್ವಿ, ಜಸ್ಟ್ ಹಾಡ್ ಬಿಟ್ಟಿದೀವಿ. ಮೂರ್ ಹಾಡ್ ಬಿಟ್ಟಿದೀವಿ ಆತರ. ಅದು ನಂದು ಅಂದ್ರೆ ಕೊಂಕಣಿನ ಉಳಿಸಬೇಕು ಬೆಳೆಸಬೇಕು. ಕನ್ನಡ ನಮ್ಮ ಎರಡನೇ ತಾಯಿ, ಅದು ಬಿಡಕ್ ಆಗದೇ ಇಲ್ಲ, ಬಟ್ ಕೊಂಕಣಿನ ನಾವು ಮುಂದುವರ್ಸ್ಕೊಂಡು ಹೋಗೋಣ ಅಂತ.
1: ಕೊನೆಯದಾಗಿ ನಿಮ್ಗೆ ಇಷ್ಟವಾದ ಹಾಡನ್ನ ನಮ್ಮ ಕೇಳುಗರಿಗೆ ಒಂದು ಹಾಡ್ಬೋದಾ ಅಂತ?
0: ನಮ್ಗೆ ಇಷ್ಟವಾದ ಈಗ ಫಿಲ್ಮಿಗೆ ಬಂದ್ರಂತೂ ಕಹಚೇಲಿಗೆ ಅಂತೂ ಇದ್ದೆ, ಅದ್ ನಮ್ಗೆ ಎನರ್ಜಿ ಕೊಟ್ಟ ಹಾಡು, ನಮ್ಗೆ ಒಂಥರ ಫಿಲ್ಮ್ ಫೀಲ್ಡ್ ಅನ್ನೇ ದೊಡ್ಡ ಅಲ್ಲೋಲ ಕಲ್ಲೋಲ ಮಾಡಿದ್ದು ಹಾಡು, ಅದನ್ನೇ ಹಾಡ್ಬಿಡ್ತೀನಿ ನಾನು. ಕಾಚಲಿಗೆ ಬೆಂಗಳೂರು ದೇಕನಿಕೋ, ಕಾಚಲಿ ಬಾ ಬೆಂಗಳೂರು ದೇಕನಿಕೋ, ಬೆಂಗಳೂರು ಸಾವುಕರ ಮಾಲಿಕ ಮೂಜೆ ಅಂದರ ಬುಲಾಯ ದರ್ವಾಜ ಲಗಾಯ ಅಂದರ ಮಂಚೋ ಕೋಂಬೋ ತಿನಿಂಗ ಮಿನಿಂಗ ಟಿಶ್ಯ ಟಿಶ್ಯ ನಾರಿ ನಾರಿ ಕಹಚಲಿಗೆ, ನಾರಿ ನಾರಿ ಕಹಚಲಿಗೆ, ಕಾಚಲಿಗೆ ಮಂಚಿಕೇರಿ ದೇಕನಿಕೋ, ಮಂಚಿಕೇರಿ ಸಾವುಕರ ಮಾಲಿಕ ಮೂಜೆ ಅಂದರ ಬೂಲಾಯ ದರ್ವಾಜ ಲಗಾಯ ಅಂದರ ಮಂಚೋ ಕೋಂಬೋ ಟಿನಿಂಗ ಮಿನಿಂಗ ಟಿಶ್ಯ. ಅಟ್ಲಿ ಈ ಹಾಡಿಗೆ ನಂಗೆ ಬೆಸ್ಟ್ ಅವಾರ್ಡ್ ಸಿಂಗರ್ ಅವಾರ್ಡ್ ಸಿಕ್ಕಿದೆ ಈ ಹಾಡಿಗೆ.
1: ಹೌದಾ?
0: ಚಂದನವನದಲ್ಲಿ.
1: ವಾ ವಾ, ಮೇಡಮ್ ನಿಮ್ ಜೊತೆ ಮಾತಾಡಿ ಲೈಕ್ ತುಂಬಾ ಖುಷಿ ಆಯ್ತು. ಇಟ್ ವಾಸ್ ವೆರಿ ಲೈವ್ಲಿ ಎಕ್ಸ್ಪೀರಿಯನ್ಸ್. ನಿಮ್ಮ ಹಾಡುಗಳು ಅದ್ಭುತ, ನಿಮ್ಮ ಸ್ವರನೂ ಅದ್ಭುತ, ಕಂಠ ಸಿರಿ ತುಂಬಾ ಚೆನ್ನಾಗಿದೆ. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು, ಥ್ಯಾಂಕ್ ಯು.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆ

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ.

ಸರ್ವ ಜೀವಿಗಳ ಪ್ರಾಣಸ್ವರೂಪ ಗಾಳಿ. ಶರೀರಂ ಹಿ ವಿನಾವಾಯುಂ ಸಮತಾಂ ಯಾತಿ ದಾರುಭಿಃ. ವಾಯುವಿನ ಸಂಚಾರವಿಲ್ಲದ ದೇಹ

ಹೀಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.